ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 31 ದಿನ, ಅಂದರೆ 2026 ಇಸವಿ 21 ತಾರೀಕು ಭಾನುವಾರ. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಈಗ ಸಮಯ 5:56:52. ಶುಭ ನುಡಿ. ತಪ್ಪು ಎನ್ನುವುದು ಬಾಳ ಸಂಪುಟದ ಒಂದು ಪುಟ. ಆ ಒಂದು ಪುಟಕ್ಕಾಗಿ ಇಡೀ ಪುಸ್ತಕವನ್ನು ಕಳೆದುಕೊಳ್ಳಬಾರದು. ಹೀಗೆಂದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಶುಭನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ ನಮ್ಮ ನೆಲೆಯಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 6:30 ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಯ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ಇಂದು ಬೆಳಗ್ಗೆ 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡೈ. ಶ್ರೋತೃಗಳ ಗಮನಿಸಿ, ಇಂದು ಬೆಳಗ್ಗೆ 8:30 ಪ್ರದೇಶ ಸಮಾಚಾರ. ಇಂದು ಬೆಳಗ್ಗೆ 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:05 ಕೊಡವ ಸಿರಿ ಎಳ್ತುಕಾರ ಚಿಂತಕ ಪತ್ರಿಕೋದ್ಯಮಿ ಐತಿಚಂಡ ರಮೇಶ್ ಉತ್ತಪ್ಪ ಎಂಗಡಕೋಡೆ ನಡತನ ತಕ್ಕುಬಾಕು ನಡೆಸಿಕೊಟ್ಟವರು ಬಾಳೆಯಡ ದಿವ್ಯಾ ಮಂದಪ್ಪ. ಚಿತ್ರಗೀತೆಗಳು 9:35 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ಪ್ರಸ್ತುತಿ ಸಂತೋಷ್ ಕೆ ಎನ್. ಇಂದು ಬೆಳಿಗ್ಗೆ 10:00 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಶಕುಂತಲಾ ಎಂ. ಗಾನ ಭಜಾನ 10:30. 11:00 ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾ ಪಿಜಿ ಅರುಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್.

ಪ್ರದೇಶ ಸಮಾಚಾರ 12 ಗಂಟೆ ಬೆಂಗಳೂರು ಕೇಂದ್ರದಿಂದ. 12:05ಕ್ಕೆ ವನಿತಾ ವಿಹಾರ, ಯೋಗದಿಂದ ಆರೋಗ್ಯಕರ ಜೀವನ, ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವದ ಕುರಿತು ವೆನ್ಲಾಕ್ ಆಯುಷ್ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಫಸಲ್ ಬಿಮಾ ಯೋಜನೆ. 1:20ಕ್ಕೆ ನಮ್ಮ ನಿಲಯದಿಂದ ಅಮರ ಧ್ವನಿ ನಮಸ್ಕಾರ ಭಾರತಿ ಸುತ, ಭಾರತಿ ಸುತ ಅವರ ಕಾದಂಬರಿಗಳು ಮತ್ತು ಸ್ತ್ರೀ, ಈ ಕುರಿತು ಕವಿತಾ ರೈ ಅವರ ಅನಿಸಿಕೆಗಳು. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಇಂದು ಮಧ್ಯಾಹ್ನ 1:40ಕ್ಕೆ ನಮ್ಮ ನಿಲಯದಿಂದ ಪ್ರಚಲಿತ ಕಾವ್ಯ ವಾಚನ, 2:40ಕ್ಕೆ 3 ಗಂಟೆಗೆ ಯಕ್ಷಗಾನ ತಾಳಮದ್ದಲೆ, ಪ್ರಸಂಗ ಬ್ರಹ್ಮ ಕಮಲ, ನಡೆಸಿಕೊಡ್ತಾರೆ ಶ್ರೀ ಎಸ್ ಎನ್ ಹೆಗಡೆ ಕುಂಟೆಮನೆ ಮತ್ತು ಸಂಗಡಿಗರು. ಹಿಮ್ಮೇಳದಲ್ಲಿ ಭಾಗವತರು ಎಸ್ ಎನ್ ಹೆಗಡೆ ಕುಂಟೆಮನೆ, ಮೃದಂಗ ನರಸಿಂಹ ಭಟ್ ಹಂದ್ರೆಮನೆ, ಪಾತ್ರ ಪರಿಚಯ ಈಶ್ವರ ಭಟ್ ಮಾಗೋಡು, ಬ್ರಹ್ಮ ಗಣಪತಿ ಭಟ್ ಮಾಗೋಡು, ಇಂದ್ರ ಮತ್ತು ಶಾರದೆ ಕೃಷ್ಣ ಭಟ್ ಕುಂಟೆಮನೆ, ಮನ್ಮಥ ಗಣಪತಿ ಭಟ್ ಕುಂಟೆಮನೆ. ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕರಾದ ಸಿಎಸ್ ಸುರೇಶ್ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಎಚ್ಜೆ ವಿಶಾಲಾಕ್ಷಿ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30ಕ್ಕೆ. ಸಂಜೆ 5 ಗಂಟೆಗೆ ಯುವವಾಣಿ. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಸಂಜೆ 6 ಗಂಟೆಗೆ.

0: ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿ ರಂಗ. ಮೊದಲಿಗೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ವಿಬಿಜಿ ಆರ್ಎಂಜಿ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರೆ ರಾನಡೆ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಸುದ್ದಿ ಜಂಪೆ ಪ್ರಾಯೋಜಕರು ದೇರಾಜೇ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ ಮುತ್ತಾರ್ಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಸಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಯೋಗ ಸಮಿತಿ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. 8:10 12 ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ ಧ್ವನಿ ಮುದ್ರಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟೀಯ ನಾಟಕ ವಿಧವಾ ತಾಯಿ ರಚನೆ ಮೂಲ ಮುನ್ನಿ ಪ್ರೇಮಚಂದ್ರ. ಬಾನುಲಿ ರೂಪಾಂತರ ವಿನೋದ್ ಶರ್ಮಾ. ಕನ್ನಡಕ್ಕೆ ಅನುವಾದಿಸಿದರು ಡಾ ಚೇತನ್ ಕುಮಾರ್ ನಾಯಕ್. ನಿರ್ದೇಶನ ಡಾ ಶಶಿಧರ್ ನರೇಂದ್ರ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani. The news read by Shagun Chopra. International Yoga Day 2026 is being celebrated across the globe today. This year marks the 12th International Day of Yoga with the theme Yoga for Healthy Aging, which highlights the importance of adopting yoga as a lifelong practice.

ಭಾರತದ ಭಾಗ್ಯ ನೀನು ದೇವಗಂಗೆಯೇ, ತೆಂಕಣದ ಪುಣ್ಯಗಂಗೆ ಕಾವೇರಿಯೇ. ಬಾರಿಯಂಡ ಜೋಯಪ್ಪ ಅವರ ರಚನೆ, ಶ್ವೇತಾ ಮತ್ತು ಚರಣರಾಜ್ ಮಳೆಬಾಹು ಅವರ ಸ್ವರದಲ್ಲಿ.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
0: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.
9: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:30. ಇನ್ನು ಮುಂದೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯ ನೇರ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಬನ್ನಿ, ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30ರಿಂದ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ

0: ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: कि मनुष्य की पहचान अलग अलग रहने में नहीं बल्कि अपने आस पास की दुनिया से जुड़ने में है. यही जुड़ाव योग का मूल भाव है. महर्षि अरविंद भी कहते थे हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. साथियों, योग केवल शारीरिक श्रम का साधन नहीं है. योग किसी एक आयु वर्ग के लिए सीमित भी नहीं है. भारत में

0: भी है।
1: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
2: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಅನೇಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನ ದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು.

0: ಶಾಸಕ ರಿಸ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000ಕ್ಕೂ ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30ರಿಂದ 6:30ರವರೆಗೆ ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22ರಿಂದ 2027ರ ಜೂನ್ 21ರವರೆಗೆ ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 ಗಂಟೆಯಿಂದ 5:30ರವರೆಗೆ ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟಾವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 8:40:42. ಶ್ರೋತೃಗಳೇ, ಇಂದು ಬೆಳಿಗ್ಗೆ 9:15ಕ್ಕೆ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಈಗ ಜಾಹೀರಾತುಗಳು.
2: ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮ ಚೋಡುಮಾಡ ಬೋಪಣ್ಣ ಅನುಪಮ ದಂಪತಿ ರಾಮೋವ ಯಶ್ವಿ ಭೋಜಮಂಡ ದಂಡನೆ ಕಾಲ್ತ್ರ ಪುಟ್ಟದ ನಮ್ಮೆ ಇಂದೆ ಕುಂಜಿ ಯಶ್ವಿ ಭೋಜಮಂಗ್ ಗುರುಕಾರಣ ಕಾವೆರಮ್ಮೆ ಇಗುತಪ್ಪ ಊರ ದೇವಡ ಆಶ್ವದ ಎಕ್ಕಲು ಎರಡನ್ನು ನಲ್ಲಮೆ ಬಂದಿತ್ತು ಪಪ್ಪ ಅಮ್ಮ ತಾತಾವಯ್ಯ ಚೋಡುಮಾಡ ಅಪ್ಪನು ನಾಣಯ್ಯ ಮೀನಾ ಕಾಳಪಂಡ ಉಮೇಶ್ ಪ್ರಮಿಳ ಬಲ್ಯಪ್ಪ ಬಲ್ಯಮ್ಮಿ ವಿಕ್ರಮ್ ಶ್ರುತಿ ಅಣ್ಣ ದಕ್ಷಿತ್ ಕಾವೇರಪ್ಪ ಕುಂಜವೋ ವಿನ್ಯಾ ಕಾವೇರಮ್ಮ ಪಿಂಜ ಬೆಂದು ಚಂಗಾದ್ಯ ಯಶ್ವಿ ಭೋಜಮ್ಮ ಹ್ಯಾಪಿ ಬರ್ಡೇ.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು

0: ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
2: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
7: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೆಟ್ಟಿ ರಾಮದ 9844-8199.
8: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಸ್ವಿಸ್ ಗೋಲ್ಡ್ ನಲ್ಲಿ ಮಾನ್ಸೂನ್ ಆಫರ್, ಸೆಲೆಕ್ಟೆಡ್ ಚಿನ್ನಾಭರಣಗಳ ಖರೀದಿಯ ಮೇಲೆ ಪಡೆಯಿರಿ 0% ವೇಸ್ಟೇಜ್, 0% ಮೇಕಿಂಗ್ ಚಾರ್ಜ್. ಈ ಆಫರ್ June 30ರವರೆಗೆ ಮಾತ್ರ. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
14: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
15: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
16: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
17: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಕೊಪ್ಪ.
18: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
19: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡೋವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
1: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
19: ಎಲ್ಲೇ ಅದು?
1: ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್.

0: ಮುನಿರಾಜಪೇಟೆ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: At Coorg Institute of Technology, Ponnampet, Kodagu. Admissions are now open for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarships available for meritorious and economically weak students. And also best sports facilities available. Call 9611-55457.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
0: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ ಇಎಂಐ ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
4: ಪುತ್ತೂರಿನಲ್ಲಿ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಹಾಗೂ ವೈಫೈ ಯೊಂದಿಗೆ ಗರ್ಲ್ಸ್ ಪಿಜಿ ಲಭ್ಯವಿದೆ. ಮಾಹಿತಿಗೆ ಕಾಲ್ ಮಾಡಿ 7338593112.
3: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ ಸಪ್ಲೈ.
1: ನಿಮ್ಮ ಮನೆಯ ರೂಫಿಂಗ್ ಸೊಲ್ಯೂಷನ್ ಆದ ಶಿಂಗಲ್ಸ್, ಸೆರಾಮಿಕ್ ರೂಫ್ ಟೈಲ್ಸ್, ವಾಟರ್ ಪ್ರೂಫಿಂಗ್, ಈ ಎಲ್ಲ ರೀತಿಯ ಹೌಸಿಂಗ್ ಸೊಲ್ಯೂಷನ್ ಗಾಗಿ ಸಂಪರ್ಕಿಸಿ ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗುಣಿಕೊಪ್ಪಲ್.
5: ರೀ, ನಾನಿನ್ ಯಾವ ಫಂಕ್ಷನ್ ಗೂ ಬರಲ್ಲ ರೀ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲನಗರ.

0: ತನಕಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
3: ಇನ್ನುಳಿದ ಜಾಹೀರಾತುಗಳು 9:25 ಗಂಟೆಗೆ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ನೂರೆಂಟು ತೊಡಕು ತಿಣಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗವಂದಿನಿಸುಂ. ಬಾಳ್ಕೆಯಲ್ಲಿ ನೂರೆಂಟು ತೊಡಕು ತಿಣಕುಗಳುಂಟು, ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗವಂದಿನಿಸುಂ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ.
1: ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ, ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ.

ಬಾಳಿನ ಸ್ವರೂಪ ಎಂಥದ್ದು ಎಂಬುದನ್ನು ಡಿವಿಜಿ ವ್ಯಾವಹಾರಿಕ ಬದುಕಿನ ಹಿನ್ನೆಲೆಯಲ್ಲಿ ಇಲ್ಲಿ ವಿವರಿಸಿದ್ದಾರೆ. ಹೇಳಿದಷ್ಟು ಮಾಡು, ಉಳಿದ ವಿಷಯ ನಿಮಗೆ ಬೇಡ ಎನ್ನುತ್ತಾರೆ ಶ್ರೋಸಲ ಹಿರಿಯರು. ಏನು ಮಾಡಬೇಕೋ ದಿಕ್ಕೇ ತೋಚ್ತಾ ಇಲ್ಲವಲ್ಲ ಎಂದು ಪೇಚಾಡುತ್ತೇವೆ ನಾವು ಹಲವು ಸಲ. ನಾವು ಏನಾದರೂ ಮಾಡೋಣ ಎಂದರೆ 108 ಅಡ್ಡಿ ಆತಂಕಗಳು ಎಂದು ಚಿಂತಿಸುತ್ತಾರೆ ಕೆಲವರು. ಜೀವನ ಧರ್ಮಯೋಗದಲ್ಲಿ ಡಿವಿಜಿ ಹೇಳುವಂತೆ ಮಡದಿ ಮಕ್ಕಳ ಪೇಚಾಟ, ಬಂಧು ಬಳಗಗಳ ಕಚ್ಚಾಟ, ಅಂಗಡಿಯವನ ಕೂಡ ಗುದ್ದಾಟ, ಬ್ಯಾಂಕುಗಳಲ್ಲಿ ಬಂಡಾಟ, ಆಫೀಸುಗಳಲ್ಲಿ ಒದ್ದಾಟ. ಮತ್ತೆ ಅವರು ಹೇಳುತ್ತಾರೆ, ಇಳೆಯ ಬಾಳ್ಕೆಯ ತೋಟದೊಳಗೆ ಮುಳ್ಳಿಹೂ ದಿಟ, ಬಳಸಿಹುದು ಮಿತ್ತು ಹೊನಲು. ಇಂಥ ಜಗತ್ತಿನಲ್ಲಿ ನಮ್ಮದೇನು ಆಟ ನಡೆಯುತ್ತೆ? ಅಯ್ಯೋ, ನಮ್ಮ ಕೈಲಾಗದಲ್ಲ, ನಮ್ಮ ನೆರವಿಗೆ ಯಾರೋ ಬರುವುದಿಲ್ಲವಲ್ಲ ಎಂದು ಗೋಳಾಡಿದರೆ ಏನು ಬಂತು? ನಮ್ಮ ಕಷ್ಟಗಳಿಗೆ ಪರಿಹಾರವೇ ಇಲ್ಲವೇ? ಬಾಳು ಪಳೆ ಪಾಳ್ ಬಾವಿ ಮತ್ತೇನು ಅಲ್ಲ. ಮೆಟ್ಟಿಲನ್ನು ಕಟ್ಟಿಲ್ಲ, ದಿಟ್ಟಿಸಲು ಬೆಳಕಿಲ್ಲ, ಆಳವರ್ತವರು ಇಲ್ಲ ಎಂದು ಕೊರಗಾಡಬೇಕೇ? ಇವುಗಳೆಲ್ಲದರ ವಿರುದ್ಧ ಆದದ್ದಾಗಲಿ ಹೋದದ್ದಾಗಲಿ ಎಂದು ಬರುವುದೆಲ್ಲ ಬರಲಿ ಎಂದು ಗುದ್ದಾಟ ನಡೆಸಬೇಕಾಗಿದೆ. ಆದರೆ ಪ್ರಯೋಜನವೇನೂ ಇಲ್ಲ. ಬೆಟ್ಟಕ್ಕೆ ಸನ್ನೆ ಹಾಕಿದ ಹಾಗಾಗತ್ತೆ. ಏಕಚಕ್ರ ನಗರದಲ್ಲಿ ಚಿಕ್ಕ ಮಗು ಸಣ್ಣ ಕಡ್ಡಿ ಹಿಡಿದು ಬಕಾಸುರನನ್ನು ನಾನು ಕೊಂದು ಹಾಕುತ್ತೇನೆ ಎಂದು ಕುಂತಿಗೆ ಹೇಳಿತಂತೆ. ಹಾಗೆ ಆಗುತ್ತದೆ. ಮತ್ತೇನು ಮಾಡಬೇಕು? ತಡೆದುಕೊಳ್ಳಲಾಗುವುದಿಲ್ಲ, ಎದುರಿಸಲು ಸಾಧ್ಯವಿಲ್ಲ. ಪ್ರವಾಹ ತಡೆಯುವಂತೆ ಯಾರೂ ಇಲ್ಲ, ಉಲ್ಕಾಪಾತ ನಿಲ್ಲಿಸುವವರು ಇಲ್ಲ, ಅಗ್ನಿಪರ್ವತಗಳು ಅಗ್ನಿಪ್ರವಾಹ ಚಿಮ್ಮಿದಾಗ ತಡೆಗಟ್ಟುವವರು ಇಲ್ಲ. ಭೂಕಂಪವಾದರಂತೂ ದೇವರೇ ಗತಿ. ಹಾಗಂತ ಗೋಳ್ಕರೆದರೇನು ಫಲ, ಗುದ್ದಾಡಿದರೇನು ಫಲ ಅಂದಾಗ ಅದಕ್ಕೆ ಒಂದೇ ಉತ್ತರ. ಡಿವಿಜಿ ಅವರು ಹೇಳ್ತಾರೆ, ಪಲ್ಕಿರಿದು ತಾಳಿಕೊಳ್. ಸೈರಣೆಯಿಂದ ಹಲ್ಲು ಕಚ್ಚಿಕೊಂಡು ತಾಳಿಕೊಳ್ಳುವ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು. ಬಿರುಗಾಳಿಗೆ ಮೋಟಮರ ಬಾಗಿದಂತೆ ನಾವು ಬಾಗಬೇಕು, ಬಗ್ಗಬೇಕು, ತಗ್ಗಬೇಕು, ಸಹನೆಯಿಂದ ಇರಬೇಕು.

ಕಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ.

ನಮ್ಮಲ್ಲಿ ಕೆಲವು ಗಾದೆಗಳು ಸೂಕ್ತಿಗಳು ಬದುಕಿನ ರೀತಿಯನ್ನು ಸೊಗಸಾಗಿ ಚಿತ್ರಿಸುತ್ತವೆ. ಉಗುರಿನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು, ಗುಡ್ಡದಷ್ಟನ್ನು ಬೆಟ್ಟದಷ್ಟು ಮಾಡ್ದ, ಆಕಾಶವೇ ಬಿದ್ದಂತೆ ಎಂದುಕೊಂಡ, ಏನೋ ಪ್ರಳಯವಾದಂತೆ ಕೂಗಾಡ್ತಾನೆ, ಭೂಮಿ ಆಕಾಶ ಒಂದು ಮಾಡ್ತಾನೆ. ಇಂಥ ಅನುಭವದ ನುಡಿಗಳೆಲ್ಲ ಮನುಷ್ಯ ಸಣ್ಣ

0: ಸೊಗಸಾಗಿ ಚಿತ್ರಿಸುತ್ತವೆ. ಉಗುರಿನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು, ಗುಡ್ಡದಷ್ಟನ್ನು ಬೆಟ್ಟದಷ್ಟು ಮಾಡ್ದ, ಆಕಾಶವೇ ಬಿದ್ದಂತೆ ಎಂದುಕೊಂಡ, ಏನೋ ಪ್ರಳಯವಾದಂತೆ ಕೂಗಾಡ್ತಾನೆ, ಭೂಮಿ ಆಕಾಶ ಒಂದು ಮಾಡ್ತಾನೆ. ಇಂಥ ಅನುಭವದ ನುಡಿಗಳೆಲ್ಲ ಮನುಷ್ಯ ಸಣ್ಣ ವಿಚಾರವನ್ನು ಅನಗತ್ಯವಾಗಿ ದೊಡ್ಡದನ್ನಾಗಿ ಭಾವಿಸುವ ಮಾಡುವ ವಿಚಾರಕ್ಕೆ ಸಾಕ್ಷಿಯಾಗಿದೆ. ಚಿಕ್ಕ ಮಕ್ಕಳು ಏನಾದರೂ ಒಂದು ತಿಂಡಿ ಕೊಡದಿದ್ದರೆ, ಅವು ಬಯಸಿದ ವಸ್ತು ಅವಕ್ಕೆ ಸಿಗದಿದ್ದರೆ ಓಹೋಹೋ ಎಂದು ಬೊಬ್ಬೆ ಇಟ್ಟ ಹಾಗೆ ಗೋಳಾಡುವವರು, ಕೋಪಗೊಳ್ಳುವರು, ಅಬ್ಬರಿಸುವರು. ಸಣ್ಣ ಕೊರತೆಯನ್ನೇ ಮತ್ತೆ ಮತ್ತೆ ನೆನೆದು ನೆನೆದು ಸರ್ವನಾಶ ಆಯಿತೆಂದು ಒದ್ದಾಡುವರು. ಅದಕ್ಕಾಗಿ ಎಲ್ಲರಿಗೂ ಶಾಪ ಹಾಕುವರು ಬೇಕಾದಷ್ಟು ಜನ ನಮ್ಮಲ್ಲಿದ್ದಾರೆ. ಕೊರತೆಯೊಂದನ್ನೇ ನೆನೆದು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವವರು ಇದ್ದಾರೆ. ಇದು ಬದುಕಲ್ಲ, ಇದು ಬಾಳಿನ ರೀತಿ ಅಲ್ಲ, ಹೀಗೆ ಮಾಡಿದರೆ ನಮ್ಮ ಕಷ್ಟ ದುಃಖ ಸಂಕಟಗಳು ಕಡಿಮೆ ಆಗುವುದಿಲ್ಲ. ಹುಲ್ಲು ಕಡ್ಡಿಯಂತೆ ಭಾವಿಸಬೇಕಾದ ಕಷ್ಟವನ್ನು ಬೆಟ್ಟದಷ್ಟು ಮಾಡುವುದು ಸರಿಯಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಅದಕ್ಕೆ DVG ಅವರು ಒಂದು ಕಪಿಯ ದೃಷ್ಟಾಂತವನ್ನು ನೀಡುತ್ತಾರೆ. ತರಚು ಗಾಯವ ಕೆರೆದು ಕಪಿ ಹುಣ್ಣು ಆಗಿಸಿದಂತೆ ಅನ್ನೋದನ್ನು ಹೇಳ್ತಾರೆ. ಕೋತಿ ಬುದ್ಧಿ ಅಂದರೆ ಕಪಿ ಚೇಷ್ಟೆ, ಅಲ್ಲದ್ದನ್ನು ಸಲ್ಲದ್ದನ್ನು ಮಾಡೋದು. ಕೊಂಬೆಯಿಂದ ಕೊಂಬೆಗೆ ಹಾರುವಾಗ ಚೂಪಾದ ತುದಿ ಒಂದು ತಗುಲಿದರೆ ಸ್ವಲ್ಪ ತರಚು ಗಾಯ ಆದರೆ ಕೋತಿ ಸುಮ್ಮನಿರುತ್ತದೆಯೇ? ಇಲ್ಲ, ಅದನ್ನು ಕೆರೆದು ಕೆರೆದು ದೊಡ್ಡ ಹುಣ್ಣಾಗಿ ಬ್ರಹ್ಮರಾಕ್ಷಸವನ್ನಾಗಿ ಮಾಡಿಕೊಳ್ಳುತ್ತದೆ. ಎಷ್ಟಾದರೂ ಕಪಿ ಬುದ್ಧಿ ಅದು. ಹಾಗೆ ಲೋಕದಲ್ಲಿ ಬರುವಂಥ ಚಿಕ್ಕ ಪುಟ್ಟ ಕಷ್ಟಗಳನ್ನು ನಷ್ಟಗಳನ್ನು ತೊಡಕು ತೊಡವುಗಳನ್ನು ಅಲ್ಪವೆಂದು ಭಾವಿಸದೆ ಸೈರಣೆಯಿಂದ ಇರದೆ ಅದನ್ನೇ ದೊಡ್ಡದಾಗಿ ಬ್ರಹ್ಮಾಂಡವನ್ನಾಗಿ ಭಾವಿಸಿ ದುಃಖಿಸುವಂಥವರು ಅನೇಕರಿದ್ದಾರೆ. ಚಿಂತಿಸುವವರು ಬಹಳ ಜನ ಇದ್ದಾರೆ. ಆ ರೀತಿ ಚಿಂತೆ ದುಃಖಗಳನ್ನು ಮಾಡಬಾರದು, ಚಿಕ್ಕದನ್ನು ಬೃಹತ್ತಾಗಿ ಭಾವಿಸಬಾರದು ಎನ್ನುತ್ತಾರೆ DVG.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ M ಶಿವರಾಮ್. ಕಗ್ಗದ ಸಿರಿ.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:32.
3: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, IBS ಅಂದ್ರೆ ಏನು?
4: IBS ಅಂತ ಹೇಳೋದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಬಹಳವಾದ ಮುಖ್ಯವಾದ ಒಂದು ಸಮಸ್ಯೆ ಆಗಿದೆ. ಭಾರತ ದೇಶದಲ್ಲಿ ಅರೌಂಡ್ 30% ಆಫ್ ಪೀಪಲ್ ಗೆ ಈ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಒಂದು ಸಮಸ್ಯೆ ಇದೆ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ, ಒಬ್ಬ ರೋಗಿಗೆ ಪದೇ ಪದೇ ಮಲವಿಸರ್ಜನೆ ಮಾಡ್ಬೇಕಂತ ಅನಿಸ್ತಾ ಇರೋದು, ಅಥವಾ ಕೆಲವೊಮ್ಮೆ ಮೋಷನ್ ಸರಿಯಾಗಿ ಪಾಸ್ ಆಗದೆ ಇರುವಂತದ್ದು, ಪಟ್ಟು ಉಬ್ಬರ್ಸ್ಕೊಂಡಾಗಿರೋದು, ಯಾವಾಗಲೂ ಗ್ಯಾಸ್ ತುಂಬಿದೆ ಅಂತ ಹೇಳುವಂತದ್ದು, ಅಥವಾ ಸಣ್ಣದಾಗಿ ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರ್ತಾ ಇರುವಂತದ್ದು, ಏನೋ ಒಂಥರ ಕಿರಿಕಿರಿ ಹೊಟ್ಟೆಗೆ ಸಂಬಂಧಪಟ್ಟಾಗ ಕಿರಿಕಿರಿ ಆಗುವಂತದ್ದು, ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ಇರುವುದಿಲ್ಲ. ಕೆಲವೊಮ್ಮೆ ಪೋಸ್ಟ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ, ಹಿಂದ್ಗಡೆ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕೆಲವೊಮ್ಮೆ ತುಂಬಾ ಬೇರೆ ಬೇರೆ ಔಷಧಿಗಳನ್ನು ತೆಗೆದುಕೊಳ್ಳೋದ್ರಿಂದ, ಅಥವಾ ಆಹಾರದಲ್ಲಿ ತುಂಬಾ ವಿಪರೀತವಾಗಿ ಔಟ್ ಸೈಡ್ ಫುಡ್ ಗಳನ್ನು ತೆಗೆದುಕೊಳ್ಳೋದು, ಪ್ರೊಸೆಸ್ಡ್ ಫುಡ್ ತಗೊಳ್ಳುವರಲ್ಲಿ ಈ ರೀತಿಯ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಕಾಣಿಸ್ಕೊಳ್ತಾ ಇದೆ.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ನಿಮ್ಮ ನೆಚ್ಚಿನ ಮುಳಿಯಾದಲ್ಲಿ ಇದೀಗ ಮೆಗಾ ವಿನಿಮಯ ಮೇಳ. June 8-30 ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಪ್ರತಿ ಗ್ರಾಮಿಗೆ 250 ರೂಪಾಯಿ ಬೋನಸ್ ಪಡೆಯಿರಿ. ವಿಶೇಷ ಲೈಟ್ ವೇಟ್ ಆಭರಣಗಳ ಅಮೋಘ ಸಂಗ್ರಹ. ಸಂತೋಷದ ವೈವಿಧ್ಯಮಗಳ ಮಿನುಗುವ ಚಿನ್ನದ ಹಬ್ಬ. ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ.

0: ಬರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ.
4: ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
5: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
6: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
7: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸ್ನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
6: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
7: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
6: ಮಹಾತ್ಮಾ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ್ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ. ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಬಿ ಬನ್ ಗಯಾ ಹೈ. ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೇ ಯೋಗ ಕಿ

0: एक से एक अद्भुत तस्वीरें आ रही है। पूरा देश योग की ऊर्जा से, चैतन्य से भरा हुआ नजर आ रहा है।
1: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯಾ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೊದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22 ಲಕ್ಷ ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ವರೆಗೆ ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12

0: ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನೋ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೆಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75%ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೋದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 9:15:16. ನಿಧನ ಸುದ್ದಿ. ಮಕ್ಕಂದೂರು ಗ್ರಾಮದ ಮೊಳ್ಳೆರ ಶೇಖರ್ ಅವರ ಪತ್ನಿ ಜಯಂತಿ ವಾಣಿ ಅವರು ನಿನ್ನೆ ನಿಧನರಾದರು. 57 ವರ್ಷ ಪ್ರಾಯದ ಮೊಳ್ಳೆರ ಜಯಂತಿ ವಾಣಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಣ್ಣಂಗೇರಿ ಗ್ರಾಮದ ಚಂದ್ರಗಿರಿ ನಗರ ನಿವಾಸಿ ಎಂ ಬಿಳಿಗಿರಿ ಅವರು ನಿನ್ನೆ ನಿಧನರಾಗಿದ್ದಾರೆ. 66 ವರ್ಷ ಪ್ರಾಯದ ಎಂ ಬಿಳಿಗಿರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಾದಾಪುರ ಸಮೀಪದ ಜಂಬೂರು ಗ್ರಾಮದ ಟಿಸಿ ನೇತ್ರಜು ಇಂದು ಬೆಳಿಗ್ಗೆ 4 ಗಂಟೆಗೆ ನಿಧನರಾದರು. 68 ವರ್ಷ ಪ್ರಾಯದ ಟಿಸಿ ನೇತ್ರಜು ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ 4 ಗಂಟೆಗೆ ಜಂಬೂರು ಗ್ರಾಮದಲ್ಲಿ ನಡೆಯಲಿದೆ. ಪಾಲಂಗಾಲ ಗ್ರಾಮದರ ಚೀಪಂಡ ಪೌತಿ ಅಯ್ಯಪ್ಪ ಐಂಗಡ ಮೋವ ಕಾರ್ಯಪ್ಪ ದೊರೆ ಮರಣಪಟ್ಟಿತು. 77 ಬೈತರ ಚೀಪಂಡ ಪೌತಿ ಅಯ್ಯಪ್ಪ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡರಗಂಟಿ ಕಾಯಂಡ ಸ್ವಂತ ಮನೆಯಲ್ಲಿ ನಡಪ. ಮಾದಾಪುರು ಇಗ್ಲೋಡು ಗ್ರಾಮದರ ಅರಮನೆ ಪಾಲೆರ ಪೌತಿ ಕಾರ್ಯಪ್ಪ ಐಂಗಡ ಮೋವ ಮಣಿ ನಿನ್ನಂದು ಮರಣಪಟ್ಟಿತು. 54 ಬೈತರ ಅರಮನೆ ಪಾಲೆರ ಮಣಿ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡಗಂಟಿಕ ನಡಪ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900901282
2: ಆರ್ 9

0: 9060608406.
1: Sweet Home Reality, your trusted partner in real estate.
2: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರ್ ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
3: ಅಷ್ಟು ದೂರ ಯಾಕೆ? ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
2: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
4: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
6: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
10: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
11: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
12: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ ಗಳು. ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ. 100,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಆಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
13: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
14: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
15: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
13: ಸುದ್ದಿ ಸಮಾಚಾರ ಓದಿಯಂಡುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಮಕ್ಕಂದೂರು ಸರ್ಕಾರಿ ಹೈಸ್ಕೂಲ್ ಮಕ್ಕಕ್ ಮಲೇರಿಯಾ ವಿರೋಧಿ ಮಾಸಾಚರಣೆ ಪಿನ್ನ ಮಳೆಗಾಲದ ಪಬ್ಬ ಸಾಂಕ್ರಾಮಿಕ ಕಾಯಿಲೆಕ್ ಅಡ್ತೋಂಡ್ಯಾನ ಮುಪ್ಪಡೆ ಕ್ರಮದ ಮೀದ ನಿನ್ನಾಂದ ಆರೋಗ್ಯ ಅರಿವು ಕಾರ್ಯಕ್ರಮ ನಡೆದಚ್ಚೆ. ತಾಲೂಕು ಪೆರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಿವಿ ಶ್ರೀನಾಥ್ ಅವು ಸ್ಕೂಲ್ಕ್ ಪೋಯ್ತು ಮಲೇರಿಯಾ ಡೆಂಗ್ಯೂ ಪನಿ ಕೂಡ್ನನಕ್ಕೆ ಸಾಂಕ್ರಾಮಿಕ ಕಾಯಿಲೆರ ಲಕ್ಷಣ ಪಿನ್ನ ಅದಂಗ್ ಅಡ್ತೋಂಡ್ಯಾನ ಮದ್ದರ ಮೀದ ಮಾಹಿತಿ ಮಾಡಿಕೊಡ್ತತ್. ಈ ನೆರತದಕ್ಕೆ ಬಂದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಟಿಎನ್ ಪಾಲಕ್ಷಾವು 100 ದಿನತ್ರ ಟಿಬಿ ಕ್ಯಾಂಪೇನ್ ರಮೀದ ಪಿನ್ನ ನಶಮುಕ್ತ ಭಾರತ ಅಭಿಯಾನತ್ರ ಮಹತ್ವತ್ರ ಮೀದ ಮಾಹಿತಿ ಮಾಡಿಕೊಡ್ತಿತ್ತು. ಇದೇ ತಿಂಗಳ 20 ಅಟ್ಟಂಗ ನಡಪ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ನಿರ್ಮೂಲನ ಕಾರ್ಯಕ್ರಮತ್ತು ಅಂಜಿ ಬೈತ್ರ ಒಳದುಳ್ಳ ಎಲ್ಲ ಮಕ್ಕಕ್ಕೆ ಪೋಲಿಯೋ ಮದ್ದು ಉಚ್ಚುಡುವನಕ್ಕೆ ಎಣ್ಣಚೆ. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿಯವು ಮತ್ತೊಂದು 23ಂದಂಗ ಕೊಡಗು ಜಿಲ್ಲೆಗೆ ಬಪ್ಪದುಂಡು. ಅವು ಕುಶಾಲ್ ನಗರತ್ರ ರೈತ ಸಹಕಾರ ಭವನದ ನಡಪ ಕೊಡಗು ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನದ ಕೂಡಿಯಾಡುವ. ಅಲ್ಲಿಂದ ಮಜನ 1:30 ಗಂಟೆಗೆ ಕೊಡಗು ವಿಶ್ವವಿದ್ಯಾಲಯ ಕಾರ್ಯಕ್ರಮದ ಕೂಡಿಯಾಡುವ. ಮೂರ್ನಾಡ ವಿದ್ಯುತ್ ವಿತರಣಾ ಉಪಕೇಂದ್ರ ತಂಜ ಪಾಂಜಿಪೋಪ ಮೂರ್ನಾಡು ಫೀಡರ್ಲ್ ಇಂದು ಪಿನ್ನ ಮತ್ತೊಂದ 23ಂದಂಗ ಪೊಲಕ 10 ಗಂಟೆಂಜ ಒಯ್ಪತ್ತ 5 ಗಂಟೆ ಕತ್ತನೆ ಅವಶ್ಯ ರಿಪೇರಿ ಪಣಿ ಉಳ್ಳಾನಗೊಂಡು ಮೂರ್ನಾಡ್ ಟೌನ್ ಮುತ್ತಾರ್ಮುಡಿ ಕುಂಬಳದಾಳ್ ಕಿಗ್ಗಾಲ್ ಕಬಡಗಿರಿ ಸುತ್ತಮುತ್ತ ಕರೆಂಟ್ ಟಿಪ್ಲೆಂದ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರಿಚಟಿತ. ಜಿಲ್ಲಾ ಆರೋಗ್ಯ ಪಿನ್ನ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಪಿನ್ನ ತಾಲೂಕು ಆರೋಗ್ಯಾಧಿಕಾರಿರ ಕಚೇರಿರ ಆದನೆಯಲ್ಲಿ ವಿಶ್ವ ತಂಬಾಕು ರಹಿತ ನಾಳೆರ ಮಾರಿಪತ್ ನಗರಸಭೆರ ಪೌರ ಕಾರ್ಮಿಕಕ್ಕೆ ಬಣ್ಣ ಆರೋಗ್ಯ ಶಿಬಿರ ನಿನ್ನಾಂದ ನಡೆದಚ್ಚೆ. ಶಿಬಿರತ್ ಕೂಡಿಯಾಡಿನ ಪೌರ ಕಾರ್ಮಿಕಂಗಕ್ಕೆ ಪ್ಯಾತಪ್ಪು ಉತ್ಪನ್ನದ ಜಾಪ ಕಟ್ಟ ಪರಿಣಾಮತ್ರ ಮೀದ ಅರಿವಿಕೆ ಮಾಡಿಕೊಡ್ತಿತ್ತು. ಬಾಯಿಪಿನ ಪಲ್ಲರ ಆರೋಗ್ಯ ತಪಾಸಣೆ ಮಾಡಿಚೆ. ಕೆ ನಿಡುಗಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಭಗವತಿನಗರ ಭಾಗಮಂಡಲ ಗ್ರಾಮ ಪಂಚಾಯಿತಿಗೆ ಸಂಬಂಧ ತಾವೂರು ಗ್ರಾಮದ ಭೇಟಿ ಬಚಾವ್ ಭೇಟಿ ಪಡೋ ಅರಿವು ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮದ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಡಂಡ ಸವಿತಾ ಕೀರ್ತನ ಉತ್ತಕ್ಕೆ ಬಂದಿತ್ತು. ಪೊಮ್ಮಕ್ಕಡ ಪಿನ ಮಕ್ಕಳ ಅಭಿವೃದ್ಧಿ ಇಲಾಖೆ ಆದನೆಯಲ್ಲಿ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯಿತಿ ನಡೆದುವ ಭೇಟಿ ಬಚಾವ್ ಭೇಟಿ ಪಡೋ ಕಾರ್ಯಕ್ರಮ ಪಿನ ಇಲಾಖೆಯ ಯೋಜನೆಯ ಅರಿವು ಕಾರ್ಯಕ್ರಮದ ಕೂಡಿಯಾಡುವನಕ್ಕೆ ಕಟ್ಟಂಡಿತು.

0: ಕೊಡಗು ಜಿಲ್ಲೆಯಲ್ಲೂ ಸರ್ಕಾರಿ ಅನುದಾನಿತ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆರ ಕೂಡುಕೊಟ್ಟದು. ಮಡಿಕೇರಿರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಾಳೆ ಚಾಕರಿ ಮೇಳ ನಡಪ. ಅರ್ಹ ಅಭ್ಯರ್ಥಿಯ ಒತ್ತ ದಾಖಲೆಯೊಡೆ ಕೂಡಿಯಾಡಿತು. ಇದರ ಪ್ರಯೋಜನ ಪಡೆದವನಿಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆರ ಪ್ರಿನ್ಸಿಪಾಲ್ ಅರಿಚಿಟ್ಟಿತ್ತು. ಇಲ್ಲಿಗ ಪೊಲಕತ್ರ ಸುದ್ದಿ ಸಮಾಚಾರ ತಿಂದಿತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು.
2: ಅದ್ವೈತ್ ಹ್ಯುಂಡೈ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ನಿಧನ ಸುದ್ದಿ. ಮಕ್ಕಂದೂರು ಗ್ರಾಮದ ಮೊಳ್ಳೆರ ಶೇಖರ್ ಅವರ ಪತ್ನಿ ಜಯಂತಿ ವಾಣಿ ಅವರು ನಿನ್ನೆ ನಿಧನರಾದರು. 57 ವರ್ಷ ಪ್ರಾಯದ ಮೊಳ್ಳೆರ ಜಯಂತಿ ವಾಣಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 12 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕರ್ಣಂಗೇರಿ ಗ್ರಾಮದ ಚಂದ್ರಗಿರಿ ನಗರ ನಿವಾಸಿ ಎಂ ಬಿಳಿಗಿರಿ ಅವರು ನಿನ್ನೆ ನಿಧನರಾಗಿದ್ದಾರೆ. 66 ವರ್ಷ ಪ್ರಾಯದ ಎಂ ಬಿಳಿಗಿರಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಾದಾಪುರ ಸಮೀಪದ ಜಂಬೂರು ಗ್ರಾಮದ ಟಿಸಿ ನೇತ್ರಜು ಇಂದು ಬೆಳಗ್ಗೆ 4 ಗಂಟೆಗೆ ನಿಧನರಾದರು. 68 ವರ್ಷ ಪ್ರಾಯದ ಟಿಸಿ ನೇತ್ರಜು ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ 4 ಗಂಟೆಗೆ ಜಂಬೂರು ಗ್ರಾಮದಲ್ಲಿ ನಡೆಯಲಿದೆ. ಪಾಲಂಗಲ ಗ್ರಾಮ ತರಾಚಿ ಪಂಡ ಪೌತಿ ಅಯ್ಯಪ್ಪ ಎಂಗಡಮೋವ ಕಾರ್ಯಪ್ಪ ದೊರೆ ಇಂಗ ಮರಣಪಟ್ಟಿತು. 77 ಬೈತರ ಚೀಪಂಡ ಪೌತಿ ಕಾರ್ಯಪ್ಪ ದೊರೆ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡರೆ ಗಂಟೆಕ್ ಐಂಗಡ ಸ್ವಂತ ಮನೆ ನಡಪ. ಮಾದಾಪುರ ಇಗ್ಗೋಡ್ಲು ಗ್ರಾಮತರ ಅರಮನೆ ಪಾಲೇರ ಪೌತಿ ಕಾರ್ಯಪ್ಪ ಎಂಡಮೋವ ಮಣಿ ನಿನಾಂದು ಮರಣಪಟ್ಟಿತು. 54 ಬೈತರ ಅರಮನೆ ಪಾಲೇರ ಮಣಿ ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜಣ ದಂಡು ಗಂಟೆಕ್ ನಡಪ. ಶತ್ರುಗಳು ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ. ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ಸಂಖ್ಯೆ 2285558. ಎಸ್ಟಿಡಿ ಕೋಡ್ 08272. 11 ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾ ಪಿಜಿ ಅರುಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಇಂದು ಸಂಜೆ 4 ಗಂಟೆಗೆ ಕಲಿಸು ಗುರುವೆ ಕಲಿಸು ಮಾಲಿಕೆಯಲ್ಲಿ ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗೆ ಮಾತುಕತೆ. ಸಂಜೆ 5 ಗಂಟೆಗೆ ಯುವವಾಣಿ, ಯುವ ಸ್ಪಂದನ. ಯುವ ಕೃಷಿಕ ಹಾಗೂ ಬರಹಗಾರ ಕೊಡಗಿನ ಸೋಮಾರ್ಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಹೇಮಂತ್ ಪಾರೇರ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 6:51 ಕೃಷಿರಂಗದಲ್ಲಿ ಮೊದಲಿಗೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.

0: ಬುಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಲತರ ಊಟೋಪಚಾರ ಆಳುಕಾಳು ಶಾಸ್ತ್ರ ಪದ್ಧತಿ ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಬೈಪಾಸ್ ರೋಡ್ ಗೋಣಿಕೊಪ್ಪ ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656 ಕಾಳಿಮಾಡ ಶರತ್ 8762050292
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಲಿಕಲ್ ರೋಡ್ ಇರಿಟಿ.
2: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
3: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತಹ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಲೈಫ್ ಆನ್ ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
4: ಪೊನ್ನಂಪೇಟೆ ತಾಲೂಕು ಬೇಗೂರು ಗ್ರಾಮ ಚೋಡುಮಾಡ ಬೋಪಣ್ಣ ಅನುಪಮ್ಮ ದಂಪತಿ ರಾಮೋವ ಯಶ್ವಿ ಭೋಜಮಂಡ ದಂಡನೆ ಕಾಲ್ತ್ರ ಪುಟ್ಟನನ್ನಮ್ಮೆ ಇಂದು ಕುಂಜಿ ಯಶ್ವಿ ಭೋಜಮಂಗ್ ಗುರುಕಾರಣೋ ಕಾವೇರಮ್ಮೆ ಇಗುತಪ್ಪ ಊರ ದೇವಡ ಆಶ್ವದ ಎಕ್ಕಲು ಇರಡನ್ನು ನಲ್ಲಮ್ಮೆ ಬಂದಿತ್ತು ಪಪ್ಪ ಅಮ್ಮ ತಾತಾವಯ್ಯ ಚೋಡುಮಾಡ ಅಪ್ಪನು ನಾಣಯ್ಯ ಮೀನಾ ಕಾಳಪಂಡ ಉಮೇಶ್ ಪ್ರಮೀಳ ಬಲ್ಯಪ್ಪ ಬಲ್ಯಮ್ಮಿ ವಿಕ್ರಮ್ ಶ್ರುತಿ ಅಣ್ಣ ದಕ್ಷಿತ್ ಕಾವೇರಪ್ಪ ಕುಂಜವೋ ವಿನ್ಯಾ ಕಾವೇರಮ್ಮ ಪಿಂಜ ಬೆಂದು ಚಂಗಾದ್ಯ ಯಶ್ವಿ ಭೋಜಮ್ಮ ಹ್ಯಾಪಿ ಬರ್ಡೇ.
5: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
6: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
5: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
8: ರೀ, ಇವತ್ತೇ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ?
10: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
10: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
10: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
10: 80% ಸಾಲ ಸೌಲಭ್ಯನೂ ಸಿಗುತ್ತೆ.
8: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900901282
8: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
12: ಹಲೋ, ಇಲ್ಲಿ ಕೇಳಿ, ಅಭಿಲಾಷ್ ನಲ್ಲಿ ಇವಾಗ ಮಾನ್ಸೂನ್ ಮೆಗಾ ಎಕ್ಸ್ಚೇಂಜ್ ಆಫರ್ ಶುರುವಾಗಿದೆ. ನಿಮ್ಮಲ್ಲಿರುವ ಹಳೆಯ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋ ಓವನ್, ಎಲ್ಇಡಿ ಟಿವಿ ತನ್ನಿ. ಹೊಸ ಫೀಚರ್ಸ್ ನ ಹೋಮ್ ಅಪ್ಲಯನ್ಸಸ್ ನೊಂದಿಗೆ ಎಕ್ಸ್ಚೇಂಜ್ ಮಾಡಿ ಅಪ್ಗ್ರೇಡ್ ಆಗಿ, ಅದು ಆಕರ್ಷಕ ಡಿಸ್ಕೌಂಟ್ ಆಫರ್ ನೊಂದಿಗೆ ಸುಲಭ ಕಂತಿನ EMI ಮೂಲಕ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
11: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
5: ರೀ, ನಾನ್ ಇನ್ ಯಾವ ಫಂಕ್ಷನ್ ಗೂ ಬರಲ್ಲರಿ, ಈ ಹಳೆ ಚಿನ್ನಾಭರಣ ಹಾಕಿ ಹಾಕಿ ಸಾಕಾಯ್ತು.
10: ಬೇಜಾರ್ ಮಾಡ್ಕೋಬಿಡ ಕಣೆ, ಇವಾಗ ವಿಲ್ಕೋದಲ್ಲಿ ಎಕ್ಸ್ಚೇಂಜ್ ಆಫರ್ ಇದೆ. ಈ ಹಳೆ ಚಿನ್ನಾಭರಣ ಎಕ್ಸ್ಚೇಂಜ್ ಮಾಡುವಾಗ ಯಾವುದೇ ಕಡಿತ ಇಲ್ಲದೆ 100% ವ್ಯಾಲ್ಯೂ ಕೊಡ್ತಾರೆ. ಪ್ರತಿ ಖರೀದಿಗೂ ಗಿಫ್ಟ್ ಕೂಡ ಇದೆ.
8: ಹಾಗಾದ್ರೆ ಇವತ್ತೇ ಹೋಗೋಣ.
7: ವಿಲ್ಕೋ ಗೋಲ್ಡ್, ಬೈಚನಹಳ್ಳಿ, ಕುಶಾಲ ನಗರ.
13: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108 7527444 ಅಥವಾ 9448

0: 9848744.
1: ಅಜ್ಜ ಇದು ಯಾವಾಗ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
5: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಆಕಾಶವಾಣಿ ಮಡಿಕೇರಿ. ಈಗ ಹುಡುಗರು ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಸಾಹಿತ್ಯ ಜಯಂತ್ ಕಾಯ್ಕೇಣಿ, ಸಂಗೀತ ವಿ ಹರಿಕೃಷ್ಣ, ಗಾಯಕರು ಸೋನು ನಿಗಮ್.

ಇದುವರೆಗೂ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಸಂಗೀತ ಅಳವಡಿಸಿದ್ದ ಹುಡುಗರು ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಸ್ವರದಲ್ಲಿ ಕೇಳಿದಿರಿ.

0: ಇಂದು ಬೆಳಿಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272, ನಿರ್ವಹಣೆ ಶಕುಂತಲಾ ಎಂ. 10:30ಕ್ಕೆ ಕೊಡವ ಸಿರಿ. ಎಳ್ತಕಾರ, ಚಿಂತಕ, ಪತ್ರಿಕೋದ್ಯಮಿ ಐತಿ ಚಂಡ ರಮೇಶ್ ಉತ್ತಪ್ಪ ಅಯ್ಯಂಗಡ ಕೂಡೆ ನಡತ್ನ ತಕ್ಕು ಬಾಕು ನಡೆಸಿಕೊಟ್ಟವರು ಬಾಳೆಯಡ ದಿವ್ಯಾ ಮಂದಪ್ಪ. ಇಂದು ಬೆಳಿಗ್ಗೆ 11 ಗಂಟೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು ಮಾಲಿಕೆಯಲ್ಲಿ ಬಲ್ಲ ಮಾವುಟಿಯ ನೇತಾಜಿ ಪ್ರೌಢಶಾಲೆಯ ಹಿರಿಯ ಗಣಿತ ಶಿಕ್ಷಕ ಸಿಎಸ್ ಸುರೇಶ್ ಅವರೊಂದಿಗೆ ಮಾತುಕತೆ. ಸಂಜೆ 5 ಗಂಟೆಗೆ ಯುವವಾಣಿ ಯುವ ಸ್ಪಂದನ. ಯುವ ಕೃಷಿಕ ಹಾಗೂ ಬರಗಾರ ಕೊಡಗಿನ ಸೋಮರ್ಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಹೇಮಂತ್ ಪಾರೇರಾ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 6:51ಕ್ಕೆ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಡಾ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ.
1: ಈಗ ರೇಡಿಯೋ ಸಮಯ 9:41.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸುವ ಮುಗಿಯದ ಕಥೆ ಚಿತ್ರದ ಗೀತೆ, ಎಸ್ಬಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಯುಗಳಸ್ವರದಲ್ಲಿ

0: ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿದ್ದ ಮುಗಿಯದ ಕತೆ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದಿರಿ. ಈಗ ರೇಡಿಯೋ ಸಮಯ 9:45:39. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೇ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ಖಾಲಿ ಇರುವ 538 ಹುದ್ದೆಗಳ ಭರ್ತಿಗಾಗಿ ಕೇಂದ್ರ ಲೋಕಸೇವಾ ಆಯೋಗ ಅಧಿಸೂಚನೆಯನ್ನು ಪ್ರಕಟಿಸಿದೆ. ಇದರಲ್ಲಿ ವಿಜ್ಞಾನಿಗಳು, ಸಹಾಯಕ ಇಂಜಿನಿಯರ್ ಸೇರಿದಂತೆ ಗ್ರೂಪ್ ಎ, ಗ್ರೂಪ್ ಬಿ ದರ್ಜೆಯ ವಿವಿಧ ಹುದ್ದೆಗಳ ನೇರ ನೇಮಕಾತಿ ನಡೆಯಲಿದೆ. ಆಸಕ್ತ ಅಭ್ಯರ್ಥಿಗಳು 3 ಜುಲೈ ಒಳಗೆ ಅರ್ಜಿ ಸಲ್ಲಿಸಬಹುದು. ಕೇಂದ್ರ ಸರ್ಕಾರದ ಸಿವಿಲ್ ಡಿಫೆನ್ಸ್, ಕೃಷಿ ಇಲಾಖೆ, ವಿಧಿವಿಜ್ಞಾನ, ಕಾನೂನು ಸಚಿವಾಲಯ, ಶಿಕ್ಷಣ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳಲ್ಲಿ ನೇಮಕಾತಿ ನಡೆಯಲಿದೆ. ಸೈಂಟಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸಂಬಂಧಿಸಿದ ವಿಜ್ಞಾನ ವಿಷಯಗಳಲ್ಲಿ ಅಂದರೆ

ರಸಾಯನಶಾಸ್ತ್ರ ಭೌತಶಾಸ್ತ್ರ ಫೊರೆನ್ಸಿಕ್ ಇತ್ಯಾದಿ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಇಂಜಿನಿಯರಿಂಗ್ ಪದವಿ ಪಡೆದಿರಬೇಕು. ಕೆಲವು ಹುದ್ದೆಗಳಿಗೆ ಸಂಶೋಧನಾ ಅನುಭವ ಕಡ್ಡಾಯವಾಗಿದೆ. ಅಸಿಸ್ಟೆಂಟ್ ಇಂಜಿನಿಯರ್ ಹುದ್ದೆಗಳ ಆಕಾಂಕ್ಷಿಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಬಿಇ ಅಥವಾ ಬಿಟೆಕ್ ಪೂರ್ಣಗೊಳಿಸಿರಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್, ಟ್ರಾನ್ಸ್ಲೇಟರ್, ಎ ಸೇಫ್ಟಿ ಆಫೀಸರ್, ಜೂನಿಯರ್ ಸೈಂಟಿಫಿಕ್ ಆಫೀಸರ್, ಸೈಂಟಿಫಿಕ್ ಅಸಿಸ್ಟೆಂಟ್, ಬಟಾನಿಸ್ಟ್, ರಿಸರ್ಚ್ ಆಫೀಸರ್, ಮಿನರಲ್ ಆಫೀಸರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹಾಗೂ ಇನ್ನಿತರ ತಾಂತ್ರಿಕ ಹುದ್ದೆಗಳು ಖಾಲಿ ಇವೆ. ಇವುಗಳಿಗೆ ಹುದ್ದೆಯ ಸ್ವರೂಪಕ್ಕೆ ಅನುಗುಣವಾಗಿ ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಬಹುತೇಕ ಹುದ್ದೆಗಳಿಗೆ ಬಿಟೆಕ್ ಅಥವಾ ಎಂಎಸ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನು ಹುದ್ದೆಗಳ ವರ್ಗೀಕರಣಕ್ಕೆ ಅನುಗುಣವಾಗಿ 30 ರಿಂದ 35 ವರ್ಷಗಳ ತನಕ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು, ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗುವುದು. ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ 7ನೇ ವೇತನ ಆಯೋಗದ ನಿಯಮಗಳ ಅನ್ವಯ ವೇತನ ಹಾಗೂ ಇತರ ಭತ್ತೆಗಳನ್ನು ನೀಡಲಾಗುವುದು. ಅರ್ಜಿ ಸಲ್ಲಿಸುವ ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಪುರುಷ ಅಭ್ಯರ್ಥಿಗಳು ಮಾತ್ರ ₹25 ಅರ್ಜಿ ಶುಲ್ಕ ಪಾವತಿಸಬೇಕು. ಉಳಿದ ಎಲ್ಲ ವರ್ಗದವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಪೈಕಿ ಅರ್ಹರನ್ನು ಆಯ್ಕೆ ಮಾಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಯುಪಿಎಸ್ಸಿಯ ಅಧಿಕೃತ ವೆಬ್ಸೈಟ್ www.upsc.gov.in ಅನ್ನು ನೋಡಬಹುದು. ಅರ್ಜಿ ಸಲ್ಲಿಸಲು ಜುಲೈ 3 ಕೊನೆಯ ದಿನ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ BSNL ಇಲ್ಲಿ ನೇರ ನೇಮಕಾತಿಯಡಿಯಲ್ಲಿ ಒಟ್ಟು 100 ಜೂನಿಯರ್ ಟೆಲಿಕಾಂ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಹ ಇಂಜಿನಿಯರಿಂಗ್ ಪದವೀಧರರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಜುಲೈ 4 ಕೊನೆಯ ದಿನ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿರಬೇಕು. ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್, ರೇಡಿಯೋ ಅಥವಾ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ನಲ್ಲಿ ಪದವಿ ಪಡೆದಿರಬೇಕು. ಅಲ್ಲದೆ ಸಂಬಂಧಿತ ವಿಷಯಗಳಲ್ಲಿ ಎಂಎಸ್ಸಿ, ಎಂಟೆಕ್ ಪಡೆದಿರುವವರಿಗೂ ಅವಕಾಶವಿದೆ. ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ 30 ವರ್ಷ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, ವಿಶೇಷಚೇತನ ಅಭ್ಯರ್ಥಿಗಳಿಗೆ 10 ವರ್ಷಗಳವರೆಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 2,000 ರೂಪಾಯಿ, ಉಳಿದೆಲ್ಲ ವರ್ಗದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಕಂಪ್ಯೂಟರ್ ಆಧಾರಿತ ಲಿಖಿತ ಪರೀಕ್ಷೆ ನಡೆಯಲಿದೆ. ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಅರ್ಜಿ ಸಲ್ಲಿಸಲು ಜುಲೈ 3 ಕೊನೆಯ ದಿನ. ಅರ್ಜಿ ತಿದ್ದುಪಡಿಗೆ ಅವಕಾಶವಿದ್ದು ಜುಲೈ 4 ರಿಂದ 11 ರವರೆಗೆ ತಿದ್ದುಪಡಿ ಮಾಡಬಹುದು. ಲಿಖಿತ ಪರೀಕ್ಷೆ ಆಗಸ್ಟ್ನಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು. ಹೆಚ್ಚಿನ ವಿವರಗಳಿಗೆ external exam.bsnl.co.in ಅನ್ನು ನೋಡಬಹುದು.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಜುಲೈ 3ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದ್ದು, ಆಗಸ್ಟ್ 2ರಂದು ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಒಟ್ಟು 3,991 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 596 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅರ್ಹತೆ: ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 33 ವರ್ಷ, ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A, 3B ವರ್ಗದವರಿಗೆ 35 ವರ್ಷ ಹಾಗೂ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 38 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ 40 ವರ್ಷ. ಸಾಮಾನ್ಯ ವರ್ಗ ಮತ್ತು ಪ್ರವರ್ಗ 2A, 2B, 3A ಹಾಗೂ 3B ವರ್ಗದವರಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ ಎಸ್ಟಿ ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿಯವರಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜುಲೈ 3.

ಶುಲ್ಕ ಪಾವತಿಗೆ ಕೊನೆಯ ದಿನ ಜುಲೈ 4. ಇನ್ನು ಸಹಾಯವಾಣಿ ಸಂಖ್ಯೆ 0802346040460. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ ಸಿಇಟಿ ಆನ್ಲೈನ್ .karnataka.gov.in.

ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಒಟ್ಟು 12,256 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 8 ಪರೀಕ್ಷಾ ಕೇಂದ್ರಗಳನ್ನು ತೆರೆಯಲಾಗುವುದು. ಅರ್ಜಿ ಸಲ್ಲಿಸಲು ಜೂನ್ 22 ಕೊನೆಯ ದಿನ. ಗ್ರೂಪ್ ಬಿ ಹುದ್ದೆಗಳು ಸೆಂಟ್ರಲ್ ಸೆಕ್ರೆಟರಿಯೇಟ್ ಸರ್ವಿಸ್, ಇಂಟೆಲಿಜೆನ್ಸ್ ಬ್ಯೂರೋ, ರೈಲ್ವೆ ಸಚಿವಾಲಯ, ವಿದೇಶಾಂಗ ಸಚಿವಾಲಯ, ಎಎಫ್ಎಚ್ಕ್ಯೂನಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಹುದ್ದೆ, ಇತರ ಇಲಾಖೆ ಸಚಿವಾಲಯ ಸಂಸ್ಥೆಗಳಲ್ಲಿ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೂಪರಿಂಟೆಂಡೆಂಟ್ ಹುದ್ದೆಗಳನ್ನು ಸಿಜಿಎಲ್ ಪರೀಕ್ಷೆ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು. ಸಿಬಿಐಸಿಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಆದಾಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಹುದ್ದೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್, ಅಂಚೆ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್, ಸಿಎಜಿನಲ್ಲಿ ಡಿವಿಜನಲ್ ಅಕೌಂಟೆಂಟ್, ನಾರ್ಕೋಟಿಕ್ಸ್ನಲ್ಲಿ ಇನ್ಸ್ಪೆಕ್ಟರ್, ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ಸಬ್ ಇನ್ಸ್ಪೆಕ್ಟರ್, ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಂ ಇಂಪ್ಲಿಮೆಂಟೇಷನ್ ಸಂಸ್ಥೆಯಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗಳಿಗೂ ನೇಮಕಾತಿ ನಡೆಯಲಿದೆ. ಇನ್ನು ಗ್ರೂಪ್ ಸಿ ಹುದ್ದೆಗಳು ವಿವಿಧ ಇಲಾಖೆ ಸಂಸ್ಥೆ ಸಚಿವಾಲಯದಲ್ಲಿ ಆದಾಯ ತೆರಿಗೆ ಇನ್ಸ್ಪೆಕ್ಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಅಪ್ಪರ್ ಡಿವಿಜನ್ ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿವೆ. ಪದವಿ ಪಡೆದವರು ಈ ಪರೀಕ್ಷೆ ಬರೆಯಬಹುದು. ಕೆಲವು ಹುದ್ದೆಗಳಿಗೆ ಕಂಪನಿ ಸೆಕ್ರೆಟರಿ ಅಥವಾ ವಾಣಿಜ್ಯ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದವರು ಪರೀಕ್ಷೆ ತೆಗೆದುಕೊಳ್ಳಬಹುದು. ಜೂನಿಯರ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ ಹುದ್ದೆಗೆ ಪದವಿ ಪಡೆದಿರಬೇಕು, ಜೊತೆಗೆ ಪಿಯುಸಿಯಲ್ಲಿ ಗಣಿತದಲ್ಲಿ 60% ಅಂಕ ಪಡೆದಿರಬೇಕು ಅಥವಾ ಪದವಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಒಂದು ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಹೆಚ್ಚಿನ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿ 30 ವರ್ಷ, ಕೆಲವು ಹುದ್ದೆಗಳಿಗೆ 27 ವರ್ಷ ಮತ್ತು 32 ವರ್ಷವನ್ನು ನಿಗದಿಪಡಿಸಲಾಗಿದೆ. ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ ಇರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜೂನ್ 22, ಆನ್ಲೈನ್ ಮೂಲಕ ಶುಲ್ಕ ಪಾವತಿಗೆ ಕೊನೆಯ ದಿನ ಜೂನ್ 23. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು ಜೂನ್ 29ರಿಂದ ಜುಲೈ 1ರೊಳಗೆ ತಿದ್ದುಪಡಿ ಮಾಡಬಹುದು. ಮೊದಲ ಹಂತದ ಪರೀಕ್ಷೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಎರಡನೇ ಹಂತದ ಪರೀಕ್ಷೆ ಡಿಸೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1800-309-309-363, ವೆಬ್ಸೈಟ್ ವಿಳಾಸ ssc.gov.in ಅನ್ನು ನೋಡಬಹುದು. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಇರಲಿದೆ. ರಾಜ್ಯದ ಅಭ್ಯರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ 0800-255-02-520 ಅಥವಾ 0948-38-620-20.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಮುಡಿಬಂತು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಜ್ಜ, ಇದು ಯಾವ ಗಿಡ?

0: ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಅಜ್ಜ, ಇದು ಯಾವ ಗಿಡ?
3: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
2: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
3: ಯಾಕೆ?
2: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
3: ಓ, ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ, ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ.
4: ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ.

ನಮ್ಮ ಪುಟಾಣಿ ಮಕ್ಕಳಿಗಾಗಿ ಚಿಣ್ಣರ ಲೋಕ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಕ್ಕೆ ಸಂಪರ್ಕ ಸಂಖ್ಯೆ 0827 22 228 558. ಪುಟಾಣಿಗಳ ಫೋನ್ ಕರೆಗಾಗಿ ನಿರೀಕ್ಷಿಸುತ್ತಾ ಈಗ ಒಂದು ಗೀತೆ.

0: ಹಲೋ.
1: ಹಲೋ,
0: ಹಾಂ, ನಮಸ್ಕಾರ ಹೇಳಿ. ಚಿಣ್ಣರಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು, ಎಲ್ಲಿಂದ?
1: ನಿರೀಕ್ಷಾ.
0: ನಿರೀಕ್ಷಾ ಯಾವ ಊರು?
1: ಮೇನಲ್ಲ, ಈಶ್ವರ.
0: ಯಾವ್ದು?
1: ಈಶ್ವರ ಮಂಗಲ.
0: ಈಶ್ವರ ಮಂಗಲ, ಪುತ್ತೂರು.
1: ಪುತ್ತೂರು.
0: ಹಾಂ, ಈಶ್ವರ ಮಂಗಲ. ಏನು ಮಾಡ್ತಾ ಇದ್ದೀರಿ ನಿರೀಕ್ಷಾ?
1: ಓದ್ತಾ ಇದ್ದೀನಿ.
0: ಏನು, ಯಾವ ಕ್ಲಾಸ್ನಲ್ಲಿ ಓದ್ತಾ ಇದ್ದೀರಿ?
1: 6ನೇ ಕ್ಲಾಸ್.
0: ಯಾವ ಶಾಲೆಯಲ್ಲಿ?
1: ಮೇನಾಲ.
0: ಮೇನಾಲ, ಈಶ್ವರ ಮಂಗಲದ ಹತ್ರವ್ಯಾ?
1: ಹೌದು.
0: ಎಷ್ಟು ಕಿಲೋಮೀಟರ್ ಆಗ್ತದೆ ನಿಮ್ಮ ಮನೆಯಿಂದ?
1: 3 ಕಿಲೋಮೀಟರ್.
0: ಏನು ಮಾಡ್ತೀರಿ, ಶಾಲೆ ವಾಹನ ಇದೆಯಾ ಅಥವಾ ನಡ್ಕೊಂಡೇ ಹೋಗ್ತೀರಾ?
1: ಬಸ್ಸಲ್ಲಿ ಹೋಗುದು.
0: ಹಾಂ ಹಾಂ, ಬಸ್ ಇದೆಯಾ ಅಲ್ಲಿಗೆ? ಓಕೆ ಓಕೆ ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಪಾಲ್ಗೊಳ್ತೀರಿ? ಹಾಳಿ
1: ನನ್ನದೇ ನನ್ನ ಜನ ನನ್ನ ಜನ ಜನ್ಮದಿ ಕೆಂಪು ನೆಲದ ಹಸಿರುಗಳೇ, ಕಪ್ಪು ಬಣ್ಣ ಮುಖದ ಕಲೆ, ಸೂರ್ಯ ಚಂದ್ರ ಸುತ್ತಿಗಳೇ, ನಮ್ಮ ಹಾಡು ಬದುಕಲು, ನಮ್ಮ ಹಾಡು ಬದುಕಲು. ನನ್ನದೇ ನನ್ನ ಜನ ನನ್ನ ಪ್ರಾಣಗಳು, ಈ ಸೂರ್ಯನಾದ ಈ ಒಂದು ಜನ್ಮದಿ ಪ್ರಾಚೀನ ವರ್ತಮಾನ ಜೀವ ಕಲೆ,

0: ಅಷ್ಟೇ
1: ಅಷ್ಟೇ ಮರ್ತೋಯ್ತ
0: ಮರ್ತೋಯ್ತು.
1: ಮರ್ತೋಯ್ತು. ಇವತ್ತು ನಿಮ್ಮ ಶಾಲೆಯಲ್ಲಿ ಯಾವ ಕಾರ್ಯಕ್ರಮ ಇಲ್ವಾ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ? ಇಲ್ಲ
0: ಇಲ್ಲ
1: ಇಲ್ವಾ?
0: ಅಥವಾ ನಿನ್ನೆ ಇತ್ತು.
1: ನಿನ್ನೆ ಇತ್ತ? ಹಾಂ. ಎಷ್ಟಿದ್ದಾರೆ ಮಕ್ಕಳು ನಿಮ್ಮ ಶಾಲೆಯಲ್ಲಿ? 120 ಮಕ್ಕಳಿದ್ದಾರೆ. ಸರ್ಕಾರಿ ಶಾಲೆಯಾ? ಓಕೆ ಓಕೆ ಓಕೆ. ನಿರೀಕ್ಷಾ, ಇನ್ನೇನು ಈಗ ಹಾಡಿದ್ದು ಹಾಡು ಸಾಕಾಗಲಿಲ್ಲ, ಸಣ್ಣದಾಗಿತ್ತು, ಮರೆತು ಹೋಯಿತು. ಮುಂದಕ್ಕೆ ಹೆಚ್ಚು ಹೆಚ್ಚು ಈ ಕತೆ ಹೇಳೋದಕ್ಕೆಲ್ಲ ಇದು ಮಾಡಬೇಕು. ಆವಾಗ ನಿಮ್ಮಲ್ಲಿ ಒಂದು ರೀತಿಯಲ್ಲಿ ಈ ಕಥೆಯನ್ನು ಬರೆಯುವಂಥದ್ದು ಅಥವಾ ಕಥೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಗುಣ ಹೆಚ್ಚುತ್ತದೆ ಅಲ್ವಾ?
0: ಹೌದು.
1: ಪತ್ರಿಕೆಯನ್ನು ಪುಸ್ತಕಗಳನ್ನು ಓದ್ತೀರಾ? ಶಾಲೆ ಪುಸ್ತಕಗಳು ಬಿಟ್ಬಿಡಿ, ಮನೆಗೆ ಪತ್ರಿಕೆಗಳು ಬರ್ತದ?
0: ಇಲ್ಲ.
1: ಹಾಂ, ಮನೆಗೆ ಲೋಕಲ್ ಸ್ಥಳೀಯ ಪತ್ರಿಕೆಗಳನ್ನು ತರಿಸ್ಕೊಳ್ಬೇಕು. ಆಗ ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ ನಮಗೆ ಓದುವಾಗ ಅಲ್ವಾ? ಹಾಗೆ ಸ್ವಲ್ಪ ಓದುವ ಹವ್ಯಾಸ ಕೂಡ ಜಾಸ್ತಿ ಆಗ್ತದೆ. ಓಕೆ ನಿರೀಕ್ಷಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಪುಟ್ಟ, ನಿಂಗೆ ಟೀಚರ್ ಆಗ್ಬೇಕು ಅಂತ ಆಸೆ ಅಲ್ವಾ?
3: ಹೌದು.
2: ಟೀಚರ್ ಆಗಿದ್ರೆ ಏನ್ ಮಾಡ್ತಿದ್ದೆ?
3: ನಿಂಗೆ, ಅಪ್ಪಂಗೆ, ಅಣ್ಣಂಗೆ ಎಲ್ರಿಗೂ ಪರೀಕ್ಷೆ ಮಾಡ್ತಿದ್ದೆ.
2: ಆಹಾ, ಆಮೇಲೆ
3: ಮಾರ್ಕ್ಸ್ ಹಾಕ್ತಿದ್ದೆ.
2: ಹೌದಾ? ಎಷ್ಟೆಷ್ಟು ಮಾರ್ಕ್ಸ್ ಹಾಕ್ತಾ ಇದ್ದೆ?

0: ಹಲೋ ಹಲೋ,
1: ಹಲೋ.
0: ಹಾಂ ಹೇಳಿ, ಕೇಳ್ತಾ ಇದ್ದೆ. ಯಾವ ಊರಿಂದ ಮಾತಾಡ್ತಾ ಇದ್ದೀರಿ? ಯಾರು? ನಿಮ್ಮ ಹೆಸರೇನು?
1: ಆಯುಕ್ತ
0: ಆಯುಕ್ತ? ಎಲ್ಲಿಂದ?
1: 69 ಬೆಟ್ಟಗೇರಿ
0: 69 ಬೆಟ್ಟಗಿರಿ. ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ?
1: ಎರಡನೇ.
0: 2ನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ? ಯಾವ ಶಾಲೆ?
1: ಮಡಿಕೇರಿ ಸೆಂಟ್ ಜೋಸೆಫ್.
0: ಓಹೋ, ಅಲ್ಲಿಂದ ಹೇಗೆ ಬರ್ತೀರಿ ಮಡಿಕೇರಿಗೆ? ಪ್ರತಿ ದಿವಸ ಹೇಗೆ ಬರ್ತೀರಿ?
1: ವ್ಯಾನ್,
0: ಓ, ಶಾಲೆ ವಾಹನ ಇದೆಯಾ?
1: ಪ್ರೈವೇಟ್ ವ್ಯಾನ್,
0: ಹಾಂ,
1: ಪ್ರೈವೇಟ್ ವ್ಯಾನ್.
0: ಪ್ರೈವೇಟ್ ವ್ಯಾನಲ್ಲಿ ಬರ್ತೀರಿ. ಶಾಲೆ ಬಿಟ್ಟು ಮನೆಗೆ ಹೋಗುವಾಗ ಎಷ್ಟು ಗಂಟೆ ಆಗ್ತದೆ ತಲುಪುವಾಗ?
1: 5.
0: 5 ಗಂಟೆ ಆಗ್ತದೆ. ಹೊಟ್ಟೆ ಹಸಿತಾ ಇರ್ತದಾಗ? ಏನು ಮಾಡ್ತೀರಾಗ?
1: ಬಂದ್ಬಿಟ್ಟು ಊಟ ತಿಂತೀನಿ.
0: 5 ಗಂಟೆವರೆಗೂ ಹೊಟ್ಟೆ ಹಸ್ಕೊಂಡು ಇರಲೇಬೇಕಲ್ವಾ? ಹೋಗ್ಲಿ. ಊರು 69 ಕಿಲೋ ನಿಮ್ಮ ರಸ್ತೆ ಬದಿಯಲ್ಲೇ ಇದೆಯಾ ಮನೆ, ಅಥವಾ ಸ್ವಲ್ಪ ನಡಿಬೇಕಾ?
1: ಒಳಗಡೆ ಹೋಗ್ಬೇಕು.
0: ಒಳಗಡೆ ಹೋಗ್ಬೇಕಾಗ ವ್ಯಾನ್ ಬಂದು ನಿಲ್ವಾಗ ಯಾರು ಇರ್ತಾರೆ ನಿನ್ನ ಕರ್ಕೊಳ್ಳೋದಕ್ಕೆ? ಇರ್ತಾರಾ? ಹ್ಞೂ, 2ನೇ ಕ್ಲಾಸು, ಸಣ್ಣ ಪುಟಾಣಿ ನೀನು. ಮತ್ತೆ ಕರ್ಕೊಳ್ಳೋದಕ್ಕೆ ಜನ ಬೇಕೇ ಇರಬೇಕಲ್ಲ. ತುಂಬ ಹುಷಾರಾಗಿ ಹೋಗಬೇಕು. ಈಗ ಮಳೆಗಾಲ, ಇನ್ನು ಮಳೆಯಂತೂ ಪ್ರಾರಂಭ ಆಗಿಲ್ಲ, ಆದರೂ ಮಳೆಗಾಲವೇ. ಮಳೆ ಪ್ರಾರಂಭ ಆದಾಗೆಲ್ಲ ಬಹಳ ಹುಷಾರಾಗಿ ಓಡಾಡಬೇಕಲ್ವಾ?
1: ಆಯಿತು.
0: ಆಯುಕ್ತ, ಏನು ಮಾಡ್ತೀರಿ ಈಗ ಕಾರ್ಯಕ್ರಮದಲ್ಲಿ?
1: ಹಾಡು ಹೇಳ್ತೀನಿ.
0: ಹೇಳಿ.
1: ಹರೇ ನೀರೋ ಗೋವಿಂದ ಎನ್ನೀರೋ ಗೋಪಾಲ ಎನ್ನೀರೋ ನಾರಾಯಣ ಗೋವಿಂದ ಗೋಪಾಲ.

0: ಬಹಳ ಚೆನ್ನಾಗಿತ್ತು. ಈ ಹಾಡನ್ನ ನೋಡ್ಕೊಂಡು ಹಾಡಿದ್ದು ಹಾಗೆ ಹಾಡಿದ್ದು ಹಾಗೆ ಓದಿ ಕಲ್ತ್ಕೊಂಡಿದ್ದಿ. ಯಾರು ಕಲ್ಸ್ಕೊಟ್ಟಿದ್ದು?
1: ಸಂಗೀತ ಮ್ಯಾಮ್.
0: ಇಲ್ಲಿ ಸಂಗೀತ ಕಲೀಲಿಕ್ಕೆ ಹೋಗ್ತೀರಾ? ಓಹೋ, ಓಕೆ ಓಕೆ ಓಕೆ. ಶಾಲೆಯಲ್ಲಿ ಎಲ್ಲಾರು ಹಾಡ್ತೀರಾ ಕಾರ್ಯಕ್ರಮಗಳಲ್ಲಿ ಅಥವಾ ಶಾಲೆಯಲ್ಲಿ ತರಗತಿಯಲ್ಲಿ ಟೀಚರ್ ಹೇಳಿದಾಗ ಹಾಡ್ತೀರಿ?
1: ಸೆಕೆಂಡ್ ಪ್ರೈಸ್ ಬಂದಿತ್ತು.
0: ಯಾವ ಕಾರ್ಯಕ್ರಮದಲ್ಲಿ? ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿತ್ತಾ? ಇನ್ನು ನೆಕ್ಸ್ಟ್ ಫಸ್ಟ್ ಪ್ರೈಸ್ಗೆ ಪ್ರಯತ್ನ ಮಾಡಬೇಕು ಅಲ್ವಾ? ಚೆನ್ನಾಗಿತ್ತು ಹಾಡು. ಆಯ್ತ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.

0: ಹಲೋ,
1: ಅಲೋ
0: ಹಾಂ ಕೇಳ್ತಾ ಇದ್ದೆ, ಹೇಳಿ ಯಾರು?
1: ಶಯಾನ್.
0: ಶಯಾನ್ ಎಲ್ಲಿಂದ? ಮೂರ್ನಾಡು ಕಬ್ಬ. ಓಕೆ, ಮೂರ್ನಾಡು. ಓಕೆ, ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಿ? ಯಾವ ಕ್ಲಾಸು? ಯು ಕೆ ಜಿ ಪುಟಾಣಿನಾ? ಹಲೋ, ಯು ಕೆ ಜಿ ಇಲ್ಲಿ ಓದ್ತಾ ಇದ್ದೀರಾ? ನಿಮ್ಮ ಟೀಚರ್ ಹೆಸರೇನು? ಮೂರ್ನಾಡಲ್ಲಿ ಶಾಲೆಗೆ ಹೋಗ್ತೀರಾ? ಶಾಲೆ ಹೆಸರೇನು? ಓಕೆ, ಈಗ ಇವತ್ತಿನ ಚಿಣ್ಣಲೋಕ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀರಿ? ಏನು ಮಾಡ್ತೀರಿ? ಹಾಂ ಹೇಳಿ. ಆಯಿತು ಆಯಿತು, ಇಷ್ಟು ಸಣ್ಣ ಪದ ಹೇಳಿ, ಶಾಲೆಯಲ್ಲಿ ಟೀಚರ್ ಹೇಳ್ಕೊಟ್ರ, ಇನ್ನೊಂದು ಸತಿ ಕರೆ ಮಾಡುವಾಗ ಸ್ವಲ್ಪ ದೊಡ್ಡ ಪದ ರೆಡಿ ಮಾಡ್ಕೋಬೇಕು. ಕತೆ ಹೇಳೋದಕ್ಕೆಲ್ಲ ಬರ್ತದ? ಕತೆ ಹೇಳೋದಕ್ಕೆ ಕಲಿಬೇಕು, ಗೊತ್ತಾಯ್ತು? ಓಕೆ ಶಯಾನ್, ಬೇರೆ ಇವತ್ತು ರಜೆ ಇದೆಯಲ್ಲ, ಏನು ಮಾಡ್ತೀರಿ?

0: ಇಡೀ ದಿನ ಏನ್ ಆಟ ಆಡ್ತೀರಿ? ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತೀರಾ? ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಆಟ ಆಡ್ತೀರಾ? ಮನೆ ಹತ್ರ ಇರೋ ಫ್ರೆಂಡ್ಸ್ ಮನೆನಾ? ಈಗ ಇವತ್ತು ಮಳೆ ಇಲ್ಲ, ಏನ್ ತೊಂದರೆ ಇಲ್ಲ ಅಲ್ವಾ? ನಿಮ್ಮ ಊರಿನಲ್ಲಿ ಮಳೆ ಇದೆಯಾ ಮೂರ್ನಾಡಲ್ಲಿ? ಓಕೆ ಶಯಾನ್, ಹೀಗೆ ಫೋನ್ ಕರೆ ಮಾಡ್ತಾ ಇರಿ, ಹೊಸ ಹೊಸ ವಿಷಯಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ, ಕತೆ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಫೋನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್.
1: ನನ್ ಮುದ್ದು ಪುಟಾಣಿ ಯಾರು?
2: ನಾನು.
1: ನನ್ ಬಂಗಾರದ ಕಂದ ಯಾರು?
2: ನಾನು.
1: ಈ ಡಬ್ಬದಿಂದ ದಿನ ಎರಡೆರಡೇ ಚಕ್ಲಿ ಹಾರಿಸೋದು ಯಾರಪ್ಪ?
2: ನಾನೇನಲ್ಲಪ್ಪ.
1: ಏಯ್ ನಿಜ ಹೇಳು.
2: ನಾನೇನು ಎರಡೆರಡು ಚಕ್ಲಿ ತೆಗಿಯಲ್ಲ, ಒಂದೊಂದೇ ತೆಗಿಯೋದು.
1: ಓಹೋ, ಹಾಗ ಒಂದೊಂದೇ ತೆಗಿತೀಯಾ? ಮತ್ ಹೋಗ್ಲಿ, ಒಂದು ಒಂದು ಎಷ್ಟು ಹೇಳು?
2: ಎರಡು.
1: ಅಬ್ಬಬ್ಬಾ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ಎಲ್ಲಿ ಈಗ ಹೇಳು?

0: ಹಲೋ.
1: ಹಲೋ,
0: ಹೇಳಿ, ಯಾರು?
1: ಅಮೃತ.
0: ಅಮೃತ. ಯಾವ
1: ಹೌದು,
0: ತರಗತಿ ಇರ್ತೀರಿ ಅಮೃತ?
1: ಮೂರನೇ
0: ಸ್ವಲ್ಪ ಗಟ್ಟಿಯಾಗಿ ಮಾತಾಡಬೇಕು, ಫೋನ್ ಸರಿಯಾಗಿ ಇಟ್ಕೋಬೇಕು. ಮೂರನೇ ತರಗತಿಲಿ ಓದ್ತಿದ್ದೀರಾ? ಯಾವ ಶಾಲೆ? ಸೆಂಟ್ ಮೈಕಲ್. ಹತ್ರ ಇದೆಯಾ ಮನೆಗೆ? ಶಾಲೆಗೆ ಹೀಗೆ ಹೋಗ್ತೀರಿ? ನಡ್ಕೊಂಡು ಹೋಗ್ತೀರೋ, ವ್ಯಾನಲ್ಲಿ ಹೋಗ್ತಿರೋ, ಆಟೋಲಿ ಹೋಗ್ತಿರೋ? ಗಾಡಿಯಲ್ಲಿಯ? ಅದೇ, ಯಾವ ಗಾಡಿ?
1: ಸ್ಕೂಟಿ.
0: ಸ್ಕೂಟಿ. ಸ್ಕೂಟಿಯಲ್ಲಿ ಹೋಗ್ತೀರಿ, ಜೊತೆಯಲ್ಲಿ ಯಾರು ಯಾರು ಬಿಡ್ತಾರೆ ನಿಮ್ಮನ್ನ?

0: ಹೌದಾ? ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದೀರಿ. ನಿನ್ನೆ ನಿಮ್ಮಲ್ಲಿ ಯೋಗ ದಿನ ಆಚರಣೆ ಮಾಡಿದ್ರ, ನೀವೆಲ್ಲ ಇದ್ರ ಅದರಲ್ಲಿ ಪಾಲ್ಗೊಂಡಿದ್ರ? ಯಾಕೆ ಗೊತ್ತಿಲ್ಲ? ನೀನು ಯಾಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದು ನಿನಗೆ ಗೊತ್ತಿಲ್ವ? ಬಹುಶಃ ದೊಡ್ಡ ಮಕ್ಕಳಿಗೆ ಇದ್ದಿರ್ಬೋದು ಅಲ್ವಾ, ಹೈಸ್ಕೂಲ್ ಮಕ್ಕಳಿಗೆ ಅಲ್ವಾ. ಅಮೃತ, ಈಗ ಶಾಲೆ ಇಲ್ಲ, ಇವತ್ತು ರಜೆ ಇದೆ, ಸಂಡೇ, ಏನ್ ಮಾಡ್ತೀರಿ ಇಡೀ ದಿನ? ಸರಿಯಾಗಿ ಹೇಳೋದ್ರೆ ಈಗ ಒಳ್ಳೆ ಮಳೆ ಇರಬೇಕಿತ್ತು ಅಲ್ವಾ, ಮಳೆ ಇರಬೇಕಿತ್ತು, ಈಗ ಮಳೆ ಇಲ್ಲ. ಮಳೆ ಇರಬೇಕಿತ್ತ ಬೇಡವಾ? ಬೇಡ, ಕೇಳ್ತಾ ಇಲ್ಲ ಮಾತು. ಮಳೆ ಬೇಕು ಅಲ್ವಾ, ಮಳೆ ಜ್ವರ ಬಂದ್ರೆ ತಾನೆ ರಜೆ ಸಿಗೋದು ಅಲ್ವಾ. ಮಳೆ ಸಮಯದಲ್ಲಿ ಮಳೆ ಬರಬೇಕು, ಆದರೆ ಬರ್ತಾ ಇಲ್ಲ ಅಲ್ವಾ. ಓಕೆ ಅಮೃತ, ಏನ್ ಮಾಡ್ತೀರಿ ಈಗ ಕಾರ್ಯಕ್ರಮದಲ್ಲಿ? ಹೇಳಿ.
1: ಮನೋಭಿ
0: ಕಡತ ಆಗಿದೆ. ಅಮೃತ ಅವರಿಗೆ ಧನ್ಯವಾದಗಳು ಹೇಳ್ತಾ ಅವನಿಗೆ ಇದೆ.

ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮಡಿಕೇರಿ, ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

0: ಎಲ್ಲರಿಗೂ ನಮಸ್ಕಾರ. ಇಂದತ್ರ ಕೊಡವ ಸಿರಿ ಕಾರ್ಯಕ್ರಮ ಕೇಳ್ತಿನ ನಿಮಗೆಲ್ಲ ನಾನು ಬಾಳೆಯಡ ದಿವ್ಯಾ ಮಂದಪ್ಪ ಬೈಂದವ ತಕ್ಕಾರ. ಆಕಾಶವಾಣಿ ಶೋತ್ರುಳೆ ಬಲ್ಲಾದೆ ಪಣಮೆ ಎಣಕ ನಿಂಗಕ್ಕ ಜ್ಞಾನ ಬಕ್ಕು ಐತಿ ಚಂಡ ರಮೇಶ್ ಉತ್ತಪ್ಪ ಅಂಗಡ ಪೆದ ಬೊರೆ ಬೊರೆ ವಿಷಯತ್ರ ಮೀದ ಜನಕ್ಕೆ ಅರಿವಿಕೆ ಬಪ್ಪನಿಕೆ ಮಾಡನವು. ಇವು ಎಳುತ್ತಕಾರ ಚಿಂತಕ ಅನನೆ ನಲ್ಲ ಭಾಷಣಕಾರನು ಅಕ್ಕು ಪತ್ರಿಕೋದ್ಯಮತ ನೈಚಂಡುಳ ಐತಿ ಚಂಡ ರಮೇಶ್ ಉತ್ತಪ್ಪ ಅವು. ಇಂದತ್ರ ಕಾರ್ಯಕ್ರಮತ್ತು ಇಂಗಡ ಕೂಡ ಅವರು ತಕ್ಕಬಾಕ. ನಮಸ್ತೆ ರಮೇಶ್ ಉತ್ತಪ್ಪ ಇಂಗಡ ನಂಗಡ ಎಲ್ಲ ಶೋತು ವಡ ಪರವಾಯ್ತು ನಿಂಗಕ್ಕೆ ತಕ್ಕಾರ.
1: ಎಲ್ಲರಿಗೂ ನಲ್ಲಮ್ಮೆ. ನಾನು ಬೇರೆ ಬೇರೆ ಪತ್ರಿಕೋದ್ಯಮದಲ್ಲಿಂಡಿಂಗ್ಯು ಬೇರೆ ಬೇರೆ ಸಾಹಿತ್ಯ ಎಳ್ದಿನಿಂಡಿಂಗ್ಯು ಇಂದು ಕೂಡ ಕೊಡಗಿಲಿ ಅವರು ಜನ ಅವರು ಖುಷಿಲಿ ಅವರು ಕುದಿಲಿ ನನ್ನ ಕಾಕಿ ತಕ್ಕ ಬರ್ಸಿಡು ಅಣಿಚಿಂಗೆ ಆಕಾಶವಾಣಿರ ಬಲ್ಲಾದೆ ಪಳಮೇರ ರಮೇಶ ಬಾತ್ ಅಂದ್ರಿ. ಎಲ್ಲಿ ಪೋಚಿಂಗ್ಯೂ ಪೆರಿಯ ಗಿಡ ಪಿಡ್ಚತಿಂಗ್ ಇಂದೇ ತರ ಮಕ್ಕ ಕತ್ತಿನೂ ಕೂಡ ಅವ್ರು ಆಕಾಶವಾಣಿಯಲ್ಲಿ ಬಂದನುಳಂತ ಬಲ್ಲಾದೆ ಪಳಮೆ ತುಂಬಾ ಹಿಂಗಕ್ಕೆ ಖುಷಿ ಅನ್ನನಾಯ್ತು. ನನ್ನ ಕಾಕಿ ತಕ್ಕ ಬರ್ಚಿಡೋಕ ನಾಲ್ಕೂರ್ ತರ ಖುಷಿ ಅಪ್ಪಾದಂಗಾಯ್ತು. ಮಡಿಕೇರಿರ ಆಕಾಶವಾಣಿಗೆ ಪಿಂಜ ಕಪ್ಪ ಅಂತ ಎಲ್ಲ ಕೊಡಗಿರ ಮಹಾಜನಕ್ಕೂ ನಾನು ನಲ್ಲಮ್ಮೆ ಬಂದವಿ. ನಾನು ಕರಡ ಗ್ರಾಮಕ್ಕೂ ಕೂಡ ನಾವು ಮಡಿಕೇರಿ ತಾಲೂಕು ಕರಡ ಗ್ರಾಮಕ್ಕೆ ಕೂಡ ನಾವು ಐತಿ ಚಂಡ ಒಕ್ಕತ್ತಿರ ದಿವಂಗತ ಉತ್ತಪ್ಪ ಪಿಂಜ ಶಾರದ ಉತ್ತಪ್ಪ ಇಂಗಡ ಆಕೀರಿ ಮೂವ ನಾಡ ಪುಣ್ಯ ದೇವಣಗೇರಿ ಮೂಕೊಂಡ ರೇಷ್ಮಾ ರಮೇಶ್ ಅಂದ್ರೆ ಹಿಂಗಳು ಕೂಡ ಎಳ್ತಕರ ಎಳ್ದು ಹಿಂಗಳು ಕೂಡ ಮೋವ ಐತಿ ಚಂಡ ಅನೀಪ ಮುತ್ತಮ್ಮ ಹಂಗ

0: ಈಗ ಡಿಗ್ರಿ ಫೈನಲ್ ಇಯರ್ಲಿ ಉಂಡು. ನಾನು ಕರಡ ಕಡಂಗ ಮೂರ್ನಾಡು ಪಿಂಜ ಮೈಸೂರಲ್ಲಿ ನಡ ವಿದ್ಯಾಭ್ಯಾಸತನ ಮಾಡಿ ನಾನು ಕನ್ನಡ ಜಾನಪದ ಪಿಂಜ ಇತಿಹಾಸ ದಂಡತ್ಲು ಅವರು ಎಮ್ ಎ ಮಾಡಿ ಸ್ನಾತಕೋತ್ತರ ಪದವಿ ದಂಡ ಮಾಡಿ ಪಿಂಜ ನಾಲ್ಕು ತುಂಬ ಪುರುಡ ಇಂಜೆ ಜಾನಪದ ಹತ್ರ ನನ್ನ ಆಯ್ತು ಜಾನಪದ ಪಿಂಜ ಸೈಕಾಲಜಿ ಇದನ್ನ ಬಗ್ಗೆ ನಾನು ಕೋರ್ಸ್ ಎಡ್ತಂಡು ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಇದೇ ಕನ್ನಡ ಅವರು ಎಳುತ್ತಕ್ಕೆ ಅಧ್ಯಯನ ಎಳುತ್ತಕ್ಕೆ ಇದೇ ನಾಲ್ಕು ಎತ್ತೊಂದು ಅರ್ಥ.
1: ನಿಂಗ ಚುಮ್ಮಿಂಜಲೆ ಅಳ್ತಿರ ಮೀದ ಆಸಕ್ತಿ ಎನ್ನನೆ ಬಾತಂದಳ್ನಲ್ವಾ?
0: ಅಕ್ಕೋ ನಾನು ಮುಂಚೆ ಓದೋಕ ಪಕ್ಕಲೆ ನಾನು ಜಾಸ್ತಿ ಎರೋ ಮಕ್ಕಳ ಕೂಡ ಇಪ್ಪಂಜೆ ಚೆನ್ನಾಗಿ ಅಂಗಳೆ ಸುತ್ತಮುತ್ತ ಇಪ್ಪಂಜನಗುಂಡೆ ಎರೋ ಮಕ್ಕಳು ಕೂಡ ನಂಗೆ ಎತ್ತ ನೋಟಕ ಪಕ್ಕ ಪೊಳೆಕು ಪೋಪಕ್ಕ ಎಲ್ಲ ನಂಗ ಸುತ್ತಮುತ್ತ ತೀರ ಎರೋ ಮಕ್ಕಳೇ ಇಪ್ಪಂಜೆ. ಆ ಎರವಡಲ್ಲಿ ಉಳಂತವ್ರ ಸಾಹಿತ್ಯ ನಕ್ಕ ಚೆರುಪತ್ತಲೇ ತುಂಬಾ ನಕ್ಕ ಪುರುಡು ಪುಟ್ಟಿಚಿಟ್ಟತ್ತೆ ಅಂಗಡಲ್ಲಿ ಉಳ ದುಡಿಕುಟ್ಟು ಅಂಗಡ ಅಂಗಡ ದುಡಿರ ಪಾಠ ಆಯ್ತಿಕ್ಕು ಪಿಂಜ ಅಂಗಡ ಬರಬಾರೆ ಸಾಹಿತ್ಯ ಆಯ್ತಿಕ್ಕು ಪಿಂಜ ನಂಗೈಕ ತಪ್ಪಡಕ್ಕೆ ಕೊಟ್ಟಲ್ಲ ಅನ್ನ ಅಂಗಳು ಕೂಡ ಬರಬಾರೆ ಕಾರ್ಬಾರಲ್ಲಿ ಕೊಟ್ಟುವಂತವ್ರು ತಪ್ಪಡಕ ತರ ಮಾದರಿ ಅಂಗಡವ್ರ ಸಾಹಿತ್ಯ ಅಕ್ಕಿ ನಕ್ಕ ಅದನ್ನ ಕಪ್ಪ ಕಪ್ಪಕ ಮೇಲ್ ಜುಮ್ಮಣ್ಣು ಅಂಜತ್ತೆ ಅದನ್ನ ನಕ್ಕ ಅಂದ ಕಾಲದಲ್ಲೇ ನಾನು ಅದನ್ನ ಮೆಲ್ಲ ಮೆಲ್ಲ ಎಳ್ದಿಂಡ್ ಕೊಡತಕ್ಕೆ ಅದನ್ನ ತರ್ಜುಮೆ ಮಾಡೋಕೆ ಟಚ್ ಆಡ್ನ ಅನ್ನ ಅಲ್ಲಿಂದ ನಾಕ ಈ ಇವರು ಅಧ್ಯಯನ ಮಾಡು ಇನ್ನತ ಉಳಿದು ಆ ಚಿರ್ಪತ್ತಲೇ ನಾಕ ಬಾತು ಅಲ್ಲಿಂದ ಕಡಂಗ ನನ್ನ ವಿಜಯ ಸ್ಕೂಲ್ಗೆ ಪೋಪಕ ಪಕ್ಕ ಅಲ್ಲಿ ನಡ ಸ್ನೇಹಿತನಂತ ಕಣಿಯಂಡ ಜೋಯಪ್ಪ ಪ್ರಕಾಶ್ ಜೋಯಪ್ಪ ಅಂಗಳು ನಾನು ತುಂಬಾ ಅದು ಪುಸ್ತಕ ಓದೋಕು ಅವರು ಪುರುಡು ಪುಟ್ಟಚ್ಚಿ ಅನ್ನ ಅಲ್ಲಿ ಅಂದ ಕಾಲದಲ್ಲೇ ಪ್ರತಿ ಪುಸ್ತಕ ತನ್ನ ಕಥೆ ಪತ್ತೆದಾರಿ ಕಾದಂಬರಿ ಐತಿಕ್ಕು ಕಥೆ ಐತಿಕ್ಕು ಅಂತ ನಾ ಓದಿಚಿ ಅಂತ ನಾ ಓದು ನನಗೊಂಡು ನಂಗಳು ಕೂಡ ಏನನ್ನ ಎಳ್ದೊಂಡು ಒಂದು ಅಂದೊಂದು ಪುರುಡು ಪುಟ್ಟಿತ್ತು ಅಲ್ಲಿಂದ ನಂಗೆ ಎಳ್ದೋಕೆ ಶುರು ಮಾಡಿಚಿ.
1: ಈಗ ನಿಂಗ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಏನನ್ನ ನಿಂಗ ಬಂದಿ ಏ ತರದ ನಿಂಗ ಪತ್ರಿಕೋದ್ಯಮಕ್ಕೆ ಪೋಣು ದಾಚಿ?
0: ನಾಕ ಓದೋಕ ಪಕ್ಕ ನಾಕ ಇಂಥದ್ದೇ ಮಾಡು ನಿಂತಲೇ ನಾಕ ಆರ್ಮಿಗೆ ಪೋಣಂದು ಆರ್ಮಿ ಆಫೀಸರ್ ಅನ್ನೋದು ತುಂಬಾ ಪುರುಡಿಂಜ್ ಇತ್ತು ನನ್ನೇನಾಯ್ತು ನಾನು ಅದಂಗ ಎಲ್ಲ ಇಂತೆಲ್ಲ ಪೋಂಡು ತಯಾರಿ ನಿಂಜೆ ನಾಡ ಸೊಪ್ಪನಕ್ಕೂ ಕೂಡ ಸರಿ ಆಯ್ತು ಅಂದ ಕಾಲದಲ್ಲಿ ಅವರು ಜೂನಿಯರ್ ಆರ್ಮಿ ಆಫೀಸರ್ ಆಯ್ತು ನನ್ನ ಆಯ್ಕೆ ಅನ್ನ ನಮ್ಮ ಮಡಿಕೇರಿ ಮೇಲೆ ಅಂದ ಎಲ್ಲ ಎಳ್ತು ಪಿಂಜ ನಂಗಡ ಫಿಸಿಕಲ್ ಇದೆಲ್ಲ ಟ್ರೈನಿಂಗ್ ಅನ್ನ ಪಿಂಜ ಅದಂಗ ಸೆಲೆಕ್ಟ್ ಆಯ್ತು ಇಂಜೆ ತುಂಬಾ ನಾಡ ಸೊಪ್ಪನ ಆರ್ಮಿ ಆಫೀಸ್ ಹಾಕೊಂಡು ನಂಚೆ ನಾಡ ಅನ್ನೋ ಆರ್ಮಿ ನಡ ಫ್ಯಾಮಿಲಿ ಸುಮಾರು ಜನ ಎಲ್ಲರೂ ಕೂಡ ಆರ್ಮಿಲಿ ಉಂಡೆ ಎಲ್ಲ ಆಯ್ತು ಫಿಸಿಕಲ್ ಇಂಜೆ ಪುಡ್ಚತ್ತು ಹಿಂಗೆ ರಿಟರ್ನ್ ಟೆಸ್ಟ್ ಎಲ್ಲ ಓಕೆ ಅನ್ನೋ ಪಿಂಜ ಆ ಕೀರಿಕ ಹಿಂಗ ಸರ್ಟಿಫಿಕೇಟ್ ಅದನ್ನ ಅವರು ನೋಟೋಕ ಪಕ್ಕ ನಂಗೆ ಡೇಟ್ ಆಫ್ ಬರ್ತ್ ಇಪ್ಪಲ್ಲ ನಂಚು ವಯಸ್ಸು ಇಪ್ಪಲ್ಲ ಅದು ಮಾರ್ಚ್ 31 ಆಕೀರಿ ಇಂಜತ್ತು ನಾನು ಪುಟ್ಟೆ ಮಾರ್ಚ್ 31 ಬೈಟ್ ಅದು 12:30 ಅಂಚೆಂಗ್ರು ಅರೆ ಗಂಟೆರ ವ್ಯತ್ಯಾಸದ್ಲ ಅದು ಏಪ್ರಿಲ್ ಬರ್ತದೆ ಅನ್ನನಾಯ್ತು ಎಲ್ಲ ಸೆಲೆಕ್ಟ್ ಅನ್ನೋ ನನ್ನ ರಿಜೆಕ್ಟ್ ಆಯ್ತು ನನ್ನ ಪುನಃ ವಾಪಸ್ ಕೊಡಗಲ್ಲ ಇಪ್ಪನ್ನ ಕಾಚಿ ಅಕ್ಕ ನಾನು ಪೊನ್ನಂಪೇಟೆ ಸೃಷ್ಟಿ ಕೊಡಗುರಂಗಕ್ಕೆ ಆದ್ಯ ಆಯ್ತು ಪೋಯ್ತೀನಿ ಅಲ್ಲಿಗೆ ಅಲ್ಲಿ ಪೋಯ್ತು ಚೆನ್ನಕಾಲ ಅಡ್ಡಂಡ ಕಾರ್ಯಪೇಂಗಡ ಕೂಡ ಇಪ್ಪಕ ಪಕ್ಕ ನಾಟಕ ಅವ್ರ ಪಡಿಪಕ್ಕ ಅವರ ಶಿಬಿರತ್ಲಿ ಪೋಪಕ ಪಕ್ಕ ಅಲ್ಲಿಂಜ ಅನ್ನತ್ತು ಅವರ ಲೈಬ್ರರಿ ಅದ್ರಲ್ಲಿ ಸುಮಾರು ಪೆರ್ತು ಅವರು ನಾಟಕ ಪುಸ್ತಕ ಆಯ್ತಿಕ್ಕು ಬಾರ ಬಾರೆ ಅಲ್ಲಿ ಬಲ್ಲಿ ಎಳ್ತಕರಡ ಪುಸ್ತಕದನ್ನ ನಾನು ಕಲ್ಲಿ ಓದಕ್ಕೆ ಅವರು ಅವಕಾಶ ಕಟ್ಟಿಸಿ ಅದನ್ನ ಓದನ್ನ ಪಿಂಜ ಇಲ್ಲೇ ನಾಕು ಉಳ್ದುಂಡು ನಾಕು ಇಂಥವ್ರ ಜ್ಞಾನ ತರ ಇದನ್ನ ಅಭ್ಯಾಸ ಮಾಡುಂಡು ಅಂಡ್ ಅಲ್ಲಿಂಜ ಪುರುಡು ಪುಟ್ಟಚಿ ಅಲ್ಲಿಂಜ ನಾನು ಈ ಎಳ್ತೋಕೆ ಅಲ್ಲಿಂಜ ಶುರು ಮಾಡ್ನೆ ಅಂಡ್ ಕೂಡ ಅಲ್ಲಿಂಜ ನಾನು ಶಕ್ತಿ ಪತ್ರಿಕೆಗೆ ಅಲ್ಲಿ ಎಳ್ದಿದ್ದ ಐಪಂಜೆ ಚರ್ಚೆರಿಗೆ ಅದು ಪ್ರಶ್ನೆ ಆಯ್ತಿಕ್ಕು ಚರ್ಚೆರಿ ಲೇಖನ ಆಯ್ತಿಕ್ಕು ಅದೆಲ್ಲ ಹಿಂಗೆ ಪ್ರಕಟ ಮಾಡುವಂತೆ ಅಲ್ಲಿಂಜ ನಾಕ ಅದನ್ನೇ ಮಿಂಜಕ್ಕೆ ಬಂದಿತ್ತು ನಾನು ಎಳ್ದಕ್ಕೆ ಅವರು ಪುರುಡು ಪುಟ್ಟಚಿ.
1: ಈಗ ಸುಮಾರ್ಕ್ ನಿಂಗ ಪುಸ್ತಕತ್ರ ಅಧ್ಯಯನ ಹತ್ರ ಬಗ್ಗೆನೇ ನಿಂಗ ಅಧ್ಯಯನ ಕ್ಷೇತ್ರಕ್ಕೆ ಏರ ಒತ್ತು ಕೊಡ್ತಿತ್ತು ಉಳಿರ ಕತೆ ಕವನ ಪುಸ್ತಕ ಕಿಂಜ ಅದೇನಂಗಂದು?
0: ಇಲ್ಲ ಶುರುದ ನಾನು ಎಲ್ಲರೂ ಮೊದಲಿ ಕತೆ ಚರ್ಚೆರಿ ಕವನ ಚುಟ್ಟುಕೊಳ್ದು ಅಂಜೆ ಅಲ್ಲಿಂದ ಕವನ ಅಳ್ದು ಅಂಜೆ ಅದು ನಾನು ಪಿಯುಸಿಲಿ ಓದೋಕಲೇ ನನ್ನ ಜಮ್ಮನಂಗಡ ಪತ್ರಿಕೆ ಅಂದ್ರೆ ಮೂರ್ನಾಡ್ಲೆ ನನ್ನ ಪಿಯುಸಿ ಓದ್ ನನಗುಂಡಿ ಅಲ್ಲಿಂದ ಅವರು ಜಮ್ಮನಂಗಡ ಪತ್ರಿಕೆ ಅಂದ್ರೆ ಅಕ್ಕ ಬಪ್ಪ ಅಂಜತ್ ವಾರ ಪತ್ರಿಕೆ ಬಪ್ಪ ಅಂತೆ ಅಲ್ಲಿಗೆ ನಾನು ಎಳ್ದಕ್ ಶುರು ಮಾಡ್ನೆ ಹಂಗೆ ಅಲ್ಲಿಂದ ಪುರುಡು ತಪ್ಪ ಅಂಜತ್ತು ಇಲ್ಲ ಚಾಯ್ಲ್ ಎಳ್ದುವೆ ಎಳ್ದು ಅಂದ್ರೆ ಅಲ್ಲಿಂದ ಬ್ರಹ್ಮಗಿರಿ ಪೇಪರ್ ಗಳದ್ದು ಅಂಜೆ ಅಲ್ಲಿಂದ ನನ್ನ ಕನ್ನಡ ಪತ್ರಿಕೆ ಕೇಳೋದಕ್ಕೆ ನನ್ನ ಶುರು ಮಾಡ್ನೆ ಅತಿಗೆ ನಾಕೆ ನನ್ನ ಚಾಕ್ರಿ ಕೂಡ ಪಿಂಜ ಕನ್ನಡ ಪತ್ರಿಕೋದ್ಯಮಕ್ಕೆ ಬಂದ ಪಿಂಜ ಮಡಿಕೇರಿ ಹುಟ್ಟಿತ್ತು ಮೈಸೂರು ಬೆಂಗಳೂರು ಚನ್ನಡ್ಕಾಲ ಡೆಲ್ಲಿ ಅಲ್ಲಿಂಜ ನಾನು ಈ ಟಿವಿ ಮೀಡಿಯಾದಲ್ಲಿ ಪಕ್ಕ ಪಕ್ಕ ಎಲ್ಲ ಜಿಲ್ಲೆಗೆ ನಾನು ಸುಮಾರು ಕುರಿಪೋಯೆ ಅಲ್ಲಿ ಪೋಯ್ತಾ ಪಕ್ಕ ನಾಲ್ಕು ನಾಡ ಕೆಲಸ ಅಂತ ಅನಿಸಂಗೆ ಅಲ್ಲೇ ತರ ಎಂಥದ್ದು ಸಾಹಿತ್ಯ ಆಯ್ತಿಕ್ಕು ಸಂಸ್ಕೃತಿ ಆಯ್ತಿಕ್ಕು ಈಗ ನಾಡ ಸಬ್ಜೆಕ್ಟ್ ಜಾನಪದ ನನಗುಂಡೆ ಅಲ್ಲೇ ತರ ಜಾನಪದ ತರ ಪುಸ್ತಕದನ್ನೆಲ್ಲ ತೋಡ ಅಂಜೆ ಹೆಚ್ಚು ಚಾಯ್ರದ ಕೊಟ್ಟು ಅಂತ ಅನಿಸಂಗೆ ಹಿಂಗೆ ಎಲ್ಲ ಅವರು ಪೋಯ್ತು ಅವ್ರ ಅವ್ರ ಲೈಬ್ರರಿಲಿ ಅಳ್ತತ್ತಿಂಗೆ ಇಡೀ ಆ ಜಿಲ್ಲೆಯವ್ರ ಎಲ್ಲ ಮಾಹಿತಿ ಆ ಜನಾಂಗ ತರ ಮಾಹಿತಿ ಕೊಟ್ಟು ಅಂತೆ ಅಕ್ಕನ ಗೊತ್ತಾ ಜಿಲ್ಲೆ ನಂಗಡ ಕೊಡ ಓಡೋದು ಇನ್ನೇನು ಆಯ್ಡಿಲ್ಲ ಕೊಡಗಿಲ್ಲ ಇನ್ನತ್ತ ದಾಖಲೀಕರಣ ತುಂಬಾ ಕಮ್ಮಿ

0: ಅತ್ತೆ ಉಂಡು, ಕವನ ಉಂಡು, ಎಲ್ಲರೂ ಉಂಡು. ಅದನ್ನ ಹೇಳ್ದಕ್ಕೂ ಸುಮಾರು ಜನ ಉಂಡು. ಅದಕ್ಕೆ ನಾನು ಇನ್ನು ಮಿಂಜಕ್ಕೆ ಇಂಥದ್ದು ಹೇಳ್ದ ಮುಂಚೆ, ಕತೆ ಕವನ ಏರ್ ಹೇಳ್ದ ಮುಂಚೆ, ಕೊಡಗರ ವಿಶೇಷವಾಯ್ತು ಕೊಡುವ ಜಾನಪದತರ ಅವರು ದಾಖಲೀಕರಣ ಅಂಡು ಒಂದು ಅಲ್ಲಿಂದ ನಾನು ಶುರು ಮಾಡಿತ್ತು. ಹಿಂದಕ್ಕೆ ಸುಮಾರು 41 ಪುಸ್ತಕದ ಹೇಳಿದೆ. ಆ 41 ಪುಸ್ತಕದಲ್ಲೂ ಏರ ಕೊಡವಾಡ ಕೊಡಗರ ಅವರ ಜಾನಪದ ಸಾಹಿತ್ಯ ಸಂಸ್ಕೃತಿರ ಅವರು ಅಧ್ಯಯನ ಐತೆ ಅಂದೆ ಪರ್ಮ ಜನಕ್ಕೆ ಕಿಟ್ಟಿಡ್ ಅಂದೆ. ಅಕ್ಕ ಅಕ್ಕ ಎಂತ ಅಪ್ಪಿಂತಿಂಗೆ ಪರ್ಮ ಪೋಯಿಂದ ಪೋಯಿಂದಲ್ಲ ಅಕ್ಕ ಕೊಡಗರ ಬಗ್ಗೆ ಜನಕ್ಕೆ ಸರಿಯಾದ ಮಾಹಿತಿ ಇಂತಿಲ್ಲ. ಅವು ಬರ ಬರ ಬರ ಯಾವುದೋ ತರ ತರ ಎಲ್ಲ ಪ್ರಶ್ನೆ ಕಪ್ಪಿಂಜಿತ್ತು ಕೊಡಗರ ಬಗ್ಗೆ. ನೆನಚಿಂಗ ಹಂಗೆ ದಾಖಲೀಕರಣ ಕೊಡಗರ ಇಲ್ಲ, ಸಾಹಿತ್ಯ ಇಲ್ಲ, ಎಂತ ಕೊಡವ ಅದಾರ ಅಂತ ಗೊತ್ತಿಲ್ಲ, ಕೊಡವರ ಹಿನ್ನೆಲೆ ಎಂತ ಗೊತ್ತಿಲ್ಲ, ಅನ್ನನಾಯ್ತು ಹೇಳ್ದೆ ನಂದು ಅಂದ ಶುರು ಮಾಡ್ನ.
1: ಈಗ ನಿಂಗೆ ತಪ್ಪರ್ನಿಪ್ಪಕ್ಕ ದಾಖಲೀಕರಣ ಹತ್ರ ಬಗ್ಗೆ ತಪ್ಪರ್ದಿರಲ್ಲ, ಇನ್ನ ಬಗ್ಗೆ ಚೆನ್ನಾಗಿ ನೋಲ್ವಾ ನಿಂಗ?
0: ಅಕ್ಕ ಅಕ್ಕ ನೋಡಿ, 1900 ಇಸ್ವಿಲಿ ಹಿಂಗಡ ಅರದ ತಪ್ಪನೆರೌಂಡ್ ಅಪ್ಪಚ್ಚು ಕವಿಯ ಹಿಂಗ ಉಳಿದಕ್ಕೆ ಶುರು ಮಾಡಿಸಿ. ಅಕ್ಕ ನಾಟಕ ಅದ್ಭುತವನ ನಾಟಕ, 4 ನಾಟಕ ಮುದ್ರಣ ನಂತದ ನಂಗಕ್ಕೆ ಕಟ್ಟಿಚಿ. ಅಲ್ಲಿಂದ ನಡಕಿರಣ ಚಿನ್ನಪ್ಪಜ್ಜ 1924 ನಡಕಿರಣ ಚಿನ್ನಪ್ಪಜ್ಜ ಪಟ್ಟೋಲೆ ಪಳಮೆ ಎಳ್ದಿಚಿ. ಅಲ್ಲಿಂದ ನಂಗಡ ಈ ದಾಖಲೀಕರಣ ಚೆನ್ನ ಕಮ್ಮಿ ಆಯ್ಚಿ. ಅದು ಮಿನ್ನ ನಂಗಡ ಕೊಡವಾಡ ಬಗ್ಗೆ, ಕೊಡವಾಡ ಜಾನಪದತರ ಬಗ್ಗೆ ಪರ್ಮೇತರ ಈ ಪಾಶ್ಚಾತ್ಯ ವಿದ್ವಾಂಸಂಗಲ್ಲ ಅಲ್ಲಿಂದ ಹಂಗ ಚೆನ್ನಾಗಿ ಅಧ್ಯಯನ ಮಾಡಿತ್ತು. ಅದಾದ ಪರ್ಮೇತ್ರ ಚೆನ್ನಾಗಿ ಜನ ಕೊಡವರ ಬಗ್ಗೆ ಎಳ್ದಿತ್ತು. ಎಳ್ದಿತೇ ಇಲ್ಲ, ದಾಖಲೀಕರಣ ಆಯ್ತೇ ಇಲ್ಲ ಎಂದು ನಾನು ಎಣ್ಣೆಯಲ್ಲಿ ಎಳ್ದಿದ್ದೆ. ಆಚೆಂಗಿ ಅವು ಎಳ್ದಿನದು 100 ಹಂಗ 100 ಸತ್ಯ ಅಲ್ಲ. ಅವು ಬೋಣೊಂದು ಈಗ ಕೊಡಗರ ವಿರುದ್ಧ ಉಳಿದೊಂದು ಅಡಿಂಜೊಂದು ಇಳಿದೊಂದಲ್ಲ. ಅವು ನೋಟಿಯೇ ಅವರು 50 ಕಾಲತರ 20 ಕೊಡವಾಡ ಅವ್ರ ಸಂಸ್ಕೃತಿನ, ಕೊಡವಾಡ ಅವರು ಜಾನಪದತನ 50 ಕಾಲತರ ಅಪ್ಪರತರ 100, 200, 300, 300, 400 ಕಾಲತರ ಅಪ್ಪರತರ ಕೊಡವಾಡವರು ಮೂಲ ಆಯ್ತಿಕ್ಕು, ಕೊಡವಾಡವರು ತಕ್ಕ ಆಯ್ತಿಕ್ಕು, ಕೊಡವಾಡವರು ಪದ್ಧತಿ ಆಯ್ತಿಕ್ಕು, ಕೊಡವಾಡವರು ಜಾನಪದ ಆಯ್ತಿಕ್ಕು, ಅದನ್ನ ಕಿಕ್ಕುವಕ್ಕೆ ಕೈಂದಿತ್ತಲ್ಲ ಹೆಂಗಕ್ಕೆ ಹಂಗ. ಈಗ ನೋಡಿ ಈಗ ದಾರಿಂಗ್ ಅಧ್ಯಯನ ಮಾಡೋ ಹಿಂಗ ನಂಗಡವರು ನಮ್ಮಕ್ಕೆ ಬಪ್ಪಂದು ಬೆಚ್ಚೋಳಿ, ಇಲ್ಲ ನಂಗಡವ್ರ ಮಂಗಳಕ್ಕೆ ಬಪ್ಪಂದು ಬೆಚ್ಚೋಳಿ ಹಂಗ ನೋಟು ಅಂತೇಳಿ ಇಕ್ಕ ನಂಗೆ ಎನ್ನೆ ಮಾಡಿ ಅಂದ್ ಅದನ್ನ ಮಾತ್ರ ನೋಟು ಆಚೆ ಇಕ್ಕ ನಂಗ ಮಾಡನದು ಹೆಚ್ಚುಕೋ ಇದು ಪರಮೇತ್ರ ಕೂಡಿ ಬೈತು. ಅದ್ರಲ್ಲಿ ಪೌರೋಹಿತ್ಯ ಶಾಹಿ ನೋಡಲ್ಲ, ಈ ಪಟ್ಟಮ್ಮಡ ಹೋಮ ಆಯ್ತಿಕ್ಕು, ಪೂಜೆ ಆಯ್ತಿಕ್ಕು, ಗಣನೋಟು ಆಯ್ತಿಕ್ಕು, ಇಂಥದ್ದು ಸುಮಾರು ನಂಗೆ ಗೊತ್ತಿಲ್ಲ ತನಕೆ ಕುಡಿ ಬೈತು. ಅದನ್ನ ನೋಟಿತು ಈ ಅಧ್ಯಯನಕಾರ ಅಂತ ಹೇಳಿದ್ವ, ಇದು ಕೂಡ ಬಾರೆ ಸಂಸ್ಕೃತಿಯ ಓರ ನಳ, ಇದು ಕೂಡ ಈ ಸಂಸ್ಕೃತಿ ಇಂಥ ಜನಾಂಗದಲ್ಲಿಂಡು, ಈ ಸಂಸ್ಕೃತಿ ಬರೀ ಕೊಡೋಡ ಮಾತ್ರ ಅಲ್ಲ, ಅನ್ನಾಯ್ತು ಕೊಡೋಡ ತಕ್ಕ ಸಂಸ್ಕೃತಿ ಮಿಶ್ರ ಆಯ್ತು ಪರಮೇತ್ರ ಅಂದ್ರೆ ಹೆಂಗಣ್ಣ. ಇದನ್ ಏತು ಏನಂಗೆ ಹಂಗಕ್ಕೆ ಕೊಡಗರ ತಕ್ಕ ಗೊತ್ತಿಲ್ಲತದೆ, ದಂಡನೆ ಕೊಡಗರ ಜಾಗ ಗೊತ್ತಿಲ್ಲತದೆ, ಮುಂದನೆ ಕೊಡಗರ ಪದ್ಧತಿ ಹೆಂಗಕ್ಕೆ ಪರಿಚಯ ಇಲ್ಲತದೆ. ಈಗ ನೋಡಿ ನಾನು ಅವರು ಕೊಡವ ಐತೆ, ನಾನು ಅಮೆರಿಕಕ್ಕೂ ಅಥವಾ ಬಾರ ಜಾಗಕ್ಕೂ ಹೋಯ್ತು, ಅಲ್ಲಿ ಅಧ್ಯಯನ ಮಾಡೋದು ನಾಲ್ಕು ಮೇಲೆ ಉಳದು ಮಾತ್ರ ಕಂಬ ಅಂಡ್ ಉಳ್ಳು ನಾಕ್ ಗೊತ್ತೇ ಅದಕ್ಕೆ ಪಡಿಬೇಕೇ ಕೈಲ. ಆಚೆಂಗಿ ನಾನು ಎಂತ ಅನ್ಸಂಗಿ ಅದೇ ಅವರು ಕೊಡವ, ಅವ ನಾಡ ಬಲ್ಲಿರ್ಕಿಲ್ಲ ಅವನು ಅವನ ಸಂಶೋಧನೆ ಅಧ್ಯಯನ ಮಾಡೋಕಾಗ, ಅವಂಗ ಬೇರೆ ಅಂಗಡ ಕೂಡ ತಕ್ಕ ಬರೆಯಲು, ತಾತ ಅವೇಂಗಡ ಕೂಡ ತಕ್ಕ ಬರೆಯಲು, ಅವಂಗ ಕೊಡಗರ ಮೂಲೆ ಮೂಲೆಯಲ್ಲಿ ಎಲ್ಲಿ ಕೊಡವಡ ಪದ್ಧತಿ ಅವರು ವಿಶೇಷವಾಯ್ತ ಕಾಂಬ ಅಂದ ಅವಂಗ ಗೊತ್ತಿಪ್ಪ, ಚಾಯಿ ಗೊತ್ತಿಪ್ಪ, ಇದೆಲ್ಲ ಗೊತ್ತಿಂಜಿತ್ತು ಅವರು ಕೊಡವನೇ ಮಾಡುವವರು ಅಧ್ಯಯನ ಅಂಡಲ್ಲ, ಅದು ನೇರಾನ ಅಧ್ಯಯನ ಅದೇ ದಾಖಲಾಂಡು ನಾನು ಅಣ್ಣ, ಅದು ನಂಗಡೆಲ್ಲ ಹೆಂಗಳೋದು ಕಮ್ಮಿ.
1: ನಂಗೆ ಎಳ್ತರೂಪತ್ತು ಎಳ್ದಿಚಿಂಗ್ ನಂಗಡ ಮಿನ್ಯತ್ರ ಪೀಳಿಗೆಗೂ ಕೂಡ ಇದು ಉಪಯೋಗ ಅಪ್ಪಲ್ಲ.
0: ಅಕ್ಕು ಅಕ್ಕು ಈಗ ನೋಡಿ ನಂಗ ತುಂಬಾ ಶೈಲಿ ಪದ್ಧತಿನ ಪರಂಪರೆಯನ್ನ ನಂಗೆ ತಗೊಂಡ ನಡೆ, ನಂಗಡ ತಾತಂಗ ಮಣ್ಣಂತವ್ರ ಪದ್ಧತಿನ ಇಂದು ಕೂಡ ನಂಗೆ ನಡ್ತೀನಿ ಅಂಡಿ. ಆಚೆಂಗಿ ಆ ಪದ್ಧತಿ ಏನಂಗಂದ್ರೆ ನಂಗಕ್ಕೆ ಗೊತ್ತಿಲ್ಲ, ನಂಗ ತುಂಬಾ ಪುರುಡಲ್ ಅದನ್ನ ಮಿಂಜ ಕಡ್ತ ಬಂದನಂಡಿ, ನಂಗೆ ಪಾಳ್ ಮಾಡೋಕಾಗ ನಂಗಡ ಕೊಡುವ ಪದ್ಧತಿ ಬಲ್ಯದು, ಕೊಡುವ ಸಂಸ್ಕೃತಿ ಬಲ್ಯದು ನಿಂದು ಖುಷಿಲಿ ಪುರುಡಲ್ ನಂಗ ಮಾಡಿನಂಡಿ. ಆಚೆಂಗ ಎನ್ನಂಗಾಯ್ತು ಅದನ್ನ ಮಾಡಿ ನೋಡೋದು ನಂಗಡ ಹಿಂಗೆ ಗೊತ್ತಿಲ್ಲ, ಆ ದಾಖಲೀಕರಣ ಆಯ್ತಲ್ಲ ಅದು ಹಾಕೊಂಡು ನಿಂಗೆ ಚಿರಂಗನ ಒಂದು ಅಣ್ಣಿ ತಪ್ಪಿ ಎನ್ನಂಗಾಯ್ತು ಅಂತ ಹಿಂಗೆ. ಈಗ ಬಾಳೆ ಕೆತ್ತ ಒಂದು ಬಾಳೆ ಬೇಂಗು ಒಂದು ನಿಂಗೆ ಕಟ್ಟಿರಲ್ಲ, ಮಂಗಲದಲ್ಲಿ ಎನ್ನಂಗ ಬಾಳೆ ಬೇಂಗು ಅಣ್ಣಿ, ಸುಮಾರು ಜನ ಅಧ್ಯಯನಕರಂಗ ಪರಮೇತ್ರಂಗ ಬಂದ ಹೆಂಗೆ ಅಂತ ಹೇಳ್ತಿದ್ದೆ ಅಂಚಂಗೆ. ಇದು ರಾಕ್ಷಸ ವಿವಾಹ ಪದ್ಧತಿ ಪಂಡು ನಂಗಡಂಗ ಇಂತ ಮಾಡುತ್ತೆ ಅಂಚಂಗ್ ಪರಮೆ ಪೋಯಿರೋಂಜ ಅಲ್ಲಿ ಅಲ್ಲಿ ಅವರು ಜನಾಂಗ ತರ ಜನಳ ಕೆತ್ತಿತ್ತು ಕೊಂದಿತ್ತು ಅಂಗಡ ಮೂಡೆಲ್ಲ ಪಾರ್ಚಿಟ್ಟು ಬಂದಿತ್ತು ನಂಗ ಮಂಗಲ ಕಾಯ್ ಪಂಜಲು ಅದನ್ನ ನಂಗ ನಂಬಿ ಅಂತ. ಕೊಡವಾಡಲ್ಲಿ ಮೂಡಿಯಕ್ಕೆ ಪೊಣ್ಣಳಕ್ಕೆ ಕೊಡಪಂತವ್ರ ಗೌರವ ಅವ್ರ ಸ್ಥಾನಮಾನ ಉಂಡಲ್ಲ ಅದು ನಾನು ಎಲ್ಲೂ ಕಂಡಿತ್ಲೆ, ಚುಕೋ ಜಾಗ ಸುತ್ತಿತ್ತು ನೋಟಿ ನನ್ನ ಕಂಡಿತ್ಲೆ. ಅನ್ನತ್ತಲ್ಲಿ ನಂಗ ಪೋಯಿರೋಂಜ ಆ ಮೂಡಿದ ಅಪ್ಪವನ ಕೆತ್ತಿತ್ತು ಕೊಂದಿದ್ದ ಮೂಡಿ ನಡ್ತ

0: ಒಪ್ಪದು ನಂಗೆ ಅಂಡಿ,
1: ನೀರ್ ನೀರ್ ನೀರ್
0: ನಂಗೆ ಹಿಂದೂ ಕಾಲತ್ತಲೂ ಅದನ್ನ ನಂಬೇನಿಂಡ್. ಇನ್ನೊಂದು ಚಿರಿಯರ್ ಸೂಕ್ಷ್ಮ ಉಣ್ಣಿ, ನಂಗಡಲ್ಲಿ ಪೊಲೆ ಹಚ್ಚಂಗೆ ನಂಗೆ ಮಂಗಲ ಕಾಯ್ಪಲ್ಲೆ ಗೊತ್ತಿಂಡಲ್ಲ. ಈಗ ದಂಗೆ ನಂಗಡ ಒಕ್ಕತ್ತಲು ಅಥವಾ ನಂಗಡ ಮೂಡಿದ ಕಡೆ ಒಕ್ಕತ್ತಲು ದಾರಿ ಮುಂದೆ ಚತ್ತು ಹೋಚಂಗು ನಂಗೆ ಪೊಲೆ ತೆರೆಯಣ ಮಂಗಲ ಕಾಯ್ಪಲ್ಲೆ ಅನ್ನತ್ತಲ್ಲಿ ನಂಗೆ ಮೂಡಿದ ಅಪ್ಪವನ್ನ ಹಿಂಗಡ ಫ್ಯಾಮಿಲಿನೆಲ್ಲ ಕೊಂದಿತ್ತು ನಂಗೆ ಆ ಪೊಲೆಯಲ್ಲಿ ನಂಗೆ ಮಂಗಲ ಕಾಯ್ಪದಂಡ ಇಲ್ಲ. ಇದೆಲ್ಲ ಪುಟ್ಟು
1: ನೀರ್
0: ಇದು ನೇರಾನ ಎತ್ತು ಅಂತ ಚಂಗಿ. ನಂಗಡ ಅಂದೇತ ಕಾಲತ್ತಲ್ಲಿ ನಂಗಡ ಕಣ್ಣಂಡ ತಾಕತ್ತಿನ ನೋಟು ಅಂತದೇ ಈ ಬಾಳೆ ಬೆಂಗೋದು ಗಣಿತಿಂಗ್. ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಕಂಡು ನಾಡ ಮನೇಲಿ ಹೆಚ್ಚು ಮಿಂಜಲ್ಲಿ ಹೆಚ್ಚಕ್ ಬಲ್ಲಿಯ ಕಾರ್ ಉಂಡು ನಾನು ಹೆಚ್ಚಕ್ಕೆ ಕೋಟಿದ ಮನೆ ಕಟ್ಟಿ ಅಂಡಿ ದಾರು ನೋಟು ಇಂತ್ಲೆ ಅಂದ ನೋಟು ಇಂಜಿ ಆ ಕಣ್ಣಂಡ ನೈಪು ನ ಇವ ನೈಪು ಕಾರನ ಇವ ಬಾಟೆ ಕಾರನ ಇವ ದುಂಬ ಚೈಲ್ ಎಡಿ ಒಕ್ಕತ್ತನ ನೋಟುವ ಪಡೆಕ್ಕೆ ಪೋಪಕಪ್ಪಕ್ ಇವ ಪಡೆಯಲ್ಲ ಇವ ನಲ್ಲ ಬೀರನ ಅಂಡ್ ಅಂದ ನೋಟು ಇಂಜಿ ತಾಕತ್ತು ನೋಟು ಇಂಜಿ ಆ ತಾಕತ್ತು ನೋಟಿತ್ತು ಮೂಡಿನ ಕೊಡ್ಪ ಇಂಜಿ. ಈಗ ನಿಂಗೆ ಗೊತ್ತಿನಲ್ಲ ಹಿಂದೆಲ್ಲ ಮಂಗಲ ತುಂಬ ಸುಲಭತ್ಲಪ್ಪ ಪಂಡ ನಂಗೆ ಗೊತ್ತೇ ಪಿಂತ್ಲ ದಾರದಲ್ಲಿ ಎಲ್ಲಿ ಇಂಡು ಎಣ್ಣೆ ಕಣ್ಣ ಮೂಡಿನ ನೋಟೋದೇ ಮಂಗಲ ಮೂರ್ತಗಳತ್ತಲ್ಲಿ ಹಂಗ ಗೊತ್ತಿಪ್ಪ ಇಂತ್ಲೆ. ಅಕ್ಕ ಆ ಮೂಡಿಗೆ ಮಾತ್ರ ಅಲ್ಲ ಆ ಮೂಡಿರ ಒಕ್ಕಕರಕ್ಕೆ ಬೆಂದು ಚಂಗದಕ್ಕೆ ಆ ಕಣ್ಣಂಡ ತಾಕತ್ತನ ನೋಟೋಣ ಜತ್ತು ಅಂದ ಕಾಲದಲ್ಲಿ ಕಣ್ಣನೇ ಬಾಳಗೆತ್ತು ಇಂಜೆ ಅಂತ ಒಡಿಕತ್ತಿ ನಡ್ತಿತ್ತು ಎಲ್ಲಡದಕ್ಕೆ ಆ ಕಣ್ಣು ಬಾಳಕೆತ್ತು ಅಂಜಿತ್ತು ಬಾಳಕೆತ್ತಿತ್ತು ಅವನ ತಾಕತ್ತನ್ನ ಕಾಟು ಅಂಜಿತ್ತು ಅಕ್ಕ ಹೆಚ್ಚು ಬಣ್ಣತರ ಬಾಳೆ ಅಲ್ಲ ಅದು ಬಾಳಕಂದು ಬಂಗನೆ ಪಂಜತ್ತು ಅನ್ನನಾಯ್ತು ಅವನ ತಾಕತ್ತನ್ನ ಕಾಟು ಅಂತದ್ದು ದಂಡನೆ ಅವನ ಮಾವು ತಮ್ಮ ಒಂದಣ್ಣ ಅಲ್ಲ ಪಂಡ ಕಾಲದಲ್ಲಿ ತಾಮನೇ ಅವರು ಬಲ್ಯದನ್ನದು ಅವ ತಾಮ ತಮ್ಮ ಎಲ್ಲನ ನೋಟು ಇಂಜತ್ತು ಅಂಡ ಒಕ್ಕತ್ತಿರ ತಾಕತ್ತೈದಂಡ ಎಂತ ಕಷ್ಟ ಬತ್ತಿಂಗಿ ಬತ್ತಿಂಗಿ ತಮ್ಮ ಎತ್ತು ಅಂಜತ್ತಲ್ಲ ಅನ್ನನಾಯ್ತ ತಮ್ಮ ಉಂಡ ತಾಕತ್ತನ ನೋಟಕ್ಕೂ ತಮ್ಮವಾಗೆತ್ತು ಅಂಜತ್ತು ಇನ್ನೇನಾಯ್ತು ಈ ಪರಂಪರೆ ಮಿಂಜಲ್ಲಿ ಬಂದಂತದ್ದು ಇದು ದಾಖಲಾಯ್ತು ಇಲ್ಲ ನಂಗಕ್ಕೆ ನಂಗೆ ಎಂತ ಮಾಡಿದ್ರೆ ರಾಕ್ಷಸ ವಿವಾಹ ಪದ್ಧತಿ ಇಂದು ಸುಮಾರು ಜನ ನಂಗೆ ಕೊಡವಳೆ ಉಂಟಿದೆ ರಾಕ್ಷಸ ವಿವಾಹ ಪದ್ಧತಿ ತಪ್ಪು ನಾನು ಅದೇ ಅವರು ಕೊಡುವ ಇದನ್ನ ಇಂತನ ಅಧ್ಯಯನ ಮಾಡ್ತೀನಿ ಈ ದಾಖ ನೇರಾನ ಸತ್ಯತೆಯನ್ನು ನಂಗೆ ದಾಖಲು ಮಾಡಲು ಅನ್ನನಾಯ್ತು ದಾಖಲೆಕರಣ ಅಂಡು ಅಣ್ಣು.
1: ಅದೇ ಅದೇ ಇದು ಒಂದು ವಿಚಾರ ಅಲ್ಲ ಪ್ರತಿ ವಿಚಾರದ್ದು ಕೂಡ ಅಲ್ಲ ಇದು ಅವ್ರ ಪದ್ಧತಿ ಅಲ್ಲ ಈಗ ಈ ತರ ದಾಖಲೀಕರಣ ಮಾಡಿಸಿ ಪ್ರತಿಯೊರ ವಿಷಯನೂ ಕೂಡ ಎಳ್ತು ರೂಪದ್ದು ಇಪ್ಪ
0: ಇಪ್ಪ ನಿಂಗನ್ನ ಸತ್ಯ ನೋಟ್ ಈಗ ಎಳ್ತು ರೂಪದಲ್ಲಿ ಇಲ್ಲ ಅನ್ಸಿ ನಂಗಡವ್ರ ಪದ್ಧತಿ ಎನ್ನೇ ಬದಲಾ ನಿಂಗೆ ನಾನವ್ರ ಚರ್ಯ ವಿಷಯ ನೋಡಿ ಈಗ ಕೊಡುವ ತಕ್ಕಲೆ ನಂಗ ಪಟ್ಟೆದಾರ ನಾಡು ಪೆರಿಯಂಗಳಾಡು ಅಪ್ಪವ ನಾಡು ನಂಗ ನೀನು ಕಾಕುವ ನಂಗೆ ಎಲ್ಲಿಯೂ ನಿಂಗಂದ ಕಾಕುಲೆ. ಈಗ ಇಂಗ್ಲಿಷ್ ಇವಂದ ಬಹುವಚನ ಏಕವಚನ ಉಂಡು ಕೊಡುವ ತಕ್ಕಲು ಕೂಡ ನಂಗಕ್ಕೆ ಬಹುವಚನ ಇಲ್ಲ ಅದು ಕೊಡುವಡ ಒಂದು ವಿಶೇಷ ಅದು. ನಾನು ಕೂಡ ಪಟ್ಟೆದಾರನ ಹೆಚ್ಚಿಗೆ ಹಿಂಗೆ ಪೆರಿಯ ಆಯ್ತಿಕ್ಕು ಹೆಚ್ಚಿಗೆ ಪಡಿಪು ಆಯ್ತಿಕ್ಕು ನೀನಂದೇ ಕಾಕು ಏನಂಗ ಅಣಚಿಂಗೆ ಅದವ್ರು ಕೊದಿ ಅದವ್ರು ಸ್ವಂತಕಾರ ನಿಂಗ ಅಣಚಿಂಗೆ ಅವರು ನಾಲ್ಕು ಮೊಟ್ಟು ಮಿಂಜ ಅವರು ಮಧ್ಯದಲ್ಲಿ ಅವರು ಅಂತಾರೆಪ್ಪಲ್ಲ ಅನ್ನನಾಯ್ಪಪ್ಪ ಅದು ಕೊಡೋ ತಕ್ಕಲ್ಲಿ ನೀನದೇ ಹಣ್ಣು ಹಿಂದೆ ಅದು ಬದಲಾಯ್ತು ದಾರ್ ಕಂಡತ್ತಿಗೂ ನಂಗ ನಿಂಗ ನಿಂಗ ಹಣ್ಣು ಅವ್ರು ಮಧ್ಯದಲ್ಲಿ ಅವರು ಅವ್ರಿಗೆ ಜನರೇಷನ್ ಗ್ಯಾಪ್ ಒಂದು ಹಣ್ಣು ಅಲ್ಲ ಅನ್ನನ ಆಯ್ತು ನಂಗಡ ಆ ಪದ್ಧತಿ ಇನ್ನೊಂದು ಚರ್ ಚರ್ಚಿರಿಯ ವಿಷಯ ಆಯ್ತಿಕ್ಕು ಇದು ಹಿಂದೆ ನೀನು ನೆನಚಿಂಗ್ ಪೆರಿಯಂಗಕ್ಕೆ ಚಡಿ ಬಂದುರ ಅಥವಾ ಮಕ್ಕಕ್ಕೆ ನೀನು ಕಾಕತ್ತೆಪ್ಪ ನಿಂಗಂದ್ ಕಾಕತ್ತೆ ನೀನು ಕಾಕಂದ್ ನೆನಚಿಂಗ್ ಮಕ್ಕಕ್ಕಪ್ಲೆ ಇದು ನಂಗಕ್ಕೆ ಪರಮೇಶ್ವರ ಅವರು ಪ್ರಭಾವ ಅನ್ನಂತದ್ದು ಇದನ್ನೇ ದಾಖಲು ಮಾಡ್ಚಿಂಗ್ ಕೊಡೋ ತಕ್ಕಲು ಏಕವಚನ ಮಾತ್ರ ಬಹುವಚನ ಇಲ್ಲ ನಂಗ ನೀನದೇ ಕಾಕೊಂಡು ನಂಗ ದಾಖಲೆ ಮಾಡಿ ಬೆಚ್ಚ ತಿಂಗಿ ನಾಳೆಕ್ಕೂ ಅದು ಮಿನ್ನಕ್ಕೆ ಪೋಪ್ಪ ಇಲ್ಲ ತೋಚಿ ನಂಗಡ ಪದ್ಧತಿ ಬದಲಾಯಂಡಿ ಪೋಪ್ಪ ಇದು.
1: ಈಗ ದಾಖಲೀಕರಣ ಹತ್ರ ಬಗ್ಗೆ ನಂಗೆ ತಕ್ಕಂದತ್ತು ಈಗ ಕೊಡವ ತುಳು ಅರೆ ಭಾಷಿಕಂಗಕ್ಕೆ ತಾಂಡದ್ಯಾನ ಲಿಪಿ ಬೋಣೊಂದು ಸುಮಾರು ಜನ ಅಣ್ವ ಇಂಡ ಬಗ್ಗೆ ನಿಗಡ ಅಭಿಪ್ರಾಯ ಎಂತ?
0: ಲಿಪಿ ಎದೇ ಊರು ತಕ್ಕ ಬಳಿಯೋಕೆ ಲಿಪಿ ಬೋಂಡು ಲಿಪಿ ಏನಂಗ ದಾಖಲೆ ಮಾಡುವ ದಾಖಲೀಕರಣ ನೋಡಲ್ಲ ಅದಂಗ ಊರು ಲಿಪಿ ಬೋಂಡಿತೇ ಬೋಂಡು ಆಚೆಂಗ್ ಎಕ್ಕ ಬೋಂಡು ನೋಡೋದು ನಂಗಡವ್ರ ಪ್ರಶ್ನೆ ಐಕದು. ಒರು ಭಾಷೆ ಲಿಪಿನುಂಡ ಬಳಿಯೋಂಡು ಅಣಚಂಗೆ ಭಾಷೆ ಎಕ್ಕ ಅವ್ರು ತಕ್ಕ ನಂಗಡ ಪುಟ್ಟಿಚಿ ಅಕ್ಕಲಿಂಜೆ ಅವರು ದಾಖಲೀಕರಣಕ್ಕೆ ಅವರು ಲಿಪಿ ಬೋಂಡು ಆಚೆಂಗೆ ನಂಗಡ ತಕ್ಕ ಬಳಂದಿತ್ತು ಹೆಚ್ಚುಕೋ ಮಿಂಜಕ್ಕೆ ಪೋಯ್ತಿ ಪಕ್ಕ ಪಕ್ಕ ನಂಗ ಅದಂಗೆ ಅವರು ಲಿಪಿನ ಕಂಡುಪಿಡಿಪ ಕೈಲ ಅಣಚಂಗೆ ಅವರು ತಕ್ಕ ನುಂಡ ಲಿಪಿ ಬಳಿಯಲ್ಲ ಇಂದು ನಂಗೆ ಹೆಚ್ಚುಕೋ ಮಿಂಜಕ್ಕೆತ್ತಿತ್ತು ನಂಗ ಕನ್ನಡ ಲಿಪಿನ ನಂಗ ಬಳಕೆ ಮಾಡಿ ಉಂಡು ಹೆಚ್ಚುಕೋ ಮಿಂಜಕ್ಕೆತ್ತಿ ಬೈತು ಈ ಕಾಲದಲ್ಲಿ ನಂಗಕ್ಕೆ ಬಾರೆ ಅವರು ಲಿಪಿ ಬೋಂಡು ಅಂದ್ರೆ ನಂಗ ಪ್ಯಾಚ್ ಆಡ್ಚಿಂಗಿ ನಂಗ ಈಗ ಪೋಯಿಂಡ್ ಅವರು ನಂಗಡ ಸ್ಪೀಡ್ ನೋಡುವಲ್ಲ ಅವ್ರು ಮಿಂಜಕ್ಕೆ

0: ಚಂಗಿ ಅದು ಅವರು ವಚನ ತರ ಮಾದರಿ ತುಂಬಾ ಚಾಯಿರೋರು ಅವರು ಪದ್ಯ ತರ ರೂಪದಲ್ಲಂತೆ ಒಡೋಡ ಪದ್ಧತಿ ಬಾಳು ಬದುಕು ಇದಕ್ಕೆ ಸಂಬಂಧಪಟ್ಟಂತದ್ದೇ ಆ ಚಿಂಗ್ ನೋಟ 1934 ಆಗ ಅಕ್ಕನೆ ಅಂಗಡಿ ತುಂಬಾ ಪೆದ ಪೋಯ್ತಿಂತ ಹಿಂಗ ಆ ಚಿಂಗು ಅದನ್ನ ಹಿಂಗಕ್ಕೆ ಪ್ರಕಟ ಮಾಡಕ್ಕೆ ದುಡ್ಡು ಇಂತಿಲ್ಲ ತೊಂದರೆ ಹಿಂಗತ್ತೆ ಹಿಂಗಕ್ಕೆ ಹಂಗ ಊರು ಊರು ತಿರುಗುವ ಹೆಚ್ಚಕೋ ಜನ ಪಣಕರಳ ಪೋಯ್ತಕಪ್ಪ ನಾಡೋರು ಪುಸ್ತಕ ಇದನ್ನ ಪ್ರಕಟ ಮಾಡಕ್ಕೆ ನಿಂಗ ನಂಗೆ ಸಹಾಯ ಮಾಡಿ ಪೆರ್ತು ಜನಕ್ಕಪ್ಪ 1940 ದಂಡಲ್ಲಿ ಅವು ಡಾಕ್ಟರ್ ಐಮ ಮುತ್ತಣ್ಣಂಗೆ ಅವ್ರ ಕಾಗದೊಳ್ದ ಆಗ ಅಕ್ಕ ಬಾಲೇಕರ ಐಮ ಮುತ್ತಣ್ಣ ಇದು ಓದಿತ್ತು ಚೆನ್ನ ಪೆದ ಮಾಡಿದಿಪ್ಪ ಇನ್ ಕೊಡಗಿಲ್ಲಿ ನನ್ನಂತ ಇಂಗಡ ಕಾಲ ಕಂಜತ್ತು ನನ್ನಂತ ಇಂಗಡ ಎಳುತ್ತಕ್ಕೆ ಎದೇ ಪುರುಡು ಇಲ್ಲ ಅನ್ನೆನ್ನುಂಡೆ ಇಂಜಿ ಮಿಂಜಕ್ಕೆ ನಾಕಿ ಏದು ಪುಸ್ತಕತ್ತನ್ನು ಪ್ರಕಟ ಮಾಡೋಕಿಲ್ಲ ನಿಂಗಳನ್ನಂತ ಚೆನ್ನ ಪಡಚಂಗ ನಾಡ ಈ ಪುಸ್ತಕತ್ತನ್ನ ಅಕ್ಕೇ ಮುದ್ರಣ ಮಾಡೋಕೆ ಪ್ಯಾಚ್ ಆಡಿ ಏನಿಂದೆ ಹಂಗ ಬ್ಯಾಜರ್ ತಿಳಿದ್ವ ಅಪ್ಪ ಚಿಕವಿ ಚಾವಣಿಯೂ ಪಾಪ ಪುಸ್ತಕ ಪ್ರಕಟ ಹಾಕ್ಲೆ ಅಲ್ಲಿಂದ ಹೆಚ್ಚುಕೋ ಕಾಲ ದಂಡ ಇರುತ್ತ ಅಂಜಿಂದ ಕಂಬ ದಂಡ ತಂಜು ಆರು ನನ್ನ ಅಲ್ಲಿಗತ್ತನೆ ಕೂಡ ಅದು ಎಲ್ಲಿಂದೇ ಗೊತ್ತಿಪ್ಲೆ ಪುಸ್ತಕ ನಾನೊಮ್ಮ ಬಾಚರಂಡ್ ಅಪ್ಪಣ ಅಯ್ಯಂಡ ಪಕ್ಕ ಮನೆಗೆ ಪೈತಿ ಪಕ್ಕ ಈ ತಕ್ಕ ಬಾತು ಪಿಂಜ ಅಂಗಡಗಲ್ಲಿ ಮುತ್ತಣ್ಣ ಅಂಕೇಳ್ದಂತ ಸುಮಾರು ಕಾಗದ ಎಲ್ಲ ಹಿಂಡೆ ಅಕ್ಕ ಹಿಂಗ ಕಾಟುವ ನೋಟಿ ಅಪ್ಪಚಿ ಕವಿ ಎಳ್ದನ್ನ ಕಾಗದ ಹಣ ಮೇಲೆಲ್ಲ ಜುಮ್ಮು ದಂಡಿ ಬಚ್ಚಿ ಈ ಅಪ್ಪಚಿ ಕವಿ ಇರೋರು ಪುಸ್ತಕ ನಂಗಕ್ಕೆ ಪ್ರಕಟ ಮಾಡಕ್ ಅಂತಿಲ್ಲ ನೇರೆ ಎಲ್ಲರೂ ಕಣ್ಣು ನೀರ್ಬಪ್ಪ ಅಂತದ್ದು ಅಪ್ಪಚಿ ಕವಿ ಎಳ್ದು ಬೆಚ್ಚದು ಒಂದು ಚುಟ್ರು ಉಂಡು ಒಂದು ಎಲ್ಲೂ ಪಾಳಾಯಿ ಪೋಯ್ತಿಕ್ಕು ಇಲ್ಲಂಗ ಎಲ್ಲಂಗ ಉಂಡು ನಾನು ಇಡೀ ಅಪ್ಪಚ ಕವಿರ ಅಪ್ಪನೆರವಂಡ ಒಕ್ಕತ್ರ ಇಂಗಡ ಬೆಂದ ಕಡ ಇಂಗಡ ಕರ್ಮ ಕಡ ಎಲ್ಲ ದಾಖಲೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ನಾನು ಅವ್ರು ಪಟ್ಟಿ ಮಾಡಿ ಅಂಡೆ ಪ್ರತಿಯೊರು ಮನೆಗೆ ತಿರುಗಿ ನಾನು ಒಂದು ದಂಡ ಕಾಲ ಅಲ್ಲ ಅಂಜು ಕಾಲ ತಿರುಗಿ ಏನ್ ತಿಂಗ ಅದು ಚಿರಿ ವಿಷಯ ಅದು ನಂಗಡ ಹಂಗೆ ಬೆಲೆ ಗೊತ್ತಿಪ್ಪಿಲ್ಲ ಅಪ್ಪಚಿಗರ ಪುಸ್ತಕದ ನೋಡೋಣ ನಡೋರು ಆಸೆ ಹಿಂಜತ್ತು ತೇಡಿ ತೇಡಿ ತೇಡಿ ಅಂಜು ಕಾಲದಲ್ಲಿ ನಾನು ಅದನ್ನ ಕಂಡುಪಿಡಿಚಿ ಅಂಗಡವ್ರ ಸಂಬಂಧಿಕ ಅಂಗಡ ಬೆಂದ ಕಡೆ ಮನೆಯಲ್ಲಿ ಅದನ್ನ ಕಂಡುಪಿಡಿಚಿ ಅಲ್ಲಿಂದ ಅದನ್ನ ಎಡದ ಬಂದಿರೋ ಅಂದ್ರೆ ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿಗೆ ಅದನ್ನ ಕೊಡ್ತೆ ಅಕಾಡೆಮಿಯಲ್ಲಿ ಅದು ಪ್ರಿಂಟ್ ಹಚ್ಚಿ ನೋಡಿ ಅಪ್ಪ ತಗವಿ ಹೇಳಿದೆ 1934 80 ಕಾಲ ಕಂಜಿತ್ತು ಅಂಡ ಅದು ದಾರ್ಕು ಗೊತ್ತಿಂತಿಲ್ಲ ನೆನಚಂಗಿ ಅಲ್ಲಿಂದ ಅದನ್ನ ಅಕಾಡೆಮಿಲಿ ಮುದ್ರಣ ಹಚ್ಚಿ ಆ ದುರಂತ ಎಣಿಚಂಗಿ ಅದು ಒಂದು ಬಲ್ಲ ಕೊಡಗಲೂರು ಸುದ್ದಿ ಹಾಕೊಂಡಿತ್ತು ಅಪ್ಪಚ್ಚ ಕವಿ ಅಂದ ಹೇಳ್ದ ಪುಸ್ತಕ ಇಂದ ಪ್ರಕಟ ಆಯ್ತು ಅದಿಂದ ಆಯ್ಪೋಚಿ ಅಂಚಿಂಗ್ರು ಪತ್ತತ್ಲ 11 ಅಣ್ಣನ ಅವ್ರು 15 ಬುಕ್ಲಿ ಇದು ಮಾತಿತ್ಲಿ ಬಿಡುಗಡೆ ಆಯ್ಪೋಚಿ ಹಿಂದೂ ಕೊಡಗರ ಜನ ಕಂಡ ಮಾತ್ರ ಗೊತ್ತಾಯ್ತಲ್ಲ ಹಿಂದೂ ಕೊಡಗದು ಕೊಡುವ ಅಕಾಡೆಮಿ ಆ ಪುಸ್ತಕ ಎಲ್ಲರೂ
1: ಸುಮಾರು ಜನಕ್ಕೂ ಗೊತ್ತಲೇ ಕಂಬ ಈ ವಿಚಾರ ಅಲ್ಲ
0: ಖಂಡಿತ ಗೊತ್ತಿಲ್ಲ ಎಂತಂಗಿ ಇಂಥದ್ ಸುದ್ದಿ ಹಾಕ್ಲಲ್ಲ ಇಂಥದ್ ಗೊತ್ತಾಪ್ಲ ಜನಕ್ಕೆ ಅದನ್ನ ನಂಗೊರ್ ಬಲ್ಲಿಯವ್ರ ಕಾರ್ಬಾರ್ ಮಾಡಿತ್ತು ಅಪ್ಪಚ್ಚ ಕವಿರ ಅದನ್ನ ಪುಸ್ತಕ ಅಂದ್ರೆ ನಂಗೊರು ಪ್ರಚಾರ ಮಾಡಿತ್ತು ಮನೆ ಮನೆಗೆ ಅದನ್ನ ಬಣ್ಣೆ ಕೊಡ್ಕೊಂಡು ನಿಂತ ನಂಗ ಹೆಚ್ಚು ನಿಂತದೆ ಈಗ ನಾನು ಉಳ್ದಕ್ಕೂ ಕೂಡ ಅಪ್ಪಚ್ಚ ಕವಿ ನಡ್ಕೊಂಡು ಚಿನ್ನಪ್ಪ ಜಂಡ ಪುಸ್ತಕ ಓದನಂಗೆ ನಾಕೂ ಉಳ್ದೋಣ ಹೊರಡು ಬಂದೆ ಅನ್ನ ನಿಂದು ಮಕ್ಕಕ್ಕೆ ಅದನ್ನ ಕೊಡ್ತತ್ತೆ ಹಂಗೆ ಖಂಡಿತ ಮಕ್ಕಕ್ಕೆ ನಾನೂ ಕೊಡೋ ತಕ್ಕ ಉಳ್ದೋಣ ಕೊಡುವ ಸಾಹಿತ್ಯ ಉಳ್ದೋಣ ಹೊರಡು ಬಪ್ಪ ಇಂಥ ಪುರುಡು ನಂಗಡ ಕೊಡಗರ ಜನ ಕೊಡ್ಕೊಂಡು ದಾಖಲೀಕರಣಕ್ಕೆ ಕೊಡ್ಕೊಂಡು ಅಂದ್ರೆ ನಾಡೋರ ತಕ್ಕ
1: ಎಳ್ತುಕಾರನು ಚಿಂತಕನು ಪತ್ರಿಕೋದ್ಯಮ ಚಂಡುಳು ಐತಿ ಚಂಡ ರಮೇಶ್ ಉತ್ತಪ್ಪ ಎಂಡ ಕೂಡ ನಡ್ತನ ತಕ್ಕ ಬಾಕನ ಕೇಟಿ ಈ ತಕ್ಕ ಬಾಕರ ಮಿನ್ಯತ್ರ ಭಾಗ ಪಪ್ಪ ವರತ್ರ ಕೊಡುವ ಸಿರಿಲು ಇದೇ ನಾರತ್ತು ನಮಸ್ಕಾರ.

ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರು

0: ಮಾತಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
2: ಅಜ್ಜ ಇದು ಯಾವ ಗಿಡ?
3: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
2: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
3: ಯಾಕೆ?
2: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
3: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
5: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ, ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ

0: ದೃಢವಾದ ದೇಹ, ದೃಢವಾದ ಮನಸ್ಸು, ಇದು ಆರೋಗ್ಯದ ಮೊದಲ ಲಕ್ಷಣ.
1: ಸದೃಢ ದೇಹ ನಿಮ್ಮದಾಗಬೇಕೇ? ಯೋಗ ನಿರತರಾಗಿ ಪರಿಣತ ಯೋಗ ಗುರುವಿನಿಂದ ಹಂತ ಹಂತವಾಗಿ ಅಭ್ಯಾಸ ಮಾಡಿ ಯೋಗವನ್ನ ಮೇಗೂಡಿಸಿಕೊಳ್ಳಿ.
0: ನಿಯಮಿತ ಯೋಗಾಭ್ಯಾಸ ದೇಹ ಮತ್ತು ಮನಸ್ಸಿನ ಮೇಲೆ ಅದ್ಭುತ ಪರಿಣಾಮವನ್ನು ಬೀರಬಲ್ಲದು. ಒತ್ತಡ ನಿರ್ವಹಣೆ, ಕಾರ್ಯಕುಶಲತೆ, ರೋಗಮುಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ, ಇವುಗಳಿಗಾಗಿ ನಿತ್ಯ ಯೋಗ ನಿರತರಾಗಿರಿ.
1: ಆಲಸ್ಯವನ್ನು ಹೊರದೂಡಿ ಮನಸ್ಸಿನ ಕ್ಷೋಭೆಯಿಂದ ಹೊರಬಂದು ಸದಾ ಉಲ್ಲಸಿತರಾಗಿರಬೇಕೆ? ದೇಹ ಮನಸ್ಸಿನ ಸಮತೋಲನ ಕಾಯ್ದುಕೊಳ್ಳಬೇಕೆ? ಯೋಗ ನಿರತರಾಗಿರಿ.
0: ಜಾತಿ, ಮತ, ಪಂಥ, ಲಿಂಗ ಹಾಗೂ ವಯಸ್ಸಿನ ಭೇದ ನಿರ್ಬಂಧಗಳಿಲ್ಲದ ಭರತ ಖಂಡದ ಹೆಮ್ಮೆಯ ವಿದ್ಯೆ ಯೋಗ. ಆರೋಗ್ಯದ ಕೀಲಿಕೈ ಯೋಗ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:08. ಈಗ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಪ್ರಾಮುಖ್ಯತೆ ಮತ್ತು ಪ್ರಯೋಜನ ಕುರಿತು ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ.
3: ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ಸಂದರ್ಶನ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು ಪ್ರತಿ ವರ್ಷ ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ. ಮತ್ತು ಯೋಗ ಇವತ್ತು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಆದ್ದರಿಂದ ಇವತ್ತು ನಾವು ವಿಶ್ವ ಯೋಗ ದಿನದ ಬಗ್ಗೆ ಮತ್ತು ಒಟ್ಟಾರೆ ಯೋಗದ ವಿಚಾರದ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಪಿ ಜಿ ಅರುಣ್ ಅವರು. ನಮಸ್ಕಾರ ಡಾಕ್ಟರ್ ಅರುಣ್ ಅವರೇ.
5: ನಮಸ್ಕಾರ ಸರ್.
4: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ಧನ್ಯವಾದಗಳು ಸರ್.
4: ಈಗ ಜೂನ್ 21 ನಾವು ವಿಶ್ವ ಯೋಗ ದಿನ ಅಂತ ಆಚರಿಸ್ತೀವಿ. ಈ ಆಚರಣೆಗೆ ಏನು ಕಾರಣ ಅಂತ ಸ್ವಲ್ಪ ಹೇಳ್ತೀರಾ?
5: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸ್ತಾ ಇದ್ದಾರೆ. ಭಾರತದ ಪ್ರಾಚೀನ ಪರಂಪರೆ ಯೋಗ ಅಂತ ಹೇಳುವಂಥದ್ದು ಭಾರತದ ಪ್ರಾಚೀನ ಪರಂಪರೆ. ಸೊ ವಿಶ್ವದಾದ್ಯಂತ ಆಚರಿಸುವಂಥದ್ದು ಇದು ಭಾರತದ ಕೂಡ ಒಂದು ಹೆಮ್ಮೆಯ ವಿಚಾರವಾಗಿರುತ್ತೆ.
4: ಭಾರತದ ಕೊಡುಗೆ ಅಂತ ಹೇಳಿ,
5: ಭಾರತದ ಒಂದು ದೊಡ್ಡ ಕೊಡುಗೆ ವಿಶ್ವಕ್ಕೆ ಕೊಟ್ಟಂಥ ಒಂದು ಪ್ರಾಚೀನ ಕೊಡುಗೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಜೂನ್ 21 ಉತ್ತರ ಗೋಳಾರ್ಧದ ವರ್ಷದ ಅತಿ ದೀರ್ಘವಾದ ದಿನ. ಹಾಗಾಗಿ ಈ ಒಂದು ಉತ್ತರ ಗೋಳಾರ್ಧದ ಅತಿ ದೀರ್ಘವಾದ ದಿನವನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಬೇಕು ಅಂತ 2014 ಈ ಒಂದು ತೀರ್ಮಾನವನ್ನು ವಿಶ್ವಸಂಸ್ಥೆಯಲ್ಲಿ ಮಾಡಿದರು.
4: ಹಾಗಾಗಿ
5: ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸುವಂಥ ಒಂದು ಸಂಭವ ಬಂತು.
4: ಅಂದರೆ ಈ ಆಚರಣೆ ಯಾವ ವರ್ಷದಿಂದ ಪ್ರಾರಂಭವಾಯಿತು ಅಂತ?
5: ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಡಿಸೆಂಬರ್ 2014 ಭಾರತವು ವಿಶ್ವಸಂಸ್ಥೆಯಲ್ಲಿ ಮಂಡಿಸಿದಾಗ 177 ರಾಷ್ಟ್ರಗಳು ಇದಕ್ಕೊಂದು ಸಹಮತವನ್ನು ಸೂಚಿಸಿ 2015 ಜೂನ್ 21 ಮೊದಲ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ.
4: ಅಂದರೆ ಯಾವ ಒಂದು ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಲಾಯಿತು ಅಂತೇಳಿ?
5: ಉದ್ದೇಶ ಅಂತೇಳಿ ಬಂದಾಗ ನಮ್ಮ ಭಾರತದ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಯೋಗ ಕೂಡ ಒಂದು ಅಂಶವಾಗಿರುತ್ತೆ. ಸೊ ಈ ಒಂದು ವೈದ್ಯಕೀಯ ಅಂಶ ಅಥವಾ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ವಿಶ್ವದಾದ್ಯಂತ ಪಸರಿಸುವಂಥ ಒಂದು ಉದ್ದೇಶವನ್ನು ಬಿಟ್ಟು ಈ ಒಂದು ವಿಶ್ವ ಯೋಗ ದಿನಾಚರಣೆಯನ್ನು ಪ್ರಾರಂಭಿಸಿದರು.
4: ಇನ್ನು ಈ ವರ್ಷದ ಅಂದರೆ 2026 ಈ ವಿಶ್ವ ಯೋಗ ದಿನದ ಘೋಷವಾಕ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡ್ತೀರಾ?
5: 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಧ್ಯೇಯವಾಕ್ಯ ಏನು ಅಂತಂದರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳ್ತಾರೆ. ಸೊ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂದರೆ ಏನಕ್ಕೆ ಅಂತಂದರೆ ಈಗಿನ ಒಂದು ಒತ್ತಡದ ಜೀವನ ಶೈಲಿ, ಅದೇ ರೀತಿಯಾಗಿ ಅನ್ಹೆಲ್ದಿ

0: ಡಯಟ್ ಹ್ಯಾಬಿಟ್ಸ್ಗಳು, ಅದೇ
1: ಹ್ಞೂ
0: ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಈಗದ ಒಂದು ಯೂತ್ತಲ್ಲಿ ಆರೋಗ್ಯ ಅಂತ ಹೇಳುವಂಥದ್ದು ಸ್ವಲ್ಪ ದೂರ ಆಗಿ ಹೋಗಿದೆ. ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈಗದ ಒಂದು ಯಂಗ್ ಜನರೇಷನ್ ಯಾವ ಥರ ನಮ್ಮ ವೃದ್ಧಾಪ್ಯವನ್ನು ಹೆಲ್ದಿಯಾಗಿ ತಗೊಂಡು ಹೋಗಬೇಕು ಅಂತ ಹೇಳುವಂಥ ಉದ್ದೇಶದೊಂದಿಗೆ ಈ ಸತಿಯ ಯೋಗ ದಿನಾಚರಣೆ ಒಂದು ಧ್ಯೇಯವಾಕ್ಯ ಅಂತ ಹೇಳುವಂಥದ್ದು ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಉತ್ತಮ ಯೋಗಾಭ್ಯಾಸ ಅಂತ ಹೇಳುವಂಥ ಒಂದು ಧ್ಯೇಯವಾಕ್ಯವನ್ನು ಈ ಸತಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಇಟ್ಕೊಂಡಿದ್ದಾರೆ.
1: ಅಂದರೆ ಆರೋಗ್ಯಕ್ಕಾಗಿ ನಾವು ವಯಸ್ಸಾದ ಮೇಲೆ ಒಂದು ಯೋಜನೆಯನ್ನು ಮಾಡ್ಕೊಳ್ಳೋದಕ್ಕಿಂತನು
0: ಹೌದು
1: ನಾವು ಯುವಕರಾಗಿದ್ದಾಗ ಆರೋಗ್ಯವಂತರಾಗಿದ್ದಾಗಲೇ ಒಂದು ಯೋಜನೆ ಮಾಡ್ಕೊಳ್ಳೋದು ಮುಖ್ಯ ಅಂತೀರಾ?
0: ಹೌದು, ಯಾಕೆಂತಂದ್ರೆ ಈಗ 60 ಕಳೆದ ಮೇಲೆ ಏನಾಗುತ್ತೆ ಅಂದ್ರೆ ನಮ್ಮ ದೇಹ ಯಾವ ತರ ಬೆಂಡ್ ಆಗಬೇಕು ಅಂತ ಹೇಳುವಂಥದ್ದು ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಸಂದರ್ಭದಲ್ಲಿ ಈಗ ಒಂದು ವರ್ಡ್ ಇದೆ. ಸೊ ಅಂದ್ರೆ ಈಗದ ಒಂದು ಜನರೇಷನ್ಗೆ ಯಾವ ತರ ಒಂದು ಆರೋಗ್ಯ ಬೇಕು ಅಂತ ಹೇಳಿದ್ರೆ ಹೆಚ್ಚು ವಿಶ್ರಾಂತಿಗಿಂತ ಅವರಿಗೆ ಮಸಲ್ ಸ್ಟ್ರೆಂತ್ ಅಥವಾ ಮಸಲ್ ಫ್ಲೆಕ್ಸಿಬಿಲಿಟಿ ಅಂತ ಹೇಳುವಂಥದ್ದು ಅವರಿಗೆ ತುಂಬ ಅಗತ್ಯ ಇದೆ ಅಂತ ಹೇಳುವಂಥದ್ದು ಈಗದ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಯೋಗವನ್ನು ದಿನಾಲೂ ಅಭ್ಯಾಸವನ್ನು ಮಾಡುವುದರಿಂದ ಅವರಿಗೆ ಆರೋಗ್ಯಕರವಾಗಿ ವೃದ್ಧಾಪ್ಯವನ್ನು ಕಾಣಬಹುದು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸತ್ಯ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ಯೋಗಾಭ್ಯಾಸವನ್ನು ನಾವು ಕೊಡಗು ಜಿಲ್ಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ.
1: ಅಂದರೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಇಡೀ ವಿಶ್ವದಾದ್ಯಂತ ಈ ಯೋಗದ ಒಂದು ಆಚರಣೆಯನ್ನು ನಾವು ಕಾಣಬಹುದು
0: ಕಾಣ್ಬೋದು.
1: ಮುಖ್ಯವಾಗಿ ನಮ್ಮ ಸಾಮಾನ್ಯ ಕೇಳುಗರಿಗೆ ಯೋಗ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಿ?
0: ಯೋಗ ಅಂತ ಹೇಳುವಂಥದ್ದು 6000 ವರ್ಷಗಳ ಹಳೆಯ ಒಂದು ಪ್ರಾಚೀನವಾದ ಪದ್ಧತಿ. ಯೋಗ ಅಂತ ಹೇಳಿ ಬಂದಾಗ ನಮಗೆ ಮೊದಲನೇದಾಗಿ ಹೆಸರು ಬರುವಂಥದ್ದೇ ಪತಂಜಲಿ ಮಹರ್ಷಿಗಳು ಯೋಗವನ್ನು ಪ್ರಾರಂಭಿಸಿದ್ರು ಅಂತ ಹೇಳಿಬಿಟ್ಟು. ಸೊ ಪತಂಜಲಿ ಯೋಗ ಮಹರ್ಷಿಗಳು ಪ್ರಾರಂಭಿಸಿದಂಥ ಯೋಗವನ್ನು ಅವರ ತಮ್ಮ ಶಿಷ್ಯರಿಗೆ ಅದನ್ನು ಹೇಳಿಕೊಟ್ಟು ಅದನ್ನು ನಮ್ಮ ಈ ಒಂದು ಪರಂಪರೆಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳುವಂಥ ಒಂದು ಇತಿಹಾಸ. ಅದೇ ರೀತಿಯಾಗಿ ಮೊದಲನೇದಾಗಿ ಯೋಗ ಅಂತ ಹೇಳುವಂಥದ್ದು ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಒಬ್ಬ ಮನುಷ್ಯನನ್ನು ಸದೃಢ ಮಾಡುವಂಥ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಮುಖ್ಯವಾಗಿ ಯೋಗ ಅಂತ ಹೇಳುವಂಥದ್ದು ಯುಜ್ ಅಂತ ಹೇಳುವಂಥ ಒಂದು ಸಂಸ್ಕೃತ ಪದದಿಂದ ಬಂದಿರುವಂಥದ್ದು. ಸೊ ಯುಜ್ ಅಂತ ಹೇಳಿದ್ರೆ ಟು ಯುನೈಟ್ ಅಂತ ಹೇಳ್ತಾರೆ, ಅಥವಾ ಒಂದುಗೂಡಿಸುವಂಥದ್ದು, ಒಗ್ಗೂಡಿಸುವಂಥದ್ದು. ಸೊ ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವಂಥದ್ದು. ಅದೇ ರೀತಿಯಾಗಿ ಯೂನಿಯನ್ ಆಫ್ ಇಂಡಿವಿಜುವಲ್ ಸೋಲ್ ವಿತ್ ದ ಸುಪ್ರೀಂ ಸೋಲ್ ಅಂತ ಹೇಳಿದ್ರೆ ನಮ್ಮ ಒಂದು ಸಿಂಗಲ್ ಸೋಲ್ ಅನ್ನ ಸುಪ್ರೀಂ ಸೋಲ್ ಒಟ್ಟಿಗೆ ಯೂನಿಯನ್ ಮಾಡುವಂತ ಒಂದು ಪದ್ಧತಿಯನ್ನ ಯೋಗ ಪದ್ಧತಿ ಅಂತ ಹೇಳಿದ್ರು. ಸೊ ಇದರಲ್ಲಿ ಮೇನ್ ಆಗಿಬಿಟ್ಟು ಪತಂಜಲಿ ಮಹರ್ಷಿಗಳ ಒಂದು ಡೆಫಿನಿಷನ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಒಂದು ಹಿಡಿತವನ್ನ ನಾವು ಯಾವಾಗ ಸಾಧಿಸ್ತೇವೆ ಅದನ್ನ ಯೋಗ ಅಂತ ಹೇಳುವಂಥದ್ದನ್ನ ಪ್ರಮುಖವಾಗಿ ನಾವು ಹಿಡ್ಕೊಳ್ಬಹುದು.
1: ಅಂದ್ರೆ ಆತ್ಮ ಮತ್ತೆ ಪರಮಾತ್ಮನನ್ನ ಸೇರಿಸುವಂತಹದ್ದು.
0: ಹೌದು, ಆತ್ಮ ಮತ್ತು ಪರಮಾತ್ಮನನ್ನ ಒಂದುಗೂಡಿಸುವಂತ ಒಂದು ಪ್ರಕ್ರಿಯೆಯನ್ನ ಯೋಗ ಅಂತ ಹೇಳ್ತಾರೆ. ಯುಜ್ಯತೆ ಅನೇನ ಇತಿ ಯೋಗ.
1: ಇನ್ನು ಯೋಗದ ಅವಶ್ಯಕತೆ ಏನಿದೆ ಅಂತೀರಿ?
0: ಯೋಗ ಶಿಕ್ಷಣ ಅಂತ ಹೇಳುವಂಥದ್ದು ಸಮಗ್ರ ಬೆಳವಣಿಗೆಗೆ ಬಹಳ ಪ್ರಾಮುಖ್ಯತೆನ ಹೊಂದಿರುತ್ತೆ. ಸೊ ಸಮಗ್ರ ಬೆಳವಣಿಗೆಗೆ ಅಂತ ಹೇಳಿದ್ರೆ ಯಾವ ಥರ ಎಲ್ಲ ಬರುತ್ತೆ? ನಾವು ಮಾನಸಿಕ, ಶಾರೀರಿಕ, ಅದೇ ರೀತಿಯಾಗಿ ಆಧ್ಯಾತ್ಮಿಕ, ಅದೇ ರೀತಿಯಾಗಿ ಪರ್ಸನಾಲಿಟಿ ಡೆವಲಪ್ಮೆಂಟ್. ಸೊ ಈ ಎಲ್ಲ ಕೇಂದ್ರಗಳಲ್ಲಿ ಒಂದು ಪ್ರಮುಖವಾದಂಥ ಒಂದು ಅಂಶವನ್ನು ಹೊಂದಿರುತ್ತದೆ. ಹಾಗಾಗಿ ಯೋಗ ಅಭ್ಯಾಸ ಅಥವಾ ಯೋಗದಿಂದ ಏನು ಉಪಯೋಗ ಅಥವಾ ಯೋಗದ ಅವಶ್ಯಕತೆ ಏನಿದೆ ಅಂತ ಹೇಳಬೇಕಾದ್ರೆ ಮೊದಲಾಗಿ ಬರುವಂಥದ್ದು ನಮ್ಮ ಏಕಾಗ್ರತೆಯನ್ನು ವೃದ್ಧಿಸ್ತದೆ, ಅದೇ ರೀತಿಯಾಗಿ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡುತ್ತದೆ, ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಸ್ಥಿಮಿತವನ್ನು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತದೆ, ಅದೇ ರೀತಿಯಾಗಿ ಓವರ್ಆಲ್ ಪರ್ಫಾರ್ಮೆನ್ಸ್ ಅಥವಾ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ. ಸೊ ವ್ಯಕ್ತಿತ್ವ ವಿಕಸನಕ್ಕೆ ನಾಂದಿ ಅಥವಾ ಪ್ರಾರಂಭವನ್ನು ಮಾಡಲಿಕ್ಕೆ ಯೋಗ ಒಂದು ಪರಿಣಾಮಕಾರಿಯಾದಂಥ ಒಂದು ರಾಜಮಾರ್ಗ ಅಂತ ಹೇಳ್ಬೋದು.
1: ಇನ್ನು ನಾವು ಸಾಧಾರಣವಾಗಿ ನಮ್ಮ ಯೋಗ ತಜ್ಞರಿಂದ ಕೇಳ್ತಾ ಇರ್ತೀವಿ ಅಷ್ಟಾಂಗ ಯೋಗ ಅಂತ.
0: ಹೌದು,
1: ಈ ರೀತಿ ಅಂದ್ರೇನು, ಈ 8 ಅಂಗಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಿ?
0: ಸೊ ಅಷ್ಟಾಂಗ ಯೋಗ ಅಂತ ಹೇಳುವಂಥದ್ದು ಪತಂಜಲಿ ಮಹರ್ಷಿಗಳ ಅವರ ಒಂದು ಯೋಗ ಸೂತ್ರಗಳಲ್ಲಿ ತೋರಿಸಿರುವಂಥ ಒಂದು ಯೋಗ ಪದ್ಧತಿ. ಸೊ ಅಷ್ಟಾಂಗ ಯೋಗದಲ್ಲಿ 8 ಲಿಂಬ್ಸ್ ಅಂತ ಹೇಳ್ತಾರೆ. ಅಂತಂದ್ರೆ ಮೊದಲೇದಾಗಿ ಯಮ ಅಂತ ಹೇಳುವಂಥದ್ದು. ಸೊ ಯಮ ಅಂತ ಹೇಳುವಂಥದ್ದು ಮೋರಲ್ ರೂಲ್ಸ್. ಸೊ ಯಾವ ತರ ನಾವು ಒಂದು ಜನರಲ್ಲಿ ಬೆರೆಯುವಂಥದ್ದು ಅದನ್ನ ಅದು ಪರ್ಟಿಕ್ಯುಲರ್ ಯಮ ಅಂತ ಹೇಳುವಂಥ ಒಂದು ಫಸ್ಟ್ ಲಿಂಬ್ ಆಫ್ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ನಿಯಮ ಅಂತ ಹೇಳಿ ಬಂದ್ರೆ ಉತ್ತಮ ಜೀವನಕ್ಕೆ ಪಾಲಿಸಬೇಕಾದಂಥ ಅಗತ್ಯ ಪರಿಕರಗಳು ಅಥವಾ ಅಗತ್ಯವಾದಂಥ ಒಂದು ಡಿಸಿಪ್ಲಿನ್ಸ್ಗಳನ್ನು, ಶಿಸ್ತಿನ ಕ್ರಮಗಳನ್ನು ನಿಯಮದಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿಗೆ ಆಸನ ಅಂತ ಹೇಳಿ ಬಂದಾಗ ಆಸನದ ಡೆಫಿನೇಷನ್ ಏನು ಅಂತಂದರೆ ಸ್ಥಿರಂ ಸುಖಂ ಆಸನ ಅಂತ ಹೇಳ್ತಾರೆ. ಯಾವ ಒಂದು ಪೊಸಿಷನಲ್ಲಿ ನಾವು ಒಂದು ಆರಾಮದಾಯಕವಾಗಿ ಇರ್ತೇವೆ ಆ ಪರ್ಟಿಕ್ಯುಲರ್ ಇದನ್ನು ಆಸನ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಈಗ ಮಾಡರ್ನ್ ಇದರಲ್ಲಿ ಆಸನ ಅಂತ ಹೇಳುವಂಥದ್ದು ಕೆಲವೊಂದು ಪೋಶ್ಚರ್ಗಳನ್ನು ಅಟೈನ್ ಆಗೋದಕ್ಕೆ ಆಸನ ಅಂತ ಹೇಳ್ತಾರೆ. ಸೊ ನಾಲ್ಕನೇದು ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು, ಸೊ ಉಸಿರಾಟದ ಪ್ರಕ್ರಿಯೆ ಅಥವಾ ಉಸಿರಾಟದ ಹಿಡಿತವನ್ನು ಸಾಧಿಸುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾಣಾಯಾಮ

0: ಹೇಳ್ತಾರೆ. ಐದನೇ ವಿಭಾಗ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಸೊ ಪ್ರತ್ಯಾಹಾರ ಅಂತ ಬಂದ್ರೆ ವಿಷಯಗಳ ವಸ್ತುಗಳ ಮೇಲೆ ಒಂದು ಹಿಡಿತವನ್ನ ಇಟ್ಕೊಳ್ಳುವಂತ, ಅಂತಂದ್ರೆ ನಾವೀಗ ಏನನ್ನೋ ತಗೊಳ್ಬೇಕು ಅಂತ ಅನಿಸ್ತೀವಿ, ಅದು ನಮಗೆ ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದನ್ನ ಅರ್ಥ ತಗೊಳ್ಳುವಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳುವಂಥದ್ದಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು,
1: ವಿವೇಚನೆಯನ್ನು ಬೆಳೆಸ್ಕೊಳ್ಳುವ
0: ವಿವೇಚನೆಯನ್ನ ಬೆಳೆಸ್ಕೊಳ್ಳುವಂಥದ್ದಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಆರನೇ ವಿಭಾಗ ಧಾರಣ ಅಂತ ಹೇಳ್ತಾರೆ. ಸೊ ಧಾರಣ ಅಂತಂದ್ರೆ ಒಂದು ವಸ್ತುವಿನ ಮೇಲೆ ನಾವು ಒಂದು ಈಗ ಏನೋ ಒಂದು ಕೆಲಸ ಮಾಡ್ತಿದ್ದೇವೆ, ಸೊ ಅದರಲ್ಲಿ ಏಕಾಗ್ರತೆಯನ್ನು ಹೊಂದುವಂಥದ್ದಕ್ಕೆ ಧಾರಣ ಅಂತ ಹೇಳ್ತಾರೆ. ಏಳನೇ ವಿಭಾಗ ಧ್ಯಾನ ಅಂತ ಹೇಳಿ ಬರುತ್ತೆ. ಸೊ ಧ್ಯಾನ ಅಂತ ಹೇಳಬೇಕಾದ್ರೆ ಮೇನ್ ಆಗಿಬಿಟ್ಟು ಮೆಡಿಟೇಟಿವ್ ಪೋಶ್ಚರ್ ಅಥವಾ ಮೆಡಿಟೇಷನ್ ಅಥವಾ ಈಗದ ಒಂದು ಇದರಲ್ಲಿ ಮೈಂಡ್ಫುಲ್ ಮೆಡಿಟೇಷನ್ ಮತ್ತೆ ವಿಪಸನ ಮೆಡಿಟೇಷನ್ ಅಂತ ಹೇಳುವಂಥ ಬೇರೆ ಬೇರೆ ವಿಭಾಗಗಳಿದೆ. ಅದೇ ರೀತಿಯಾಗಿ ಎಂಟನೇ ವಿಭಾಗ ಸಮಾಧಿ ಅಂತ ಹೇಳ್ತಾರೆ. ಸೊ ಸಮಾಧಿ ಅಂತ ಹೇಳುವಂಥದ್ದು ತನ್ನಲ್ಲಿ ತಾನು ತಲ್ಲೀನನಾಗುವಂಥದ್ದು ಅಂತ, ಸಿಂಪಲ್ ಆಗಿ ಹೇಳಬೇಕಂತಂದ್ರೆ ನನ್ನನ್ನು ನಾನು ಅರ್ಥಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದು ಎಂಟು ವಿಭಾಗಗಳು ಅಷ್ಟಾಂಗಯೋಗದಲ್ಲಿ ಕಾಣಿಸುವಂಥದ್ದು.
1: ಅಂದರೆ ಮನುಷ್ಯನ ಒಂದು ಸರ್ವಾಂಗ ಅಭಿವೃದ್ಧಿಗೆ ಇದು ಪೂರಕ ಅಂತ ಹೇಳ್ಬೋದು.
0: ಹೌದು, ಅಷ್ಟಾಂಗಯೋಗದಲ್ಲಿ ಸರ್ವಾಂಗ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಟು ಎಂಟು ವಿಭಾಗವಾಗಿ ಮಾಡಿರ್ತಾರೆ ಅದನ್ನು.
1: ಇನ್ನು ಯೋಗವನ್ನು ಯಾರೆಲ್ಲ ಅನುಸರಿಸ್ಬೋದು ಅಥವಾ ಮಾಡಬಹುದು ಅಂತೀರಿ?
0: ಯೋಗವನ್ನು ಯಾರೆಲ್ಲ ಮಾಡಬಹುದು ಅಂತ ಹೇಳಿ ಬಂದಾಗ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೂಡ ಯೋಗವನ್ನು ಅಭ್ಯಾಸ ಮಾಡಬಹುದು. ಬಟ್ ಒಂದು ಕಂಡೀಷನ್ ಇರುತ್ತೆ, ಏನಂತಂದ್ರೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಅಥವಾ ನಮಗೆ ಆಗುವಷ್ಟು ಮಾತ್ರ ಯೋಗವನ್ನು ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಅಥವಾ ನಾವು ನಮ್ಮ ಪಕ್ಕದಲ್ಲಿರುವವರು ಚೆನ್ನಾಗಿ ಯೋಗ ಮಾಡ್ತಾರೆ ಅಥವಾ ನಮಗೆ ಗೊತ್ತಿರೋರು ಒಬ್ರು ಚೆನ್ನಾಗಿ ಯೋಗ ಮಾಡ್ತಾರೆ, ನಾನು ಅಷ್ಟೇ ಮಾಡ್ತೇನೆ ಅಂತ ಹೇಳುವಂತ ಒಂದು ಇದಕ್ಕೆ ಹೋಗಬಾರದು.
1: ಇದು ಒಂದು ವ್ಯಕ್ತಿಗತವಾದಂತಹ ಪ್ರಕ್ರಿಯೆ.
0: ಹೌದು, ಹೇಗಂತಂದ್ರೆ ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಯೋಗವನ್ನು ಮಾಡುವಂತ ಪ್ರಯತ್ನವನ್ನು ಮಾಡಬೇಕಾಗತ್ತೆ.
1: ಇನ್ನು ಯೋಗವನ್ನು ಪ್ರಾರಂಭಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ನಮ್ಮ ಕೇಳುಗರಿಗೆ.
0: ಓಕೆ,
1: ಹೇಗೆ ಪ್ರಾರಂಭಿಸೋದು, ಇದಕ್ಕೇನಾದರೂ ಮಾರ್ಗದರ್ಶನದ ಅಗತ್ಯ ಏನಾದರೂ ಇದೆಯಾ?
0: ಹೌದು, ಯೋಗವನ್ನು ಪ್ರಾರಂಭಿಸುವುದು ಅಂತ ಹೇಳಿದಾಗ ಈಗದ ಒಂದು ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ ಎಲ್ಲರೂ ಯೂಟ್ಯೂಬನ್ನು ನೋಡಿಕೊಂಡು ಅಥವಾ ಯಾರೋ ಒಬ್ಬರು ಒಂದು ಟಿವಿಯಲ್ಲಿ ನೋಡಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ ಈಗ ಎಲ್ಲರಲ್ಲೂ ಕೂಡ ಕಾಣಿಸ್ಬೋದು. ಬಟ್ ನಾನು ಹೇಳೋ ಪ್ರಕಾರ ಹೇಗಂತಂದರೆ ಅಥವಾ ಯೋಗ ಪದ್ಧತಿಯಲ್ಲಿ ಹೇಳೋ ಪ್ರಕಾರ ಹೇಗಂದರೆ ಯೋಗದ ಬಗ್ಗೆ ಮೊದಲನೇದಾಗಿ ಆಸಕ್ತಿ ಹೊಂದಿರಬೇಕು, ಎರಡನೇದಾಗಿ ನಮ್ಮ ಸಾಮರ್ಥ್ಯವನ್ನು ನಾವು ಅರ್ಥಕೊಳ್ಬೇಕು, ನಮಗೆ ಎಷ್ಟು ಮಾಡಲಿಕ್ಕಾಗತ್ತೆ ಅಂತ ಹೇಳುವಂಥ ಸಾಮರ್ಥ್ಯವನ್ನು ಅರ್ಥಕೊಳ್ಬೇಕು, ಮತ್ತು ನಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಈ ಎಲ್ಲ ಯೋಗ ಪ್ರಕ್ರಿಯೆಯನ್ನು ಇಷ್ಟನ್ನು ಕೂಡ ಪ್ರಾರಂಭಿಸಲಿಕ್ಕೆ ಯೋಗ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಕ್ಕೆ ಮೊದಲನೇದಾಗಿ ಗುರುವಿನ ಅಗತ್ಯ ತುಂಬ ಇಂಪಾರ್ಟೆಂಟ್, ಒಬ್ಬರು ಮಾರ್ಗದರ್ಶಕರು ಇರಲೇಬೇಕು. ಹಾಗಾಗಿ ಮಾರ್ಗದರ್ಶಕರು ಇಲ್ಲದೆ ನೀವು ಯೋಗವನ್ನು ಪ್ರಾರಂಭಿಸಿದರೆ ಏನಾಗುತ್ತೆ, ಒಂದು ದಿನ ಏನೋ ಪ್ರಾಬ್ಲಮ್ ಆಯಿತು ಆಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಒಂದು ಯೋಗ ಪದ್ಧತಿಯಲ್ಲಿ ಹೇಳೋ ಪ್ರಕಾರ ಯೋಗ ಪದ್ಧತಿ ಅಥವಾ ಯೋಗವನ್ನು ಅನುಸರಿಸಲಿಕ್ಕೆ ಒಬ್ಬರು ಸಮರ್ಪಕವಾದ ಮಾರ್ಗದರ್ಶಕರನ್ನು ಇಟ್ಟು ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ಯೋಗವನ್ನು ಪ್ರಾರಂಭಿಸುವಂಥ ಪ್ರಯತ್ನವನ್ನು ಮಾಡಿ.
1: ಅಂದರೆ ಇವರು ಯೋಗವನ್ನು ಸ್ವತಂತ್ರವಾಗಿ ಮಾಡೋದನ್ನು ಕಲಿಯೋವರೆಗೂ ಆದ್ರೂ ಗುರು ಇರಲೇಬೇಕಾಗ.
0: ಹೌದು, ಒಂದು ಲೆವೆಲ್ ತನಕ. ಸೊ ಈಗ ನಾವೊಂದು ಸ್ವಲ್ಪ ಅದರಲ್ಲಿ ಯೋಗದ ಒಂದು ABCDಯನ್ನು ಕಲಿಯುವ ತನಕ ಆದರೂ ಗುರುಗಳ ಪ್ರಾಮುಖ್ಯತೆ ಇದೆ.
1: ವಿಶೇಷವಾಗಿ ಆಸನಗಳನ್ನು ಮಾಡುವಾಗ ಮತ್ತು ಈ ಉಸಿರನ್ನ ಏರಿಳಿತ ಆಗುವಾಗ ಅದನ್ನು ಗಮನಿಸೋದಕ್ಕೆ ಇನ್ನೊಬ್ರು ಇರಬೇಕು.
0: ಹೌದು, ಈಗ ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕಂತಂದ್ರೆ ಕುತ್ತಿಗೆಯ ಚಲನೆ ಅಂತ ಹೇಳ್ತೀವಿ. ಸೊ ಕುತ್ತಿಗೆಯ ಚಲನೆಯಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಕುತ್ತಿಗೆಯನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಬಟ್ ಆ ತರ ಮಾಡೋದಕ್ಕಿಂತಲೂ ತುಂಬಾ ಉಪಯೋಗವಾಗಿ ಮಾಡಬೇಕು ಅಂತ ಹೇಳಿದ್ರೆ ಉಸಿರಾಟದೊಂದಿಗೆ ಅಭ್ಯಾಸವನ್ನು ಮಾಡ್ಕೊಳ್ಳುವಂಥ, ಸೊ ಉಸಿರನ್ನ ಒಳತುಗೊಳ್ತಾ ಹಿಂದಕ್ಕೆ, ಉಸಿರನ್ನ ಬಿಡ್ತಾ ಮುಂದಕ್ಕೆ. ಸೊ ಈ ತರದ ಒಂದು ಉಸಿರಾಟದ ಪ್ರಕ್ರಿಯೆಯನ್ನು ಕೂಡ ಹೇಳಿಕೊಡ್ಲಿಕ್ಕೆ ಒಬ್ಬರು ಗುರುಗಳ ಮಾರ್ಗದರ್ಶಕರ ಅವಶ್ಯಕತೆ ತುಂಬಾ ಇದೆ.
1: ಅಂದ್ರೆ ನಾವೇನು ಮಾಡ್ತಾ ಇರ್ತೀವಿ ಯೋಗವನ್ನ ಅದನ್ನ ಗಮನಿಸಿ ನಾವೇನಾದ್ರೂ ತಪ್ಪನ್ನು ಮಾಡ್ತಾ ಇದ್ರೆ ಅದನ್ನ ನಮಗೆ ತಿಳಿ ಹೇಳುವಂತ ಒಬ್ಬರು ಇರಲೇಬೇಕು,
0: ಇರಲೇಬೇಕು
1: ಅವರೇ ಗುರುಗಳು.
0: ಹೌದು ಹೌದು,
1: ಅದರಿಂದ ಒಂದು ಮಾರ್ಗದರ್ಶನದ ಅಗತ್ಯ ಇದ್ದೇ ಇರುತ್ತೆ.
0: ಅಗತ್ಯ ಇದ್ದೇ ಇದೆ.
1: ಇನ್ನು ಮುಖ್ಯವಾಗಿ ಯೋಗವನ್ನು ಮಾಡೋದ್ರಿಂದ ಆಗುವಂತ ಅನುಕೂಲಗಳೇನು ಅಂತೀರಿ?
0: ಯೋಗ ನಾನು ಈಗ ಹೇಳಿದಾಗೆ ಯೋಗದಲ್ಲಿ ಮೇನ್ ಆಗಿಬಿಟ್ಟು ಮಾನಸಿಕ ಮತ್ತು ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಹಾಗಾಗಿ ಒಂದು ಆರೋಗ್ಯದ ಉನ್ನತೀಕರಣ ದೈಹಿಕ ಆಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ತುಂಬಾ ಒಂದು ಸಹಾಯಕಾರಿಯಾದಂತ ಒಂದು ಪದ್ಧತಿ ಅಂತ ಹೇಳ್ಬೋದು. ಹಾಗಾಗಿ ಈ ಎಲ್ಲ ಅನುಕೂಲಗಳು, ಅದರೊಟ್ಟಿಗೆ ನಮ್ಮ ಒಂದು ದೈಹಿಕವಾಗಿ ಅನುಕೂಲಗಳು ಏನಂತ ಬಂದಾಗ ಮೇನ್ ಆಗಿಬಿಟ್ಟು ನಮ್ಮ ಒಂದು ಫಾರ್ ಎಕ್ಸಾಂಪಲ್ ಏನೇ ಒಂದು ಸ್ನಾಯು ಸೆಳೆತಗಳಿರ್ಬೋದು ಅದಕ್ಕೆ ಬೇಕಾದಂಥ ಯೋಗಗಳನ್ನು ಕಲ್ತ್ಕೊಳ್ಳುವಂಥ ಪ್ರಯತ್ನ, ನಮ್ಮ ಕಾರ್ಡಿಯಾಕ್ ಹೆಲ್ತ್ ಅಂತ ಹೇಳ್ತಾರೆ, ಹೌದು, ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದಕ್ಕೆಲ್ಲದಕ್ಕೂ ಕೂಡ ಯೋಗ ತುಂಬ ಸಹಕಾರಿ ಆಗುತ್ತೆ.
1: ಇನ್ನು ಸುಲಭವಾಗಿ ಮಾಡಬಹುದಾದಂಥ ಈ ಯೋಗಾಸನಗಳ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಸುಲಭವಾಗಿ ಮಾಡುವಂತ ಯೋಗಾಸನಗಳು ಮೇನ್ ಆಗಿಬಿಟ್ಟು ಶಿಥಲೀಕರಣ ವ್ಯಾಯಾಮಗಳು ಅಂತ ಇದೆ, ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಗಂಟುಗಳಿಗೆ ಅದರದ್ದೇ ಆದ ಚಲನೆಗಳು ಇರುತ್ತೆ. ಸೊ ಅದರ ಚಲನೆಗಳನ್ನು

0: ಉಸಿರಾಟದ ಅಭ್ಯಾಸದೊಂದಿಗೆ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಅದೇ ರೀತಿಯಾಗಿ ಕೆಲವೊಂದು ಸಿಂಪಲ್ ಆದಂಥ ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಇದು ಸುಲಭವಾಗಿ ಮಾಡುವಂಥ ಅಭ್ಯಾಸಗಳು ಅಂತ ಹೇಳ್ಬೋದು.
1: ಇನ್ನು ಸೂರ್ಯ ನಮಸ್ಕಾರ ಅಂತ ನಾವು ಕೇಳ್ತಾ ಇರ್ತೀವಿ, ಮತ್ತು ನಮ್ಮ ಈ ವಿಶ್ವ ಯೋಗ ದಿನದ ಆಚರಣೆಯೂ ಕೂಡ ಸೂರ್ಯ ಭೂಮಿ ಮೇಲೆ ಬೆಳಕನ್ನು ಬೀರುವಂಥ ಅವಧಿ ಯಾವುದು ದೀರ್ಘವಾಗಿರುತ್ತೆ ಆ ದಿನವೇ ನಾವು ಆಯ್ಕೆ ಮಾಡ್ಕೊಂಡಿದ್ವಿ.
0: ಹೌದು ಹೌದು.
1: ಹಾಗಾಗಿ ಯೋಗಕ್ಕೆ ಸೂರ್ಯನೇ ಒಂದು ಕೇಂದ್ರ ಬಿಂದು
0: ಅಂತ ಹೇಳ್ಬೋದು.
1: ಯೋಗದಲ್ಲಿ ಈ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಏನು?
0: ಸೊ ದಂಡ ವ್ಯಾಯಾಮ ಅಂತ ಹೇಳಿ ಬರ್ತದೆ ಯೋಗದಲ್ಲಿ. ಸೊ ಅದು ಮೇನ್ ಆಗಿಬಿಟ್ಟು ವ್ಯಾಯಾಮ ದೀಪಿಕಾ ಅಂತ ಹೇಳುವಂತ ಒಂದು ಪದ್ಧತಿಯಲ್ಲಿ ದಂಡ ವ್ಯಾಯಾಮ ಅಂತ ಹೇಳುವಂತ ಒಂದು ಪದ್ಧತಿ ಇದೆ. ಸೊ ಅದರಲ್ಲಿ ಸೂರ್ಯ ನಮಸ್ಕಾರದ ಕುರಿತು ಒಂದು ಉಲ್ಲೇಖ ಇದೆ. ಸೊ ಇದರಲ್ಲಿ ಏನಂತಂದ್ರೆ ಮೇನ್ ಆಗಿಬಿಟ್ಟು 12 ಬೇರೆ ಬೇರೆ ಆಸನಗಳನ್ನ ಈ ಪರ್ಟಿಕ್ಯುಲರ್ ಸೂರ್ಯ ನಮಸ್ಕಾರದಲ್ಲಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಸೊ ಇದು ಮೇನ್ ಆಗಿಬಿಟ್ಟು ಸ್ಟಾರ್ಟ್ ಮಾಡಿದ್ದು 1920. ಸೊ ಅಲ್ಲಿ ತನಕ ಒಂದು ಸೂರ್ಯ ನಮಸ್ಕಾರದ ಕಾನ್ಸೆಪ್ಟ್ ಅಷ್ಟಾಗಿ ಇರಲಿಲ್ಲ. ಬಟ್ 1920 ಈ ಒಂದು ದಂಡ ವ್ಯಾಯಾಮ ಅಂತ ಹೇಳುವಂತ ಒಂದು ಪದ್ಧತಿಯನ್ನು ಹಿಡ್ಕೊಂಡು ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಪ್ರಾರಂಭಿಸಿದ. ಸೊ ಸೂರ್ಯ ನಮಸ್ಕಾರದ ಅಭ್ಯಾಸ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದು ಆಸನಗಳ ಅಭ್ಯಾಸಕ್ಕೆ, ಅದೇ ರೀತಿಯಾಗಿ ನಮ್ಮ ಒಂದು ಲೂಸ್ನಿಂಗ್ ಎಕ್ಸಸೈಸ್ ಅಥವಾ ಶಿಥಲೀಕರಣ ವ್ಯಾಯಾಮದ ಕೊಂಡಿ ಅಂತ ಹೇಳ್ತೇವೆ. ಹಾಗಾಗಿ ಶಿಥಲೀಕರಣ ವ್ಯಾಯಾಮವನ್ನು ಮಾಡಿ ಆನಂತರ ಸೂರ್ಯ ನಮಸ್ಕಾರದ ಅಭ್ಯಾಸ, ಆನಂತರ ನಮ್ಮ ದೇಹ ಒಂದ್ಸತಿ ಆ ಒಂದು ಪರ್ಟಿಕ್ಯುಲರ್ ಸೂರ್ಯ ನಮಸ್ಕಾರದಿಂದ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಗಮನಿಸಿ ನಂತರ ಆಸನಗಳ ಅಭ್ಯಾಸಕ್ಕೆ ಹೋಗುವಂತ ಒಂದು ಪ್ರಕ್ರಿಯೆ. ಹಾಗಾಗಿ ಸೂರ್ಯ ನಮಸ್ಕಾರ ಅಂತ ಹೇಳುವಂಥದ್ದು ನಮ್ಮ ಒಂದು ಶಿಥಲೀಕರಣ ವ್ಯಾಯಾಮಕ್ಕೂ ಹಾಗೂ ಆಸನಗಳ ಅಭ್ಯಾಸ ಅಥವಾ ಪ್ರಾಣಾಯಾಮದ ಅಭ್ಯಾಸಕ್ಕೆ ಇರುವಂತ ಕೊಂಡಿ ಅಂತ ಹೇಳ್ಬೋದು. ಸೊ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಅಂತ ಬಂದಾಗ ಮೊದಲನೇದಾಗಿ ನಮ್ಮ ಮಸಲ್ಸ್ಗಳು ಅಥವಾ ಸ್ನಾಯುಗಳ ಒಂದು ಬಲವನ್ನ ವೃದ್ಧಿಸ್ತಾ ಬರ್ತದೆ. ಅದೇ ರೀತಿಯಾಗಿ ಮೆಟಬಾಲಿಸಂ ಪವರ್ ಚೆನ್ನಾಗುತ್ತೆ,
1: ಚಯಾಪಚಯ ಕ್ರಿಯೆ.
0: ಹೌದು, ಮೆಟಬಾಲಿಸಂ ಅಂತ ಹೇಳ್ತಾರೆ. ಸೊ ಆ ಒಂದು ಪ್ರಕ್ರಿಯೆ ಚೆನ್ನಾಗುತ್ತೆ. ಅದೇ ರೀತಿಯಾಗಿ ಕಾರ್ಡಿಯಾಕ್ ಎಕ್ಸಸೈಸ್ ಕೂಡ ಆಗುತ್ತೆ. ಸೊ ಒಂದು ಒಳ್ಳೆಯ ಒಂದು ಆರೋಗ್ಯಕ್ಕೆ ಕಾರ್ಡಿಯಾಕ್ ಎಕ್ಸಸೈಸ್ ಕೂಡ ಒಂದು ಸೂರ್ಯ ನಮಸ್ಕಾರ
1: ವ್ಯಾಯಾಮ ಆಗುತ್ತೆ.
0: ಹೌದು. ಹಾಗಾಗಿ ಸೂರ್ಯ ನಮಸ್ಕಾರದ ಪ್ರಾಮುಖ್ಯತೆ ಅಂತ ಬಂದಾಗ ಟೆನ್ಷನ್ ಕಮ್ಮಿ ಆಗುತ್ತೆ, ಅದೇ ರೀತಿಯಾಗಿ ಮೆಟಬಾಲಿಸಂ ಪವರ್ ಹೆಚ್ಚಾಗುತ್ತೆ, ಅದೇ ರೀತಿಯಾಗಿ ಹೃದಯಕ್ಕೊಂದು ಒಳ್ಳೆಯ ವ್ಯಾಯಾಮ ಅಂತ ಹೇಳ್ಬೋದು.
1: ಅಂದ್ರೆ ವಿವಿಧ ಯೋಗಾಸನಗಳ ಒಂದು ಸಂಗಮ ಅಂತ ಹೇಳ್ಬೋದು.
0: ಹೌದು, ಇದು 12 ಯೋಗಾಸನಗಳ ಒಂದು ಗುಚ್ಛ. ಹಾಗಾಗಿ 12 ಯೋಗಾಸನಗಳ ಗುಚ್ಛದಲ್ಲಿ ದೇಹದ ಪ್ರತಿಯೊಂದು ಭಾಗಕ್ಕೂ ಇದರಲ್ಲಿ ಮೂಮೆಂಟ್ ಅನ್ನ ಕೊಡ್ತಾ ಹೋಗ್ತೇವೆ. ಹಾಗಾಗಿ ಪ್ರತಿಯೊಂದು ಜಾಯಿಂಟ್ಗಳು, ಪ್ರತಿಯೊಂದು ಮಾಂಸಖಂಡಗಳು ಈ ಒಂದು ಯೋಗಾಸನದಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಹೇಳ್ಬೋದು ನಾನು.
1: ಜೊತೆಗೆ ಸೂರ್ಯನ ವಿವಿಧ ಹೆಸರುಗಳನ್ನು ಕೂಡ ಇಲ್ಲಿ ಉಚ್ಚಾರ ಮಾಡ್ತೀವಿ.
0: ಹೌದು, 12 ಸೂರ್ಯ ನಮಸ್ಕಾರದಲ್ಲಿ 12 ಸೂರ್ಯನ ಹೆಸರುಗಳನ್ನು ಉಚ್ಚಾರ ಮಾಡುವ
1: ಪರ್ಯಾಯ ಹೆಸರುಗಳನ್ನು ಉಚ್ಚಾರ ಮಾಡಿ ಮಾಡುವಂತ
0: ಒಂದು ಆಸನಗಳ ಪ್ರಕ್ರಿಯೆ.
1: ಜೊತೆಗೆ ಇಲ್ಲಿಗೆ ಉಸಿರಾಟದ ನಿಯಂತ್ರಣಕ್ಕೂ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ ಇಲ್ಲಿ.
0: ಹೌದು, ಈಗ ನಾವು ಪ್ರತಿಯೊಂದು ನಾವೀಗ ಫಸ್ಟ್ ನಮ್ಮ ನಮಸ್ಕಾರ ಸ್ಥಿತಿ ಅಂತ ಇರುತ್ತೆ. ಸೂರ್ಯ ನಮಸ್ಕಾರದ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ, ಅಲ್ಲಿಂದ ಫಸ್ಟ್ ಸ್ಟೆಪ್ ಅಂತ ಹಸ್ತ ಉತ್ಥಾನಾಸನ ಅಂತ ಹೋಗ್ತೀವಿ. ಸೊ ಅದರಲ್ಲಿ ಹೋಗ್ಬೇಕಾದ್ರೆ ಉಸಿರನ್ನ ಒಳಗೆ ತಗೊಳ್ತಾ ನಾವು ಆ ಪರ್ಟಿಕ್ಯುಲರ್ ಹಸ್ತ ಉತ್ಥಾನಾಸನಕ್ಕೆ ಹೋಗ್ಬೇಕಾಗತ್ತೆ. ಸೊ ಯಾವಾಗ ನಾವು ಉಸಿರೊಂದಿಗೆ ಅಭ್ಯಾಸ ಮಾಡ್ತೇವೆ ಯಾವುದೇ ಕಾರಣಕ್ಕೂ ನಮಗೆ ಯಾವುದೇ ರೀತಿಯ ನೋವುಗಳು ಕಾಣಿಸ್ಕೊಳ್ಳುವಂತ ಪ್ರಕ್ರಿಯೆ ಇರುವುದಿಲ್ಲ. ಇಲ್ಲ, ನಾವು ಅದನ್ನ ಓನ್ಲಿ ಎಕ್ಸಸೈಸ್ ತರ ಮಾಡ್ತೇವೆ ಅಂತಂದ್ರೆ ಅದು ತಪ್ಪಾಗತ್ತೆ. ಹಾಗಾಗಿ ಉಸಿರಾಟದ ಅಭ್ಯಾಸದೊಂದಿಗೆ ಸೂರ್ಯ ನಮಸ್ಕಾರದ ಅಭ್ಯಾಸ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ.
1: ಪ್ರತಿಯೊಂದು ಹಂತದಲ್ಲೂ ನಾವು ಉಸಿರಾಟವನ್ನ
0: ಗಮನಿಸ್ತಾ ಹೋಗ್ಬೇಕಾಗತ್ತೆ.
1: ಆಗ ಮಾತ್ರ ಅದು
0: ಚೆನ್ನಾಗಿ
1: ನಾವು ಅಭ್ಯಾಸ ಮಾಡಬಹುದು,
0: ಆರೋಗ್ಯಕ್ಕೆ ಇನ್ನೂ ಒಳ್ಳೆಯ ಒಂದು
1: ಪೂರಕವಾಗಿ
0: ಇರುತ್ತೆ.
1: ಇನ್ನು ಬೇರೆ ಬೇರೆ ರೀತಿಯ ಆಸನಗಳನ್ನು ನಾವು ನೋಡ್ತೀವಿ. ಸಾಧಾರಣವಾಗಿ ಈಗ ನಿಂತು ಮಾಡುವಂತಹ ಆಸನಗಳಿಗೆ ಬಂದರೆ ಜನಸಾಮಾನ್ಯರು ಯಾವ್ಯಾವನ್ನ ಮಾಡಬಹುದು ನಿಂತು ಮಾಡುವ ಆಸನಗಳು ಅಂದರೆ?
0: ಸೊ ಮೊದಲೇದಾಗಿ ಹೇಳಬೇಕಿದ್ರೆ ತಡಾಸನ ಅಂತ ಹೇಳ್ಬೋದು. ಸೊ ಮೇನ್ ಆಗಿಬಿಟ್ಟು ನಿಮ್ಮ ಸ್ಪೈನಲ್ ಸ್ಟ್ರೆಚ್ ಅನ್ನ ಮಾಡುತ್ತೆ,
1: ಬೆನ್ನುಮೂಳೆಯನ್ನು
0: ಹೌದು ಹಿಗ್ಗಿಸ್ತದೆ. ಅದೇ ರೀತಿಯಾಗಿ ವೃಕ್ಷಾಸನ ಅಂತ ಇದೆ, ವೃಕ್ಷಾಸನ ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ಪೋಶ್ಚರ್ ಅಂತ. ಸೊ ಬ್ಯಾಲೆನ್ಸಿಂಗ್ ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನು ಇದರಲ್ಲಿ ಪರೀಕ್ಷೆ ಮಾಡ್ಲಿಕ್ಕಾಗತ್ತೆ. ಸೊ ಅದೇ ರೀತಿಯಾಗಿ ಪಾದಹಸ್ತಾಸನ, ಅದೇ ರೀತಿಯಾಗಿ ಅರ್ಧ ಚಕ್ರಾಸನ ಅಂತ ಇದೆ, ಹಿಂದಕ್ಕೆ ಬಗ್ಗುವಂತ ಒಂದು ಪ್ರಕ್ರಿಯೆ. ಅದೇ ರೀತಿಯಾಗಿ ತ್ರಿಕೋನಾಸನ ಅಂತ ಹೇಳಿ ಇದೇ ರೀತಿಯಾಗಿ ಒಂದು ಸಿಂಪಲ್ ಆದಂತ ಒಂದು 6 ಆಸನಗಳನ್ನು ನಿಂತು ಮಾಡುವ ಆಸನಗಳನ್ನು ಹೇಳಿದ್ದಾರೆ. ಒಂದು ತಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ಅರ್ಧ ಚಕ್ರಾಸನ, ಅದೇ ರೀತಿಯಾಗಿ ತ್ರಿಕೋನಾಸನ ಅಂತ. ಇವು ನಿಂತು ಮಾಡುವಂತ ಆಸನಗಳು.
1: ಇನ್ನು ಕುಳಿತು ಮಾಡುವಂತ ಆಸನಗಳು ಕೂಡ ಇದಾವೆ.
0: ಕುಳಿತು ಮಾಡುವ ಆಸನಗಳು ಅಂತ ಬಂದಾಗ ಬದ್ಧಕೋನಾಸನ, ಮತ್ತೆ ವಜ್ರಾಸನ, ಮತ್ತೆ ಅರ್ಧ ಉಷ್ಟ್ರಾಸನ, ಶಶಾಂಕಾಸನ, ಉತ್ತಾನ ಮಂಡೂಕಾಸನ ಅಂತೇಳಿ, ಮತ್ತು ವಕ್ರಾಸನ ಅಂತ ಹೇಳುವಂಥದ್ದು. ಸೊ ಇವುಗಳು ಇದ್ದದರಲ್ಲಿ ಅತ್ಯಂತ ಸರಳವಾದಂತ ಆಸನಗಳ ಒಂದು ಸರಮಾಲೆ.
1: ಪದ್ಮಾಸನ ಅಂತಲೂ ಬರುತ್ತೆ,
0: ಪದ್ಮಾಸನ ಅಂತಲೂ ಬರುತ್ತೆ
1: ಕುಳಿತು ಮಾಡುವ.
0: ಹೌದು ಹೌದು ಹೌದು.
1: ಇನ್ನು ಕೆಲವನ್ನು ನಾವು ಮಲಗಿ ಮಾಡ್ತೀವಿ ಆಸನಗಳು, ಅವು ಯಾವ್ಯಾವು ಅಂತ?
0: ಮಲಗಿ ಮಾಡುವ ಆಸನಗಳಲ್ಲಿ ಮೇನ್ ಆಗಿಬಿಟ್ಟು ಸೇತು ಬಂಧಾಸನ ಅಂತೇಳಿ ಬರುತ್ತೆ. ಸೊ ಬ್ರಿಡ್ಜ್ ಪೋಶ್ಚರ್ ಅಂತ ಹೇಳ್ತಾರೆ.

0: ಅದೇ ರೀತಿಯಾಗಿ ಉತ್ಥಾನ ಪಾದಾಸನ ಅಂತ ಹೇಳುವಂತ ಒಂದು ಆಸನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅರ್ಧ ಹಲಾಸನ, ಪವನ ಮುಕ್ತಾಸನ, ಮತ್ತೆ ಕೊನೆಯದಾಗಿ ಶವಾಸನವನ್ನು ಕೂಡ ಮಲಗಿ ಮಾಡುವ ಆಸನಗಳ ಸರಮಾಲೆಯಲ್ಲಿ ಬರ್ತದೆ.
1: ಇವು ಮುಖ್ಯವಾಗಿ ಆಸನಗಳ ಬಗ್ಗೆ ಆಯಿತು. ಇನ್ನೊಂದು ಪ್ರಾಣಾಯಾಮ ಅಂತ ನಾವು ಕೇಳ್ತಾ ಇರ್ತೀವಿ. ವಿಶೇಷವಾಗಿ ದೈಹಿಕವಾಗಿ ಯಾರು ಸದೃಢರಾಗಿರೋದಿಲ್ಲ ಅವರಿಗೆ ಈ ದೈಹಿಕ ಒಂದು ಆಸನಗಳನ್ನು ಮಾಡೋದು ಕಷ್ಟ ಆಗುತ್ತೆ ಅನ್ನೋಂಥವ್ರಿಗೆ ಅವರು ಪ್ರಾಣಾಯಾಮವನ್ನು ಮಾಡ್ಬೋದು ಅಂತ ಹೇಳ್ತಾರೆ.
0: ಹೌದು ಹೌದು.
1: ವಯಸ್ಸಾದವರು, ನಡೆಯೋದಕ್ಕೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿರುವಂಥವ್ರು ಮಾಡ್ಬೋದು ಅಂತ ಹೇಳ್ತಾರೆ. ಈ ಪ್ರಾಣಾಯಾಮದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರ?
0: ಪ್ರಾಣಾಯಾಮ ಅಂತ ಹೇಳುವಂಥದ್ದು ನಾನು ಆಗ ಹೇಳಿದಾಗೆ ಅಷ್ಟಾಂಗ ಯೋಗದ ಒಂದು ಭಾಗ ಅಂತ ಹೇಳ್ಬೋದು. ಸೊ ಪ್ರಾಣಾಯಾಮದಲ್ಲಿ ಮೇನ್ ಆಗಿಬಿಟ್ಟು ನಾವು ಏನು ಪ್ರಕ್ರಿಯೆಯನ್ನು ಮಾಡ್ತೇವೆ ಅಂದರೆ ಉಸಿರಾಟದ ಮೇಲೆ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನ. ಉಸಿರಾಟದ ಮೇಲೆ ಹಿಡಿತ ಅಂತ ಹೇಳೋದಕ್ಕೂ ಬ್ರೆತ್ ರೆಗ್ಯುಲೇಷನ್ ಅಂತ ಹೇಳ್ತಾರೆ. ಸೊ ಉಸಿರಾಟದ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನ. ಸೊ ಪ್ರಾಣಾಯಾಮದಲ್ಲಿ ನಾಲ್ಕು ವಿಭಾಗ ಇದೆ ಅಂತಂದರೆ ಒಂದು ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ನಾಲ್ಕು ವಿಭಾಗದಲ್ಲಿ ಮಾಡ್ತೇವೆ. ಸೊ ಒಂದು ಪೂರಕ, ಉಸಿರನ್ನು ಒಳಗೆ ತಗೊಳ್ಳುವಂಥದ್ದು. ಮತ್ತೊಂದು ಅಂತರ್ಕುಂಭಕ ಅಂತ ಹೇಳ್ತೇವೆ. ಅಂತರ್ಕುಂಭಕ ಅಂತ ಹೇಳಿದ್ರೆ ಉಸಿರನ್ನು ಒಳಗೆ ತಗೊಂಡ ಮೇಲೆ ಅಲ್ಲಿ ಹಿಡ್ಕೊಳ್ಳುವಂತಹ ಪ್ರಕ್ರಿಯೆ. ಅದರ ನಂತರ ರೇಚಕ ಅಂತ ಹೇಳುವಂಥದ್ದು, ಸೊ ಉಸಿರನ್ನು ಹೊರಗೆ ಬಿಡುವಂಥದ್ದು. ಆನಂತರ ನಾಲ್ಕನೇ ಪ್ರಕ್ರಿಯೆ ಬಹಿರ್ಕುಂಭಕ ಅಂತ ಹೇಳಿ, ಬಹಿರ್ಕುಂಭಕ ಅಂತ ಹೇಳಿದ್ರೆ ಉಸಿರನ್ನು ಹೊರಗೆ ಬಿಟ್ಟು ಮೇಲೆ 1-2 ಸೆಕೆಂಡ್ ಅಥವಾ 1-5 ಸೆಕೆಂಡ್ ತನಕ ಉಸಿರಾಟವನ್ನು ಸ್ಟಾಪ್ ಮಾಡುವಂತಹ ಪ್ರಕ್ರಿಯೆ. ಹೀಗಾಗಿ ನಾಲ್ಕು ವಿಭಾಗದಲ್ಲಿ ಪ್ರಾಣಾಯಾಮವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಪ್ರಾಣಾಯಾಮದ ಬೇರೆ ಬೇರೆ ವಿಧಗಳು ಅಂತ ಹೇಳಿ ಬಂದಾಗ ಹೀಟಿಂಗ್ ಪ್ರಾಣಾಯಾಮ ಅಂತ ಹೇಳ್ತೇವೆ. ಸೊ ಉಷ್ಣತೆಯನ್ನು ಹೆಚ್ಚಿಸುವಂತಹ ಪ್ರಾಣಾಯಾಮಗಳು. ಅದರಲ್ಲಿ ಮೇನ್ ಆಗಿಬಿಟ್ಟು ಎಕ್ಸಾಂಪಲ್ ಬಂದ್ರೆ ಸೂರ್ಯ ಭೇದನ ಪ್ರಾಣಾಯಾಮ, ಸೂರ್ಯ ಅನುಲೋಮ ವಿಲೋಮ, ಕಪಾಲಭಾತಿ ಪ್ರಾಣಾಯಾಮಗಳು ಹೀಟಿಂಗ್ ಪ್ರಾಣಾಯಾಮಗಳು ಅಂತ ಹೇಳ್ತಾರೆ.
1: ಶಾಖವನ್ನು ಹೆಚ್ಚಿಸುತ್ತವೆ,
0: ಶಾಖವನ್ನು ಹೆಚ್ಚಿಸುವಂತ
1: ದೇಹದ ಶಾಖವನ್ನು.
0: ಹೌದು. ಎರಡನೆಯ ವಿಭಾಗ ಕೂಲಿಂಗ್ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು, ಸೊ ಮೇನ್ ಆಗಿಬಿಟ್ಟು ಶೀತಲಿ, ಶೀತಕಾರಿ, ಸದಂತ, ಅದೇ ರೀತಿಯಾಗಿ ಚಂದ್ರ ಭೇದನ, ಚಂದ್ರ ಅನುಲೋಮ ಅಂತ ಹೇಳುವಂಥದ್ದು ಕೂಲಿಂಗ್ ಪ್ರಾಣಾಯಾಮಗಳು. ಅದೇ ರೀತಿಯಾಗಿ ಮೂರನೇ ಅಂಗ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತ ಹೇಳ್ತಾರೆ. ಸೊ ಬ್ಯಾಲೆನ್ಸಿಂಗ್ ಅಂತಂದ್ರೆ ಸಮತೋಲನವನ್ನ ಕಾಪಾಡಿಕೊಳ್ಳುವಂತ ಒಂದು ಪ್ರಾಣಾಯಾಮ. ಅದರಲ್ಲಿ ಮೇನ್ ಆಗಿ ನಾಡಿಶೋಧನ ಪ್ರಾಣಾಯಾಮ
1: ಅಂದ್ರೆ ಅನುಲೋಮ ವಿಲೋಮ.
0: ಹೌದು, ಅನುಲೋಮ ವಿಲೋಮ ಪ್ರಾಣಾಯಾಮಗಳು. ಸೊ ಇದಿಷ್ಟು ಬೇರೆ ಬೇರೆ ಪ್ರಾಣಾಯಾಮದ ವಿಧಗಳು ಅಂತ ಹೇಳ್ಬೋದು.
1: ಬೇರೆ ಬೇರೆ ಹೆಸರುಗಳನ್ನು ಕೂಡ ಇಡಲಾಗಿದೆ.
0: ಹೌದು ಹೌದು. ಅಂದ್ರೆ ಇದು ಸಿಂಪಲ್ ಆದಂತ ಒಂದು ಡಿವಿಷನ್ ಅಂತ ಹೇಳ್ಬೋದು.
1: ಆದರೆ ಪ್ರಾಣಾಯಾಮ ಮಾಡೋದಕ್ಕೆ ಗಾಳಿ ಶುದ್ಧವಾಗಿರಬೇಕು.
0: ಗಾಳಿ ಶುದ್ಧವಾಗಿರಬೇಕು. ಹಾಗಾಗಿ ನಾವು ಏನ್ ಹೇಳ್ತೇವೆ, ಯೋಗವನ್ನ ಮಾಡಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವಂತ ಒಂದು ಪ್ರಕ್ರಿಯೆಯನ್ನ ಮಾಡ್ಕೊಳ್ಳಿ. ಈಗ ಏನಾಗಿದೆ, ಈಗ ಫ್ಯಾಷನ್ ಯುಗದಲ್ಲಿ ಯೋಗವನ್ನ ಬೆಳಿಗ್ಗೆ, ಸಾಯಂಕಾಲ ಅಥವಾ ಮಧ್ಯಾಹ್ನ ಎಷ್ಟೊತ್ತಿಗೆ ಅವರಿಗೆ ಸಮಯ ಸಿಗ್ತದೆ ಆಗ ಹೋಗಿ ಮಾಡ್ತಾರೆ. ಬಟ್ ಆದಷ್ಟು ಯೋಗವನ್ನ ಮಾಡುವಂತ ಸಮಯ ಬ್ರಾಹ್ಮಿ ಮುಹೂರ್ತ ಅಥವಾ 5-6 ಗಂಟೆ ತನಕ ಯೋಗವನ್ನ ಮಾಡುವಂತದಕ್ಕೆ ಒಂದು ಒಳ್ಳೆಯ ಒಂದು ಸಮಯ ಅಂತ ಹೇಳ್ಬೋದು.
1: ಅಂದ್ರೆ ಬೆಳಗಿನ ಜಾವದಲ್ಲಿ ಮಾಡೋದು
0: ಒಳ್ಳೇದು ಅಂತ.
1: ಅಂದ್ರೆ ಗಾಳಿನೂ ಶುದ್ಧವಾಗಿರುತ್ತೆ,
0: ಗಾಳಿನೂ ಶುದ್ಧ,
1: ವಾತಾವರಣ ತಂಪಾಗಿರುತ್ತೆ.
0: ಹೌದು. ಮತ್ತೆ ಇಡೀ ದಿನದ ಒಂದು ಕ್ರಿಯಾ ಚಟುವಟಿಕೆಗಳಿಗೆ ನಮ್ಮ ದೇಹವನ್ನ ಅಣಿಗೊಳಿಸುತ್ತದೆ.
1: ಮತ್ತೆ ಈ ಯೋಗ ಮತ್ತೆ ಪ್ರಾಣಾಯಾಮಕ್ಕೆ ಆಹಾರ ವಿಹಾರ ಹೇಗಿರಬೇಕಾಗುತ್ತೆ?
0: ನಮ್ಮ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಸೊ ಆಹಾರ ವಿಹಾರದ ಬಗ್ಗೆ ಪಂಚತಂತ್ರಗಳು ಅಂತ ಹೇಳುವಂತ ಒಂದು 5 ಪಾಯಿಂಟ್ಗಳ ಮೇಲೆ ಆಹಾರ ವಿಹಾರ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮೊದಲನೇದಾಗಿ ವಾರದಲ್ಲಿ 1 ದಿನದ ಉಪವಾಸವನ್ನು ಮಾಡುವಂಥದ್ದು. ಸೊ 1 ದಿನ ಕಂಪ್ಲೀಟ್ ನಮ್ಮ GIT ಅಥವಾ ಒಂದು ಜೀರ್ಣಾಂಗ ಕ್ರಿಯೆಗೆ ರೆಸ್ಟ್ ವಿರಾಮವನ್ನು ಕೊಡುವಂತಹ ಪ್ರಕ್ರಿಯೆ. ಅದೇ ರೀತಿಯಾಗಿ 2ನೇ ದಿನಕ್ಕೆ 2 ಬಾರಿ ಆಹಾರ ಸೇವನೆಯನ್ನು ಮಾಡುವಂಥದ್ದು. ಸೊ ಏನ್ ಮಾಡ್ತೇವೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ತಗೊಳ್ಳದೆ 2 ಹೊತ್ತಿನ ಊಟವನ್ನು ಮಾಡುವಂತಹ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂಥದ್ದು. 3ನೇದಾಗಿ ದಿನಕ್ಕೆ 2 ಬಾರಿ ಪ್ರಾರ್ಥನೆ ಅಥವಾ ಒಂದು ಮೌನವನ್ನ ತಾಳುವಂತ ಪ್ರಯತ್ನ, ಒಂದು ಅಟ್ಲೀಸ್ಟ್ ಒಂದು 20-30 ನಿಮಿಷಗಳ ಕಾಲ ಒಂದು ಪ್ರಾರ್ಥನೆಯನ್ನ ಮಾಡುವಂತ ಪ್ರಯತ್ನ. 4ನೇದಾಗಿ ದಿನಕ್ಕೆ 2-3 ಲೀಟರ್ ಆದರೂ ನೀರನ್ನ ಕುಡಿಯುವಂತ ಪ್ರಯತ್ನವನ್ನ ಮಾಡುವಂಥದ್ದು. ಸೊ 5ನೇದಾಗಿ ದಿನಾಲೂ 1 ಗಂಟೆಯ ಯೋಗಾಭ್ಯಾಸ. ಸೊ ಈ ರೀತಿಯ ಒಂದು ಆಹಾರ ವಿಹಾರವನ್ನ ಇಟ್ಕೊಂಡ್ರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನ ನಡೆಸಲಿಕ್ಕೆ ಸಹಾಯಕಾರಿ ಆಗ್ತದೆ.
1: ಇವತ್ತು ನಾವು ನೋಡಿದ್ರೆ ನಮ್ಮ ಜನರು ಸಾಕಷ್ಟು ತಮ್ಮ ಕೆಲಸದಲ್ಲಿ ಒತ್ತಡವನ್ನು ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ, ಕೆಲವರು ಖಿನ್ನತೆಯೂ ಕೂಡ ಜಾರಿರೋದನ್ನು ನಾವು ಕೇಳ್ತಾ ಇದ್ದೀವಿ. ಇಂತಹ ಒಂದು ಸಮಸ್ಯೆಗಳಿಗೆ ಯೋಗ ಹೇಗೆ ಪರಿಹಾರವನ್ನು ಒದಗಿಸುತ್ತೆ ಅಂತೀರಿ?
0: ಓಕೆ. ಸೊ ಯೋಗ ಅಂತ ಹೇಳುವಂಥದ್ದು ನಾನು ಆಗ ಡೆಫಿನಿಷನ್ ಮುಖಾಂತರ ಹೇಳಿದಾಗೆ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ವೃದ್ಧಿಸುತ್ತದೆ ಅಂತ. ಸೊ ಅದರೊಟ್ಟಿಗೆ ಭಾವನಾತ್ಮಕ ವಲಯದಲ್ಲಿ ಕೂಡ ಯೋಗ ತುಂಬಾ ಸಹಕಾರಿಯಾಗತ್ತೆ ಅಂತ ಹೇಳ್ಬೋದು. ಸೊ ದೈಹಿಕವಾಗಿ ಅಂತ ಬಂದಾಗ ಮೇನ್ ಆಗಿಬಿಟ್ಟು ದೇಹದ ಸದೃಢತೆ ಇರ್ಬೋದು, ಫಿಸಿಕಲ್ ಫಿಟ್ನೆಸ್ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತೂಕವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಕೂಡ ಯೋಗ ಅತ್ಯಂತ ಸಹಕಾರಿಯಾಗತ್ತೆ. ಅದೇ ರೀತಿಯಾಗಿ ಆರೋಗ್ಯವಾದ ಶರೀರವನ್ನು ಹೊಂದಲು ಕೂಡ ಯೋಗ ಅತ್ಯಂತ ಸಹಕಾರಿ. ಅದೇ ರೀತಿಯಾಗಿ ಮಾನಸಿಕ ಮಾನಸಿಕವಾಗಿ ಅಂತ ಬಂದಾಗ ಒತ್ತಡ ಮತ್ತೆ ಖಿನ್ನತೆಯನ್ನು ಕಮ್ಮಿ ಮಾಡ್ತದೆ. ಯಾವ ತರ ಅಂತ ಹೇಳಿ ಬಂದಾಗ ಮುಖ್ಯವಾಗಿ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಹಕಾರಿಯಾಗುತ್ತೆ. ಅದೇ ರೀತಿಯಾಗಿ ಮೂಡ್ ರೆಗ್ಯುಲೇಟ್

0: ಅಥವಾ ನಮ್ಮ ಒಂದು ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನ ಕೂಡ ಈ ಒಂದು ಯೋಗದಲ್ಲಿ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಮಾಡುವ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಿಸಿಕೊಳ್ಳಿ ಕೂಡ ಯೋಗ ಸಹಕಾರಿಯಾಗುತ್ತೆ. ಸೊ ಯಾವ ತರ ಮಾಡುವ ಕೆಲಸದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತೆ ಅಂತ ಬಂದಾಗ, ನಾವು ಮಾಡುವಂತ ಆಸನಗಳಿರ್ಬೋದು ಅಥವಾ ನಾವು ಮಾಡುವಂತ ಒಂದು ಬ್ರೆತ್ ರೆಗ್ಯುಲೇಷನ್ ಗಳಿರ್ಬೋದು, ಆಗ ನಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ಳುತ್ತೆ. ಸೊ ಅದರ ಮುಖಾಂತರ ನಮ್ಮಲ್ಲಿ ಆತ್ಮವಿಶ್ವಾಸ, ಅದೇ ರೀತಿಯಾಗಿ ಧೈರ್ಯ, ಅದೇ ರೀತಿಯಾಗಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸಹಕಾರಿಯಾಗುತ್ತೆ. ಹಾಗಾಗಿ ಯೋಗ ಅಂತ ಹೇಳುವಂಥದ್ದು ಖಾಲಿ ದೈಹಿಕ ಆರೋಗ್ಯಕ್ಕಲ್ಲ, ಮೇನ್ ಆಗ್ಬಿಟ್ಟು ಮಾನಸಿಕ ಆರೋಗ್ಯ, ಅದೇ ರೀತಿಯಾಗಿ ಖಿನ್ನತೆ ಮತ್ತು ಆಂಗ್ಸೈಟಿ ಅಥವಾ ಆತಂಕ ಅಂತ ಸಮಯದಲ್ಲಿ ಕೂಡ ಯೋಗವನ್ನು ಅಭ್ಯಾಸ ಮಾಡುವಂತ ಪ್ರಯತ್ನವನ್ನು ಮಾಡಬಹುದು.
1: ಅಂದ್ರೆ ಇವು ನಮ್ಮ ದೇಹದಲ್ಲಿರುವಂತಹ ಸಕಾರಾತ್ಮಕ ಹಾರ್ಮೋನ್ಗಳ ಉತ್ಪಾದನೆಗೆ ಸಹಕಾರಿಯಾಗುತ್ತೆ.
0: ಸೊ ಮೇನ್ ಆಗಿ ಹೇಳ್ಬೇಕಂದ್ರೆ ಯೋಗ ಅಂತ ಹೇಳುವಂಥದ್ದು ಡೆವಲಪ್ಸ್ ಎ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳುವಂಥದ್ದು. ಸೊ ಧನಾತ್ಮಕವಾದ ಚಿಂತನೆಗಳನ್ನ ನಮ್ಮಲ್ಲಿ ಮೂಡಿಸುವಂತ ಒಂದು ಪ್ರಕ್ರಿಯೆಯನ್ನು ಯೋಗ ಮಾಡ್ತದೆ ಅಂತ ಹೇಳ್ಬೋದು.
1: ಅಂದ್ರೆ ಯೋಗ ಮಾಡುವಾಗ ನಮ್ಮ ಎಲ್ಲ ಜೀವಕೋಶಗಳಿಗೂ ಕೂಡ ಆಮ್ಲಜನಕ ಸಿಗುತ್ತೆ.
0: ಆಮ್ಲಜನಕ ಸಿಗುತ್ತೆ, ಹೌದು.
1: ಇದರಿಂದ ಮನಸ್ಸು ತಿಳಿಯಾಗುತ್ತೆ.
0: ತಿಳಿಯಾಗತ್ತೆ, ಹೌದು.
1: ಅದರಿಂದನೇ
0: ಅದರಿಂದಾಗಿ
1: ಸಾಕಷ್ಟು ಮಾನಸಿಕ ಸಮಸ್ಯೆ
0: ಸಮಸ್ಯೆಗಳಿಗೂ ರಾಮಬಾಣವಾಗಬಹುದು ಅಂತ ಹೇಳ್ಬೋದು.
1: ಇನ್ನು ನಮ್ಮಲ್ಲಿ ಸಾಕಷ್ಟು ಜನ ಇವತ್ತು ಈ ಜೀವನ ಶೈಲಿ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ. ಅದು ಮಧುಮೇಹ ಆಗ್ಬಹುದು, ಅಧಿಕ ರಕ್ತದ ಒತ್ತಡ ಆಗ್ಬಹುದು, ಮತ್ತೆ ಈ ಥೈರಾಯ್ಡ್, ಈ ರೀತಿ ಬೇರೆ ಬೇರೆ ನಾವು ಕೇಳ್ತಾ ಇದ್ವಿ. ಇವುಗಳಿಗೆ ಹೇಗೆ ಪರಿಹಾರ ಯೋಗ?
0: ಸೊ ಆಧುನಿಕ ಯುಗ ಅಂತ ಹೇಳುವಂಥದ್ದು ಒಂದು ರೋಗದ ಒಂದು ಸಂಕೀರ್ಣ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಯೋಗ ಅಂತ ಅನ್ನುವಂಥದ್ದು ಮೇನ್ ಆಗಿಬಿಟ್ಟು ಪಾಸಿಟಿವ್ ಹೆಲ್ತ್, ಅದೇ ರೀತಿಯಾಗಿ ಪಾಸಿಟಿವ್ ಆಟಿಟ್ಯೂಡ್ ಅನ್ನ ನಮ್ಮಲ್ಲಿ ಬೆಳೆಸುವಂತ ಪ್ರಕ್ರಿಯೆಯನ್ನ ಮಾಡುತ್ತೆ. ಮುಖ್ಯವಾಗಿ ಯೋಗಿಕ್ ಡಯಟ್ ಅಂತ ಬರುತ್ತೆ. ಸೊ ಆಹಾರದಲ್ಲಿ ಒಂದು ಸ್ಥಿಮಿತ ಅಥವಾ ಒಂದು ಹಿಡಿತವನ್ನು ಹಿಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂಥದ್ದು ಅತ್ಯಂತ ಪ್ರಾಮುಖ್ಯತೆ. ಅದೇ ರೀತಿಯಾಗಿ ಆಕ್ಟಿವಿಟಿ, ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಕಂಪಲ್ಸರಿ ಆಗಿರುತ್ತೆ. ಸೊ 30-40 ನಿಮಿಷಗಳ ಕಾಲವಾದರೂ ಒಂದು ಯೋಗಾಭ್ಯಾಸ ಅಥವಾ ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಆಸನಗಳ ಅಭ್ಯಾಸ, ಪ್ರಾಕ್ಟೀಸ್ ಆಫ್ ಆಸನಾಸ್ ಕೂಡ ತುಂಬಾ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅದೇ ರೀತಿಯಾಗಿ ವಿಶ್ರಾಂತಿ ಕ್ರಿಯೆ. ಸೊ ಈಗ ಏನ್ ಮಾಡ್ತಾರೆ, ಕೆಲವರು ಯಂಗ್ ಜನರೇಷನ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆಸನಗಳ ಅಭ್ಯಾಸವನ್ನ ಮಾತ್ರ ಮಾಡ್ತಾರೆ, ವಿಶ್ರಾಂತಿಯನ್ನ ದೇಹಕ್ಕೆ ಕೊಡುವುದಿಲ್ಲ. ವಿಶ್ರಾಂತಿಗೆ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇದನ್ನೆಲ್ಲವನ್ನ ಮಾಡಿದ್ರೆ ಅಂತಂದ್ರೆ ಯೋಗಿಕ್ ಡಯಟ್ ಇರ್ಬೋದು ಅಥವಾ ದಿನಕ್ಕೆ 30-40 ನಿಮಿಷದಷ್ಟು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಅಥವಾ ದಿನಕ್ಕೆ ಆಸನಗಳ ಅಭ್ಯಾಸವನ್ನು ಇರ್ಬೋದು ಅಥವಾ ವಿಶ್ರಾಂತಿ ಪ್ರಕ್ರಿಯೆ ಇರ್ಬೋದು. ಸೊ ಇದನ್ನೆಲ್ಲವನ್ನ ಮಾಡಿದಾಗ ಜೀವನ ಶೈಲಿಯಿಂದ ಬರುವಂತ ಒಂದು ಕಾಯಿಲೆಗಳಿಗೆ ಯೋಗ ಸಹಕಾರಿ ಆಗತ್ತೆ.
1: ಅಂದ್ರೆ ವಿಶ್ವದಲ್ಲಿರುವವರೆಲ್ಲರೂ ಒಂದೇ ಕುಟುಂಬದವರು ಎನ್ನುವಂತ ಭಾವನೆಯನ್ನ ಯೋಗ ಮೂಡಿಸುತ್ತೆ
0: ಅಂತ ಹೇಳ್ಬೋದು.
1: ಅಂದ್ರೆ ಒಂದು ವಿಶಾಲವಾದ ಮನೋಭಾವ ಸಕಾರಾತ್ಮಕವಾದ ಮನೋಭಾವನೆ ಯೋಗವನ್ನು ಮಾಡೋದ್ರಿಂದ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್ ಅರುಣ್ ಅವರೇ, ಈ ಯೋಗ ಮಾಡುವಾಗ ನಾವು ಏನೇನು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ?
0: ಯೋಗ ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಯಾವುದೇ ರೀತಿಯ ಫಾರ್ ಎಕ್ಸಾಂಪಲ್ ಈಗ ನಮಗೆ ಬೆನ್ನೋವಿದೆ ಅಂತ ಸಮಯದಲ್ಲಿ ಹಿಂದೆ ಬಗ್ಗೆ ಅಥವಾ ಮುಂದೆ ಬಗ್ಗೆ ಮಾಡುವಂಥ ಆಸನಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಕೆಲವೊಂದು ಗಿಡಿನೆಸ್ ಅಂತ ಹೇಳಿದರೆ ತಲೆ ತಿರುಗುವಂಥದ್ದು, ತಲೆ ಸುತ್ತುವಂಥದ್ದು, ಇಂಥ ಸಂದರ್ಭದಲ್ಲಿ ಯೋಗವನ್ನು ಆದಷ್ಟು ಅವಾಯ್ಡ್ ಮಾಡುವಂಥ ಪ್ರಯತ್ನ. ಮತ್ತೊಂದು ಅಂತಂದರೆ ವಯಸ್ಸಾದವರು, ಒಂದು 50 ಕಳೆದವರು ಅವರ ದೇಹಕ್ಕೆ ಎಷ್ಟು ಆಗತ್ತೆ ಅಷ್ಟು ಮಾತ್ರ ಯೋಗವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಯೋಗ ಮಾಡುವಂಥ ನಾನು ಯಂಗ್ ಏಜ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಯೋಗ ಮಾಡ್ತಿದ್ದೆ, ಈಗ ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿಕ್ಕಿಲ್ಲ. ನನಗೆ ಈ ಒಂದು ವಯಸ್ಸಲ್ಲಿ ಎಷ್ಟು ಯೋಗ ಮಾಡ್ಲಿಕ್ಕೆ ಆಗತ್ತೆ ಅಷ್ಟನ್ನ ನಾನು ಮಾಡುವಂತ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಹಿಡ್ಕೊಂಡ್ರೆ ಮತ್ತೆ ಯೋಗದಿಂದ ಮುಂಚೆ ಅಟ್ಲೀಸ್ಟ್ ಒಂದು 15-20 ನಿಮಿಷ ಮುಂಚೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಕುಡಿದು ಯೋಗಾಭ್ಯಾಸವನ್ನು ಪ್ರಾರಂಭಿಸುವಂತ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಯೋಗಾಭ್ಯಾಸ ಮಾಡಬೇಕಾದ್ರೆ ಆದಷ್ಟು ತೆಳ್ಳಗಿನ ಬಟ್ಟೆ ಮತ್ತೆ ಆದಷ್ಟು ಲೂಸ್ ಬಟ್ಟೆ ಅಂತಂದ್ರೆ ಜಾಸ್ತಿ ಟೈಟ್ ಆದಂತ ಬಟ್ಟೆಗಳನ್ನ ಹಾಕದೇ ಇರುವಂತ ಒಂದು ಪ್ರಯತ್ನವನ್ನ ಮಾಡುವಂಥದ್ದು. ಸೊ ಪ್ರತಿಯೊಂದು ಯೋಗಾಭ್ಯಾಸವನ್ನು ಪ್ರಾರಂಭಿಸುವ ಮುಂಚೆ ಲೂಸ್ನಿಂಗ್ ಎಕ್ಸಸೈಸ್ ಕಂಪಲ್ಸರಿಯಾಗಿ ಮಾಡಬೇಕು. ಶೀತಲೀಕರಣ ವ್ಯಾಯಾಮಗಳು, ಆನಂತರ ಆಸನಗಳ ಅಭ್ಯಾಸ, ಆನಂತರ ಪ್ರಾಣಾಯಾಮದ ಅಭ್ಯಾಸ, ಕೊನೆಯದಾಗಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ಗಳು ಅಂತಂದ್ರೆ ದೀರ್ಘ ವಿಶ್ರಾಂತಿ ಕ್ರಿಯೆ ಅಭ್ಯಾಸವನ್ನು ಮಾಡುವಂತ ಪ್ರಯತ್ನವನ್ನು ಮಾಡುವಂಥದ್ದು. ಸೊ ಇದಿಷ್ಟನ್ನ ಕರೆಕ್ಟ್ ಆಗಿ ಪಾಲಿಸುವಂತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ.
1: ಮತ್ತೆ ಗಾಳಿ ಸಂಚಾರ ಇರುವಂತ ಸ್ಥಳನೇ ಆಗಬೇಕು.
0: ಹೌದು, ಗಾಳಿ ಸಂಚಾರ ಇರುವಂತಹ ಸ್ಥಳ. ಕ್ಲೋಸ್ಡ್ ರೂಮ್ ಅಲ್ಲಿ ಆದಷ್ಟು ಯೋಗವನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಆದಷ್ಟು ಏನ್ ಮಾಡಿ, ಹೊರಗಡೆ ಅಥವಾ ಪ್ರಕೃತಿಯಲ್ಲಿ ಯೋಗವನ್ನು ಮಾಡುವಂತ ಪ್ರಯತ್ನವನ್ನು ಮಾಡುವಂಥದ್ದು.
1: ಅಂದ್ರೆ ಕೊಠಡಿಯಲ್ಲಿ ಮಾಡಿದ್ರು ಕೂಡ ಅಲ್ಲಿ ಗಾಳಿ ಸಂಚಾರಕ್ಕೆ ಕಿಟಕಿಗಳನ್ನು ತೆಗೆದುಕೊಳ್ಳಬೇಕು,
0: ಚೆನ್ನಾಗಿರಬೇಕು. ಗಾಳಿ ಚೆನ್ನಾಗಿ ಒಳಗೆ ಹೊರಗೆ ಹೋಗುವಂತ ಒಂದು ಜಾಗ ಇರಬೇಕು.
1: ಬಿಸಿ ಗಾಳಿ ಹೊರಗಡೆ ಹೋಗಿ
0: ತಂಪಾದ ಗಾಳಿ ಒಳಗೆ ಬರುವಂತ. ಹೌದು.
1: ಮತ್ತೆ ಇದು ಒಂದು ಗುಂಪಾರ ಚಟುವಟಿಕೆಯನ್ನು ಹೇಗೆ ಅಂತೀರಿ ಯೋಗ?
0: ಯೋಗ ಅಂತ ಹೇಳುವಂಥದ್ದು ಈಗದ ಒಂದು ಪಟ್ಟಣಗಳಲ್ಲಿ ನೋಡ್ಬೇಕಾದ್ರೆ ಯೋಗ ಕ್ಲಬ್ ಅಂತ ಹೇಳುವಂಥದ್ದು ಎಲ್ಲ ಕಡೆ ಕೂಡ ಕಾಣಿಸ್ತಾ ಇರುತ್ತೆ.

0: ಸೊ ಯೋಗ ಕ್ಲಬ್ ಅಂತ ಹೇಳುವಂಥದ್ದು ನಾವು ಆದಷ್ಟು ಏನು ಮಾಡಬೇಕು, ಒಂದು ವಿಶಾಲವಾದ ಬಯಲು ಜಾಗದಲ್ಲಿ ಅಥವಾ ವಿಶಾಲವಾದಂಥ ಒಂದು ಪಾರ್ಕಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಗುಂಪು ಚಟುವಟಿಕೆ ಅಂತ ಹೇಳಿದಾಗ ಇದನ್ನು ಒಬ್ಬರು ಮಾರ್ಗದರ್ಶಕರ ನೆರವಿನಿಂದ ಗುಂಪು ಚಟುವಟಿಕೆಯಾಗಿ ಮಾಡಿಕೊಳ್ಬಹುದು.
1: ಒಟ್ಟಾರೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಡಾಕ್ಟರ್ ಅರುಣ್ ಅವರ ಯೋಗದ ಬಗ್ಗೆ?
0: ಸೊ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಪ್ರಯುಕ್ತವಾಗಿ ಪ್ರತಿಯೊಬ್ಬರು ಕೂಡ ಪರಿಸರವನ್ನು ಉಳಿಸಿ ಅದರೊಟ್ಟಿಗೆ ಯೋಗವನ್ನು ನಿಮ್ಮ ಆರೋಗ್ಯಕ್ಕಾಗಿ ದಿನಾಲು 30-40 ನಿಮಿಷಗಳ ಕಾಲ ಅಭ್ಯಾಸವನ್ನು ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳಿ, ಅದೇ ರೀತಿಯಾಗಿ ಪರಿಸರವನ್ನು ಕೂಡ ಉಳಿಸ್ಕೊಳ್ಳಿ, ಅದೇ ರೀತಿ ತನ್ಮೂಲಕ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆಯನ್ನು ಕೊಡಿ ಅಂತ ಈ ಮೂಲಕ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ.
1: ತುಂಬ ಸಂತೋಷ ಡಾಕ್ಟರ್ ಅರುಣ್ ಅವರೇ, ತಾವು ಇದುವರೆಗೂ ಈ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗ ಅಂದ್ರೇನು, ಇದರ ಅವಶ್ಯಕತೆ, ಇದರ ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ರೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದುವರೆಗೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಯೋಗದ ಪ್ರಾಮುಖ್ಯತೆ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಜಿಲ್ಲಾ ಬೋಧಕ ಆಸ್ಪತ್ರೆಯ ಆಯುಷ್ ವಿಭಾಗದ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದ ವೈದ್ಯಾಧಿಕಾರಿ ಡಾಕ್ಟರ್ ಪಿಜಿ ಅರುಣ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಓಂ ಚಿತ್ರದ ಒಂದು ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ

ಇನ್ನು ಮುಂದೆ ಕೇಳಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಒಂದು ಗೀತೆ. ಗಾಯಕ ಬಿ ವಿ ಶಶಿರಾಜ್ ಕೌರ್ ಅವರ ಸಾಹಿತ್ಯ ಸಂಗೀತ ಅಜನೀಶ್ ಲೋಕನಾಥ್.

ಇನ್ನು ಮುಂದೆ ಕೇಳಿ ವಾಣಿ ಹರಿಕೃಷ್ಣ ಹಾಗೂ ಶಂಕರ್ ಮಹಾದೇವನ್ ಅವರ ಸ್ವರಗಳಲ್ಲಿ ಉಳಿದವರು ಕಂಡಂತೆ ಚಿತ್ರದ ಗೀತೆ. ಗೀತರಚನೆ ಸುನಿ, ಸಂಗೀತ ಅಜನೀಶ್ ಲೋಕನಾಥ್.

ಚಿತ್ರ ನಟ ಸಾರ್ವಭೌಮ ಗಾಯಕ ಜತಿನ್ ರಾಜ್, ಜಯಂತ್ ಕಾಗಿಣಿ ಅವರು ಬರೆದಿರುವ ಗೀತೆಗೆ ಸಂಗೀತ ಸಂಯೋಜನೆ ಡಿ ಇಮನ್.

ಇನ್ನು ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಜನ್ಮದ ಜೋಡಿ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಮನೋಹರ್.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: 21 ಜೂನ್ ಕಾ ಯೇ ದಿನ ಪೃಥ್ವಿ ಕೇ ಕುಛ್ ಭೂಭಾಗ ಪರ್ ಸಾಲ ಮೇ ಸಬ್ಸೇ ಲಂಬೀ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೇ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೇ ಸಬ್ಸೇ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೇ ಲೇಕರ್ ಹಿಂದ ಮಹಾಸಾಗರ ತಕ್ ಪೂರ್ವೋತ್ತರ ಔರ್ ಪೂರಬ್ ಮೇ ಬಂಗಾಲ ಸೇ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕೀ ಊರ್ಜಾ ಸೇ ಚೈತನ್ಯ ಸೇ ಭರಾ ಹುವಾ ನಜರ್ ಆ ರಹಾ ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೇ ಜುಡಾ ಹುವಾ ನಜರ್ ಆ ರಹಾ ಔರ್ ಯಹೀ ತೋ ಯೋಗ ಕೀ ತಾಕತ್ ಹೈ ಯೋಗ ಸಬ್ಕೋ ಜೋಡ್ತಾ ಯೋಗ ಸಬ್ಕೋ ಸಾಥ್ ಲಾತಾ.
0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3,22,000 ಸರ್ಕಾರಿ ಸಂಸ್ಥೆಗಳು, 16,000 ಅಧಿಕ ಖಾಸಗಿ ಸಂಸ್ಥೆಗಳು, 5,000 ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 and 27 ಮೂರು ದಿನಗಳ ರಾಷ್ಟೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನೆಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಬಾಲ್ಯ ವಿವಾಹ ಮಾತ್ರವಲ್ಲದೆ

0: ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ಧತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1 ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100 ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28 ಜುಲೈ 1 ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಕೆಲವರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾಕ್ಟರ್ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನ ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ಥ್ಯಾಂಕ್ ಯು ಆಶಾ.
2: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
3: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
2: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕಾಗತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
3: ಸೊ ಇವಾಗ 21st ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಒತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಏನು? ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದು ಗೂಡಿಸೋದೆ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗಾನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ. ಇವಾಗಂತೂ ಮಾಡ್ಲೇಬೇಕು.
2: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಇವನ ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
3: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನು ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು, ಫಸ್ಟ್ ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ �ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ? ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್

0: ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು. ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲರೂ ಎಲ್ಲ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡಲೇಬೇಕು.
1: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5 ನಿಮಿಷ 10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರೂ ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
0: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು. ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಇದೀವಿ. ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ಮ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರು ಮಾಡಬಹುದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದಕ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ. ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ ದಿನ
1: ಸುಮ್ನೆ ಕೂತಿದ್ದಾಗ್ಲೂ
0: ಪ್ರಾಕ್ಟಿಸ್ ಮಾಡಬಹುದು. ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪಾ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ 1-10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವ್ ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ ಮಾಡ್ಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ ಅದೊಂದ್ ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ, ಸೊ ನಿಲ್ಲದನ್ನ ಬೆನ್ನ ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ. ನಿಂತಲ್ಲೇ ನೀವು ಅಡುಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ.
1: ಓಕೆ.
0: ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
1: ಓಕೆ. ಸೊ ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲ್ ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್, ಕೆಲಸದ ಒತ್ತಡನೂ ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
0: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರ, ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದರದೇನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ. ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದು ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು, ತುಂಬಾ ತರ ಇದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ 1-10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರ್ಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡಬಹುದು. ಸೊ ಎಲ್ಲರೂ ಮಾಡ್ತಾರೆ, ಏನ್ ಮಾಡ್ತಾರೆ, ಓ ಬೆನ್ನಿಡ್ಕೊಂಡಿದೆ ಹಿಂಗ್ ತಿರುಗ್ತೀನಿ ಹಂಗ್ ತಿರುಗ್ತೀನಿ. ತಿರುಗ್ತೀರಾ? ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡಬೇಕು, ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
1: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
0: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು, ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡ್ಬೋದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡ್ಬೋದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹಠ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ

0: ಜಾಗ್ ಮಾಡ್ಕೊಂಡು ಆ ತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ, ಬೆನ್ನ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದ್ದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡೋಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 minutes ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ ಅದು ಈ 15 minutes ಅಲ್ಲೇ ಮೈಂಡ್ ಗೆ ಸಿಕ್ಬಿಡತ್ತೆ.
1: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
0: ಸೊ ಮೆಂಟಲ್ ಪೀಸ್ಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವೇನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೇನೆ ಏನಾಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿಯಿಂದಾನೇ ಕೋಪ ತಾಪ ಆಗದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡ್ಬೇಕು. ಸೊ ಅದಕ್ಕೆ ಶೀತಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದ್ 5 seconds ಮೂಗಿಂದ ಬಿಡಬೇಕು. ಇದು ಶೀತಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ ಚಂದ್ರ ಬ್ರೀದಿಂಗ್, ಓಕೆ ಸೂರ್ಯ ಹೀಟಿಗೆ ಚಂದ್ರ ಕೋಲ್ಡ್ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಓಕೆ ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 rounds ಮಾಡ್ಕೊಂಡ್ರೆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗುತ್ತೆ.
1: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನು ಇದೆಯಲ್ಲ,
0: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ ಎರಡು ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು,
1: ದುಂಬಿ ತರ.
0: ಆಗ ಏನಾಗುತ್ತೆ, ನಮ್ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡ್, ಆತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗತ್ತೆ.
1: ಅಂಡ್ ನನ್ಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ನನ್ನ ಜರ್ನಿ ನಾನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಮಾಡ್ಬೇಕಿತ್ತು, MD ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನು ಐಡಿಯಾಸ್ ಇಲ್ಲ. ಬಟ್ ನನಗೆ ದೇಶ ನೋಡ್ಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ, ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬಾ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ. ಸೊ ಫೇಸ್ಬುಕ್ ಅಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡ್ಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿ ಅಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯ್ತು. ಸೊ ಯೋಗ ಅಲ್ಲೇನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದ್ರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದ್ರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದ್ರೂ ಓಡಾಡ್ಬೋದು. ಇದ್ ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿ ಇದೆ. ಸೊ ಅಲ್ಲಿ ಹೋಗಿ 1 ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದ್ರೆ, ನಾನು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200-hour ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ, ಅಲ್ಲಿ ಬರೋ ಪೇಷಂಟ್ಸ್ ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ಗೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೇಕು ಮಾಡ್ಬೇಕು ಅಂತಾನೆ ಇತ್ತು. ಒಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500-hour ಅಡ್ವಾನ್ಸ್ ಸರ್ಟಿಫಿಕೇಟ್ ಮೈಸೂರಲ್ಲಿ ಮಾಡಿದೆ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಶಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ

0: ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ಟೀಚರ್ ಮತ್ತೆ ಇನ್ನು ತುಂಬಾ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯ್ನ್ ಆಗಿ ಒಂದ್ ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸ್ ಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸ್ ಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೀಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ ಇಷ್ಟ ಇರ್ರಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ I started consulting few other yoga studios. ನಾನು ಒಟ್ಟಿಗೆ ಒಂದು ಐದು ಯೋಗ ಸ್ಟುಡಿಯೋಸ್ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್. ಕೋವಿಡ್ ಟೈಮ್, ಸೊ ಬಂದೆ, ಹಿಸ್ ಮ್ಯಾರೇಜ್ ಅನ್ ಆಲ್ ಹ್ಯಾಪೆಂಡ್ ಅಂಡ್ ದೆನ್ ದ ಕೋವಿಡ್ ಅನ್ ಆಲ್ ಸ್ಟಾರ್ಟೆಡ್. ಓಕೆ, ದೆನ್ ವಿಲ್ ಸ್ಟೇ ಬ್ಯಾಕ್ ಅಂತ ಅನ್ಬಿಟ್ಟು ಇಟ್ ಸ್ಟೇಡ್ ಬ್ಯಾಕ್. ಸೊ ಅದಾದ್ಮೇಲೆ ಇಟ್ ಸ್ಟಾರ್ಟೆಡ್ ಮೈ ಜರ್ನಿ ಹಿಯರ್, ಆಯುರ್ವೇದ ಯೋಗ ಒಟ್ಟಿಗೆ ಶುರು ಆಯ್ತು.
1: ಯಾರು ಮೊಬೈಲ್ ಇಲ್ಲದೆ ಇರಲ್ಲ, ಯಾವಾಗ್ಲೂ ಮೊಬೈಲ್. ಸೊ ಮೊಬೈಲ್ ಇಂದ ಲೈಕ್ ನೆಕ್ ಮಸಲ್ಸ್ ಅಂಡ್ ಹ್ಯಾಂಡ್ ಮಸಲ್ಸ್ ಎಲ್ಲ ಪೇನ್ ಉಂಟಾಗುತ್ತೆ. ಸೊ ಅದರಿಂದ ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರೂ ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದಿಟ್ಕೊಂಡಿರೋದೇ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್ ಆ ಲೈಟ್ ಏನ್ ಬರ್ತಾ ಇದೆ ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಟ್ಕೊಂಡಿರೋ ಮಸಲ್ಸ್ ನ ಟ್ರೈನ್ ಮಾಡ್ಲಿಲ್ಲ ಅಂದ್ರೆ ಅದೂ ಬೇರೆ ಮಸಲ್ಸ್ ತರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು, ಕಣ್ಣನ್ನ ತಿರುಗಿಸುವಂತ ಕ್ರಿಯೆ, ಮೇಲಿಂದ ಕೆಳಗೆ ಸೈಡ್ ವೈಸ್, ಎಡದಿಂದ ಬಲಕ್ಕೆ, ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂತದ್ದು. ಓಕೆ, ಇದು ಮೂರು ವೇರಿಯೇಷನ್ಸ್ ನ ಡೈಲಿ ಎರಡ್ ಮೂರ್ ಸಲ ಮಾಡ್ಕೋಬಹುದು. ಸುಮ್ನೆ ಕೂತಿರ್ತೀವಿ ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡಬಹುದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು ಒಂದ್ 5 ಸೆಕೆಂಡ್, ಅದರಿಂದ ವಾರ್ಮ್ತ್ ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖತ್ತರ ಇಡೋದು. ನೀವಿಟ್ರೆ ನಿಮ್ಗೆ ಗೊತ್ತಾಗತ್ತೆ, ಅಬ್ಬಾಬಾ ಹಹ ಅಂತೀವಿ, ಆವಾಗ್ಲೇ ಗೊತ್ತಾಗದೆ ಎಷ್ಟು ಟೈರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲಾನು ಮಾಡ್ಬೋದು. ಅದಾದ್ಮೇಲೆ ಈ ಟೆಕೀಸ್ ಏನಿದ್ದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡ್ಲೇಬೇಕು ಅಲ್ವಾ. ಅಂತವ್ರಿಗೆ ಒಂದು ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡ್ಬೇಕು. ಇದು 20-20 ಇದನ್ನ ನೀವು 2 ಅವರ್ಗೊಂದ್ಸಲ, 3 ಅವರ್ಗೊಂದ್ಸಲ, ಇಲ್ಲ 1 ಅವರ್ಗೊಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟೈರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಯಾಕ್ಟಿವೇಟ್ ಆಗತ್ತೆ.
1: ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತೆ ಕುತ್ಕೊಂಡ್ ಮಾಡುವಂತ
0: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಸ್ಕೂಲ್ ಅಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ಗೆ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು, ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ, ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸ್ ಚೆನ್ನಾಗಿರ್ತಾರೆ.
1: ಯೂಶುವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದ್ರೂ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟು. ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದಾರೆ, ಅಷ್ಟು ಬಿ ಡೀಪ್ ಆಗಿ ಬೆಂಡ್ ಆಗ್ತಾ ಇದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸ್ ಅಲ್ಲಿ ಯೂಶುವಲಿ ಬರೀ ಏನ್ ಕೇಳಿಸ್ಕೋತಾರೆ ಅಂದ್ರೆ

0: ಆ ಆಸನ ಈ ಆಸನ ಹಿಂಗ್ ಮಲ್ಕೊಳ್ಳಿ ಹಿಂಗ್ ಕೈಯತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ ಏನ್ ಹೇಳ್ತಾ ಇದ್ದಾರೆ, ಟೇಕ್ ಅ ಡೀಪ್ ಬ್ರತ್, ಈಗ ಉಸಿರು ಒಳಗೆ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಲಂಬಾರ್ ಸ್ಪಾಂಡ್ಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್, ಹೋಗಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು, ದೀರ್ಘವಾದ ಉಸಿರಾಟ ಮಾಡ್ಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರನ್ನು ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದು 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ?
0: ನಿಮಗೆ ತುಂಬಾ ಟೈಮ್ ಇದೆಯಾ, ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ. ನೀವು ಆಸನ ಮಾಡುವಾಗ್ಲೇನೆ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನಿಮ್ ಉಸಿರಾಟದ ಮೇಲೆನೆ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆತರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲ ಭಾತಿ, ಎಲ್ಲ ಆತರದ್ದೆಲ್ಲಾನು ಮಾಡ್ಕೊತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಜಿಮ್ಮಿಗೆ ಹೋಗ್ತೀನಿ ಅಂತ ಹೇಳಿ, ಯೋಗದಿಂದನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತೆ ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯುಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡ್ಬೇಕು. ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ, PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ ಬರೀ ಅದು ಯುಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಮ್ ಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಇದಕ್ಕೆ ಸೈನ್ಸೇ ಓದ್ ಬರ್ಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಆವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರೂ 3 techniques ಫಾಲೋ ಮಾಡೋದಾದ್ರೆ?
0: ಆಲ್ ಆಫೀಸರ್ಸ್ ಗೆ ಮೇನ್ಲಿ 3 techniques ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ 2nd technique ಏನಂದ್ರೆ ಉಸಿರಾಟ ಜಾಗರೂಕತೆ, ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ ಆರಾಮಾಗತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡ್ಬೋದು. ಇದು ಮೂರ್ ಮಾಡ್ಕೊಂಡು
1: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡೂ ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ, ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ, ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ, ನಿಮ್ದು ಹಾರ್ಟ್ ಬೀಟ್ ಏನಾದ್ರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ, ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
1: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ, ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
0: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು, ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯೋಗಾನ ಜೀವನ ಶೈಲಿಯಾಗೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ವ್ಯಾಯಾಮ

0: ಅಂತ ನೋಡಲೇಬೇಡಿ. ಸೊ ನೀವು ದಿನ ಬೆಳಗ್ಗೆ ಎದ್ದು ನಿಮ್ದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನ ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲನೂ ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರತ್ತೆ, ನಿಮ್ಮ ವರ್ಕ್ ಪ್ಲೇಸನ್ನು ತುಂಬ ಆರೋಗ್ಯಕರವಾಗಿರತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತಾ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
0: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

0: ಆಕಾಶವಾಣಿ ಮಡಿಕೇರಿ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲ್.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸತೀಶ್ ರಾವ್, ಸೀನಿಯರ್ ಕನ್ಸಲ್ಟೆಂಟ್, ಗ್ಯಾಸ್ಟ್ರೋ ಎಂಟ್ರೋಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರಿಂದ. ಡಾಕ್ಟರ್, ಎಂಡೋಸ್ಕೋಪಿ ಅಂದ್ರೆ ಏನು ಅಂಡ್ ಯಾರಿಗೆ ಬೇಕಾಗುತ್ತೆ?
6: ಎಂಡೋಸ್ಕೋಪಿ ಅಂತ ಹೇಳುದು ಜೀರ್ಣಾಂಗದಲ್ಲಿ ಏನಾದ್ರು ತೊಂದರೆ ಇದೆ ಅಂತೇಳಿ ಪತ್ತೆ ಹಚ್ಚಲಿಕ್ಕೆ ಮಾಡುವಂತ ಒಂದು ಸಣ್ಣ ಟೆಸ್ಟ್ ಆಗಿರ್ತದೆ. ಇದರಲ್ಲಿ ಒಂದು ಸಣ್ಣ ಟ್ಯೂಬ್ ಇರ್ತದೆ, ಆ ಟ್ಯೂಬ್ ನಲ್ಲಿ ಒಂದು ಕ್ಯಾಮರಾ ತರ ಇರ್ತದೆ, ಅದನ್ನ ನಮ್ಮ ಉದರ ದರ್ಶಕ ಅಂತೇಳಿ ನಾವು ಹೇಳ್ತೀವಿ. ಅದನ್ನ ಬಾಯಿಯ ಮುಖಾಂತರ ನಾವು ಹಾಕ್ತೀವಿ. ಬಾಯಿಯ ಮುಖಾಂತರ ಹಾಕಿ ನಮ್ಮ ಅನ್ನನಾಳ, ಜಠರ ಮತ್ತು ಸಣ್ಣ ಕರುಳಿನ ಪಾರ್ಟ್ ಗಳನ್ನು ನಾವು ಇದರಲ್ಲಿ ಪರೀಕ್ಷೆಗೆ ಮಾಡ್ತೀವಿ. ಇದರಲ್ಲಿ ನಾವು ಉದಾಹರಣೆಗೆ ಏನಾದರೂ ಹೊಟ್ಟೆಲಿ ಹುಣ್ಣಾಗಿದ್ರೆ ಅಥವಾ ಕರಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಬ್ಲಾಕ್ ಆಗಿದ್ರೆ ಅಥವಾ ಕ್ಯಾನ್ಸರ್ ಇದ್ರೆ ಅಥವಾ ರಕ್ತಸ್ರಾವ ಆಗ್ತಾ ಇದ್ರೆ ಅದನ್ನು ನಾವು ಪತ್ತೆ ಹಚ್ಚಬಹುದಾಗಿದೆ. ಇದು ಯಾರಿಗೆ ಬೇಕಾಗಿದೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಪದೇ ಪದೇ ಹೊಟ್ಟೆ ನೋವು ಬರುವಂತವರು, ಎದೆ ಉರಿ ಬರುವಂತದ್ದು, ಹೊಟ್ಟೆ ಉರಿ ಬರುವಂತದ್ದು, ಅಥವಾ ವೆಯಿಟ್ ಲಾಸ್ ಆಗಿರುವಂತದ್ದು, ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತುಂಬಾ ವಿಪರೀತ ವಾಂತಿ ಆಗುವಂತದ್ದು, ಇವರಿಗೆ ಮೇಲ್ಗಡೆ ಹೊಟ್ಟೆ ಎಂಡೋಸ್ಕೋಪಿ ಪರೀಕ್ಷೆಯ ಅಗತ್ಯ ಇರ್ತದೆ.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ಸ್, ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-350-3500. ಸೇವ್ ದ ನಂಬರ್, ಸೇವ್ ಲೈಫ್ಸ್.
0: ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನ, ಯುವ ಕೃಷಿಕ ಹಾಗೂ ಬರಹಗಾರ, ಕೊಡಗಿನ ಸೋಮಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಹೇಮಂತ್ ಪಾರೇರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂಜೆ 6:51 ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿವಿಜಿ ರಾಮ್ಜಿ ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ. ಜಿ 7:45 ಜೀವನ ಶೈಲಿ, ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ ಅವರು. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1:20 ಅಮರಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತ. ಭಾರತೀ ಸುತ ಅವರ ಕಾದಂಬರಿಗಳು ಮತ್ತು ಸ್ತ್ರೀ, ಈ ಕುರಿತು ಕವಿತಾ ರೈ ಅವರ ಅನಿಸಿಕೆಗಳು.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಹೇಗೆ?
3: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದ್ರೆ ಅವರು ಏನ್ ಹೇಳಿದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿದ್ರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದ್ರೆ, ಯೋಗದಿಂದ ಎಲ್ಲವೂ ಸಾಧ್ಯ ಅಂದ್ರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತೇವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರೊಂದು ಥೀಮ್ ಆಗನ್ನು ಇಟ್ಕೊಂಡಿದ್ದಾರೆ.
2: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
3: ಹೌದು.
2: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
3: ಈಗ ಈ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ ಒಂದು 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು. ನಾವು ಗಮನಿಸಬಹುದು ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಅವರಿಗೆ ಧ್ಯಾನದಾಗಲಿ ಅಂತ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು ಪೋಸಸ್ಗಳನ್ನು ಹೋಗೋಣ, ಅವ್ರಿಗೆ ಖುಷಿಯಾಗುವಂತಹ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ತರ ನಾವು ಒಂದು ಮಿಡ್ಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ಇಂತಹದನ್ನು ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ತರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮಾಡ್ಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂತಹ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂತಂದ್ರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರೂ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂತ. ಸಣ್ಣ ಮಕ್ಕಳನ್ನು ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡಬಹುದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗಿನ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ.
2: ಈಗ ಈ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
3: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು, ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಈಗ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್, ಇದರಿಂದ ರೋಗ ಬರುತ್ತದೆ ಅಂತ ಇತ್ತೀಚೆಗೆ ನಮ್ಗೆ ಬರ್ತಾ ಇದೆ. ಆದ್ರೆ ಯೋಗ ಶಾಸ್ತ್ರದಲ್ಲಿ ಸಾವಿರಾರು ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅಂದ್ರೆ ಏನಂತಂದ್ರೆ ರೂಟ್ ಆಫ್ ದ ಕಾಸ್ ಡಿಸೀಸ್ ಇರುವಂತದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಬರುವಂತ ರೋಗಗಳು ಅಂತ. ಈಗ ನೀವು ಗಮನಿಸಬಹುದು ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಗಿಂದ ಒಬ್ಬರಿಗೆ ಹರಡುವಂತ, ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮ್ಗೆ ಈ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಹೀಗೆ ಕೆಲವು ಇನ್ಫ್ಲೂಯೆನ್ಸ್, ಈಗ ಇದೇನ್ ಮಾಡುತ್ತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಏನಾಗುತ್ತೆ, ಔಷಧಿಗಳು ಬೇಕಾಗುತ್ತದೆ. ಆದ್ರೆ ಅವಾಗ ಏನಾಗುತ್ತೆ, ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು, ಈಗ ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನೋ ಟ್ಯಾಬ್ಲೆಟ್ ಆಗಲಿ ಔಷಧಿ ಇರ್ಬೋದು, ಅದನ್ನ ನಾವು ಇಷ್ಟು ತಗೊಳ್ಳುವಂಥದ್ದು ಅಲ್ವಾ. ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂತ ರೋಗಗಳಿಗೆ ಔಷಧಿಗಳು ಅದನ್ನು ನಾವು

0: ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟಾಗಿ ಅದನ್ನು ಅಳವಡಿಸಬೇಕಂದ್ರೆ ಅದನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಬಹುದು. ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
1: ಈಗ ಪ್ರಾರಂಭದಲ್ಲಿ ಯೋಗವನ್ನು ಕಲಿಯುವವರು ಯಾವ ರೀತಿಯ ಆಸನಗಳಿಂದ ಪ್ರಾರಂಭಿಸಬಹುದು?
0: ಇದು ಒಂದು ಒಳ್ಳೆಯ ಪ್ರಶ್ನೆ. ಈಗ ಯೋಗದಂತಂದ್ರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಎಂಟು ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂಥದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಫಾದರ್ ಆಫ್ ಯೋಗ ಅಂತ. ಅದೇನಂತಂದ್ರೆ ಈಗ ಯೋಗ ಎನ್ನುವಂಥ ಒಂದು ಶಬ್ದ ಏನು ವರ್ಡ್ ಏನಿದೆ ಅದು ಯುಜಿನ್ ಅಂತ ಬಂದಿರುವಂಥದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು. ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ. ಅದೇ ರೀತಿ ಕೆಲವು ವೇದ ಉಪನಿಷತ್ತುಗಳು ಎಲ್ಲದರಲ್ಲಿ ಕೂಡ ಯೋಗ ಎನ್ನುವಂಥ ಶಬ್ದ ಮೆನ್ಷನ್ ಇದೆ. ಹಾಗೆ ಈ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ ಉಪನಿಷತ್ ಇರ್ಬೋದು ವೇದ ಎಲ್ಲ ಕರಗಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂಥದ್ದು. ಇದರಲ್ಲಿ ಅದರಲ್ಲಿ ವಮನ ದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ, ಇದೆಲ್ಲ ಬರುವಂಥದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನಗಳು ಮಾಡುವಂಥದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ ಈ ಆಸನಗಳಿದೆ, ಅದು ಹೇಳಿದಾಗ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಎಂಟು ಮೆಟ್ಟಿಲುಗಳಿದೆ. ಅದರಲ್ಲಿ ಮೂರು ಮತ್ತು ನಾಲ್ಕನೇ ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳು ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದ್ರೆ ನಮಗೆ ಅದು ನಿಯಮಗಳು ಅಂತಂದ್ರೆ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಬರುವಂಥದ್ದು. ಅದನ್ನು ಫಾಲೋ ಮಾಡಬೇಕು. ಅದು ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ತರ ಅಂದ್ರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡಬಹುದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದ್ರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದ್ರೆ ಖಾಲಿ ಹೊಡೆಯುವುದು ಬಡಿಯುವುದಂತಲ್ಲ, ನಿಮಗೆ ದೈಹಿಕವಾಗಿರ್ಬೋದು ಅದು ಮಾನಸಿಕವಾಗಿ ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು. ದೈಹಿಕವಾಗಿರಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ. ಅಂದ್ರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದ್ರೆ ನಮ್ಮ ಈ ದೇಶದ ಧ್ಯೇಯ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಸತ್ಯ ನೋಡಿದ್ರೆ ಅಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಬರುವುದಿಲ್ಲ. ಹಾಗಾಗಿ ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ ನ ಅಲರ್ಟಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಮೂರನೇದ ಅಂದ್ರೆ ಆಸ್ತೆಯ ಅಂದ್ರೆ ಆಸ್ತೆ ಅಂದ್ರೆ ಯಾವುದು ವಿಷಯವನ್ನು ಕದಿಯಬಾರದು ಅಂತ. ಅಂದ್ರೆ ಯಾವುದೇ ಒಂದು ವಿಚಾರ ಇರ್ಬೋದು ಅಥವಾ ಹಣ ಇರ್ಬೋದು ಅಥವಾ ವಸ್ತು ಇರ್ಬೋದು, ಯಾವುದನ್ನು ಕೂಡ ಇನ್ನೊಬ್ಬರದ್ದು ನಾವು ಅಪೇಕ್ಷೆ ಪಡಬಾರದು ಅನ್ನುವಂಥ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದ್ರೆ ಬ್ರಹ್ಮಚರ್ಯ ಅಂದ ನಂತರದ್ದು ಬರುತ್ತದೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆ ಚಲನೆ, ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆಯ ಬುಕ್ಸ್ ಗಳನ್ನು ಓದುವಂಥದ್ದು, ಹೆಚ್ಚು ನಾಲೆಜ್ ಬೆಳೆಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಒಬ್ಳಿಂಗ್ ಎಂದು. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ. ಅದಂದ್ರೆ ಯಾರಿಂದ ಕೂಡ ಏನೋ ತೆಗೆದುಕೊಳ್ಳದೆ ಇರುವಂತಹದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂಥ ಅಂದ್ರೆ ಅನ್ಯ ರೀತಿಯಲ್ಲಿ ಯಾವುದನ್ನು ತೆಗೆದುಕೊಳ್ಳದೆ ಇರುವಂತದ್ದು ಕೂಡ ಇರುವಂತ. ಇದಿಷ್ಟು ಯಮನ ಅಂದ್ರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂತದ್ದು ಯಮ ಅಂತಂದ್ರೆ. ಅದೇ ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳುವಂತ ಪ್ರಮೇಯ ಬರೋದಿಲ್ಲ, ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡಬಹುದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ ಅಥವಾ ಏನೋ ಎಕ್ಸ್ಪೆಕ್ಟ್ ಮಾಡ್ಬೇಕಂತಿಲ್ಲ. ಅದೇ ರೀತಿ ಬ್ರಹ್ಮಚರ್ಯ ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನ್ ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಸ್ಟೆಪ್ ಬರುವ ಇರುವಂಥದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು ನಾಲ್ಕು ಐದು ಸ್ಟೆಪ್ಸ್ ಗಳು ಹೇಳಿದ್ದಾರೆ. ಒಂದು ಶೌಚ ಅಂತ. ಶೌಚ ಅಂತ ಅಂದ್ರೆ ಶುದ್ಧತೆ. ಅಂದ್ರೆ ಶುದ್ಧತೆ ಅಂದ್ರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿ ಇರಬೇಕು, ಮತ್ತೆ ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೈಂಟೈನ್, ಕ್ಲೀನ್ ಆಗಿರುವಂಥದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೈಂಟೈನ್ ಮಾಡ್ಕೊಳ್ಳುವಂಥದ್ದು ಹಾಗೆ. ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದ್ರೆ ಇದು ತಪ್ಪು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದ್ರೆ ಇದ್ದದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬನಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಬ್ಬ ದೊಡ್ಡ ಗಾಡಿ ಅಂತ ನಾವು ಆತರ ಈತ ಈ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂಥದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ, ಅಂದ್ರೆ ನಿರಂತರ ಪ್ರಯತ್ನ. ಅಂದ್ರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದಲ್ಲ ಅದೇ ಅವನಲ್ಲಿ ಪ್ರಯತ್ನ ಬೇಕು. ನಮಗೆ ಅಂದ್ರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ರೆ ಇಂದು ಮುಂದೆ ಇನ್ನೂ ಒಳ್ಳೇದು ಮಾಡ್ತಾನೆ, ಈ ತರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗ್ಲಿಕ್ಕೆ ಲೈಫ್ ಅಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತೆ ಸ್ವ ಅಧ್ಯಾಯ ಅಂತ ಇದೆ. ಇದರಲ್ಲಿ ಎರಡು ಇದೆ. ಸ್ವ ಅಧ್ಯಯನ ಅಂದ್ರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸು ಅಧ್ಯಾಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್. ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು. ಹಾಗೆ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ವಿಶೇಷವಾದ ಶಕ್ತಿ. ಇದು ಏನಂತಂದ್ರೆ ನಾವು ಇವತ್ತು ಏನಾದರೂ ಒಂದು ಸಾಧನೆ ಮಾಡಿದ್ರೆ, ಈಗ ನೋಡಿರ್ಬೋದು ಯಾರಿಗಾದ್ರೂ ಒಂದು ಏನಾದ್ರೂ ಯಾವ್ದೊಂದು ಫೀಲ್ಡ್ ಸಾಧನೆ ಮಾಡಿದ್ರೆ ಮತ್ತೆ ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಲ್ಲಿ ಏನು ಕೊಡ್ಬೇಕು, ನಮಗಿಂತ ಒಬ್ರು ದೇವರು ಎನ್ನುವಂಥ ಒಬ್ರು ಒಂದು ಶಕ್ತಿ ಇದೆ, ಅದನ್ನು ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಂದ್ರೆ ಅಹಂಕಾರ ಬರೋದಿಲ್ಲ. ಇಲ್ಲಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಅನ್ನುವಂಥ

0: ನಲ್ಲಿ ನಿಯಮಗಳು, ನಿಯಮಗಳಂದ್ರೆ ಪ್ರೈವೇಟ್ ಲೈಫ್ ನಮ್ಮಲ್ಲಿ ನಾವು ಏನು ಅಳವಡಿಸ್ಕೊಳ್ಬೇಕು ಅಂತಾನು ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯಿತು, ನಿಯಮ ಆಯಿತು, ನಂತರ ಆಸನಗಳು ಬರ್ತವೆ, ಯಮ ನಿಯಮ ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಯಾವ ತರ ಹೇಳಿದ್ದಾರೆ ಅಂತ, ಆಸನದಲ್ಲಿ ಏನ್ ಮಾಡುತ್ತೆ ನಮ್ಮ ಆರೋಗ್ಯವಾಗಿ ಇರಬೇಕಾದ್ರೆ ಯಾವ ತರ ಮಾಡ್ಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂತ ಆಸನಗಳು, ಹಿಂದಕ್ಕೆ ಬಾಗುವಂತ ಆಸನಗಳು, ಸೈಡಿಗೆ ಬಾಗುವಂತದ್ದು, ಅದೇ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂತದ್ದು, ಇದೆಲ್ಲವೂ ಕೂಡ ಆಸನದಲ್ಲಿ ಹೇಳಿದರೆ. ಯೋಗದಲ್ಲಿ ಇಷ್ಟೇ ಹೇಳಿದ್ರು ಅವರು ಪತಂಜಲಿ ಮಾಸ್ಟರ್, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದ್ರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮಗೆ ನಮ್ಗೆ ಒಂದು ಲೈಟ್ನೆಸ್ ಬಾಡಿಯಲ್ಲಿ ಬಂದ್ರೆ ಮತ್ತೆ ನಮ್ದು ಶರೀರದಲ್ಲಿ ಸಡಿಲತೆ ಇದ್ರೆ, ಅದೇ ರೀತಿ ಆರೋಗ್ಯ ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನು ಅಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ, ಇದು ನೆಕ್ಸ್ಟ್ ಬರುವಂತ ಆಸನ ಆದ್ಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂತ, ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಾದ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಮಗೆ ಏನಂತಂದ್ರೆ ಒಂದು ಬಿಸಿ ಆಗುವಂತಹ ಪ್ರಾಣಾಯಾಮಗಳು, ತಂಪಾಗುವಂತಹ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂತಹ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲ ಕೂಡ ಪ್ರಾಣಾಯಾಮ ಇರುವಂತದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂತಹ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಬಹಳ ಉತ್ತಮವಂತ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ನಮ್ಮ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆ ಒಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನು ನಾವು ಏನೋ ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ ಐದನೇ ಪ್ರತ್ಯಾಹಾರ, ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡ್ಬೋದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಕಣ್ಣು ಹೊರಗೆ ನೋಡ್ತಾ ಇರ್ತವೆ, ನಾವು ನಮ್ಮ ಕಿವಿಗಳು ಕೂಡ ಇಷ್ಟ ಹೊರಗೆ ಕೇಳ್ತಾ ಇರ್ತದೆ, ಅದನ್ನೆಲ್ಲ ಯೋಗದಲ್ಲಿ ಏನಂತಂದ್ರೆ ಅದನ್ನು ಒಳಮುಖ ಮಾಡಬೇಕು, ಪ್ರತ್ಯಾಹಾರದಲ್ಲಿ ಒಳಮುಖ ಮಾಡಿ ಅಂತ ಹೇಳುವಂಥದ್ದು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ನೀವು ಗಮನಿಸಿರ್ಬೋದು, ನಿಮ್ಗೆ ಹೊರಗೆ ಹೋದ ತಕ್ಷಣ ನೋಡಿದೆಲ್ಲ ತಗೊಳ್ಬೇಕಂತ ಆಗ್ತದೆ ಅಲ್ವಾ. ಈಗ ನಮ್ಮಲ್ಲಿ ನೋಡಿ, ಈಗ ದುಡ್ಡು ನಮ್ಮ ಪರ್ಸಲ್ಲಿ ಒಂದು 1,000 rupees ಇದ್ರೆ ನಾವು ಹೊರಗಡೆ ಹೋದ್ರೆ ಏನಾಗುತ್ತೆ, ನೋಡೋ ತಗೊಳಕಂತ ಆಗುತ್ತೆ. ಅದೇ ನಮ್ಮ ಪರ್ಸಲ್ಲಿ ದುಡ್ಡು ಇಲ್ಲ ಅಂತಾದ್ರೆ ನಾವು ಹೊರಗೆ ಹೋದ್ರೆ ತಗೊಳ್ಬೇಕಂತ ಆಗತ್ತಾ? ಇಲ್ಲ. ಹಾಗೇನೆ ನೀವು ಹೊರಗಡೆ ಹೋಗುವಾಗ ಒಂದು ಒಳ್ಳೆ ಸ್ಮೆಲ್ ಬಂತು ಗೋಬಿ ಹಂಚಿರಿದು, ನಮಗೆ ತಿನ್ಬೇಕಂತಾಗುತ್ತೆ. ಮನಸ್ಸಿಗೆ ನೀವು ಮನಸ್ಸಲ್ಲಿ ಮಾಡಿದ್ ಬೇಡ ಅಂತ ಅಂದಿರುತ್ತೆ, ಆದ್ರೂ ನಮಗೆ ಟೆಂಪ್ಟ್ ಆಗ್ತದೆ. ಹಾಗಾಗಿ ಆತರ ಆಗಬಾರದು, ಮನಸ್ಸನ್ನು ನಿಗ್ರಹ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಧಾರಣ ಬರುತ್ತೆ, ಧರಿಸುವಂಥದ್ದು, ದೇಹ ಮನಸ್ಸನ್ನು ನಾವು ಧರಿಸುವಂಥದ್ದು ಕೊನೆ. ಮತ್ತೆ ಧ್ಯಾನ ಬರುತ್ತೆ ಇದರಲ್ಲಿ ಕೊನೆಯಲ್ಲಿ, ಧರಿಸಿದನ್ನು ಧ್ಯಾನ ಮಾಡುವಂಥದ್ದು. ಈಗ ನಾವು ಏನಂತಂದ್ರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದ್ರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಬೇಕಾಗುತ್ತೆ. ಈಗ ಕೆಲವೊಂದು ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಯಾವುದೋ ಒಂದು ರೀತಿ ಕಾನ್ಸಂಟ್ರೇಷನ್ ಇರುವುದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು ಕೆಲಸವನ್ನು ಇದು ಮಾಡಿದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡುವುದು ಮುಖ್ಯವಾಗಿರುತ್ತದೆ. ಲಾಸ್ಟ್ ಬರುವಂಥದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ ಯೋಗದ್ದು. ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದರೆ ಮಣ್ಣಾಗುವುದಂಥದ್ದಲ್ಲ, ಇದರಲ್ಲಿ ಏನಂತಂದ್ರೆ ಸಮ್ಯಕ್ ಆದಿ ಸಮಾಧಿ ಅಂತೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂಥ, ನೀವು ಏನು ಮನಸ್ಸಲ್ಲಿ ನಿಮ್ಮದು ಯೋಚನೆ ಬರ್ತದೆ ಅದೇ ಥರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ, ಇದು ಇಲ್ಲಿ ಇರುವಂಥದ್ದು. ಅಂದರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದರೆ ಸಮಾಧಿ. ಸಮಾಧಿ ಏನಂದರೆ ಮನಸ್ಸಿನ ಸಮಾಧಾನಕಾರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ, ಅವನು ಯೋಗಾಸನ ಕಲ್ತಿರ್ಬೇಕಂತಲ್ಲ, ಒಳ್ಳೆ ಯೋಗಾಸನ ಮಾಡಬೇಕಂತಲ್ಲ, ಅವನ ಮನಸ್ಸಿನ ಸ್ಥಿತಿ ಸಮಾಧಾನಕಾರವಾಗಿದ್ದರೆ ಅವನನ್ನು ನಾವು ಯೋಗಿ ಅಂತ ಕರಿಬೋದು ಅಂತೇಳಿ ವಿಚಾರವನ್ನು ನಮ್ಮ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಕೇವಲ ಯೋಗ ಮಾಡಿದರೆ ಅವನು ಯೋಗಿ ಅಥವಾ ಯೋಗ ಮಾಡಿದಾಗ ಆಯಿತು ಅಂತ ಅನ್ಕೊಳ್ತೇನೆ. ಅವನ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರುವಂತ.
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹ. ಡಾಕ್ಟರ್, ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ, ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಕೇಸ್ಗಳಲ್ಲಿ ತುಂಬಾ ಜನ ಬರ್ತಾರೆ, ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಸೋಶಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರು ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪು. ಇದು ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರ್ಬೇಕು. ಅದೇ ರೀತಿ ಹೀಗೆ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ರು ಮಾಡಿ ನಾವು ರೆಕಮೆಂಡ್ ಮಾಡಿದ್ರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ದೇಹ ಸ್ಥಿತಿ ಯಾವ ತರ ಇರ್ತದೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಯಾವ ತರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡ್ಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲಭಾತಿ ಅಂದ್ರೆ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಅದು ಟಿವಿಗಳಲ್ಲೆಲ್ಲ ಎಲ್ಲರೂ ಯೋಗದ ಸ್ವಲ್ಪ ಕಲ್ತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಿವೆ. ಏನಂತಂದ್ರೆ ತುಂಬಾ ಅದನ್ನು ಮಾಡೋದ್ರಿಂದ ಈಗ ಬಿ ಪಿ ನಾರ್ಮಲ್ ಇರುತ್ತೆ, ಅದು ಬಾಡಿಲಿ ಅಂದ್ರೆ ಬಿ ಪಿ ಹೆಚ್ಚಾಗುವ ಚಾನ್ಸಸ್ ಇರುತ್ತೆ, ಎಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯಾ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲಭಾತಿ

0: ಮಾಡೋದ್ರಿಂದ ಅದು ಬರೋ ಚಾನ್ಸ್ ಇದೆ. ಆ್ಯಕ್ಚುಲಿ ಕಪಾಲಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂಥದ್ದು. ಇದನ್ನು ಏನು ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರಿಂದ ತುಂಬ ಸಮಸ್ಯೆಗಳಾಗುವಂಥದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನು ಮಾಡುತ್ತೆ ಅಂದರೆ ನಮಗೆ ಬ್ಲಡ್ ಫ್ಲೋನ್ ಇಂಪ್ರೂವ್ ಮಾಡುವಂಥ ಆಸನಗಳು ಇರ್ತವೆ. ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂಥ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ದರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಅಥವಾ ಸರಿ ತಿಳಿದುಕೊಂಡಂಥ ಗುರಿ ಮುಖಾಂತರ ಮಾಡಿದರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು ಮುಕ್ಕಾಲು ಗಂಟೆಯಿಂದ 1 ಗಂಟೆ ಮಾಡಿದರೆ ಬಹಳ ಒಳ್ಳೆಯದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗೋದಿಲ್ಲ, ಈಗಿನ ಬಿಸಿ ಶೆಡ್ಯೂಲ್ ಲೈಫಲ್ಲಿ, ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮ ಅನುಗುಣಕವಾಗಿ ಯಾವ್ದು ಸಾಧ್ಯ ಆಗುತ್ತೆ, ಒಂದು 1/2 hour ಈಗ ಬೆಳಿಗ್ಗೆ 1/2 hour ಮಾಡಿದ್ರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ 1/2 hour ಮಾಡಿ, ಮತ್ತೆ ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗುತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು ಮತ್ತೆ ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡಬಹುದು, ಅದಕ್ಕೆ ಏನಾದರೂ ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದ್ರೆ ಆಸನಗಳು ಏನಂದ್ರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಅಂತಂದ್ರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸ ಮಾಡ್ಲಿಕ್ಕಿಲ್ಲ, ಲೈಟ್ ನೀವು ತಿಂದಿದ್ರೆ ಒಂದು 45 minutes ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮ ಕೂಡ ಮಾಡಬಹುದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದ್ರೆ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದರೂ ಕೂಡ ಒಮ್ಮೆ ಮಾತಾಡಿದರೆ, ನಮಗೆ ಏನಾದರೂ ಹೇಳಿದರೆ, ಯಾರಾದರೂ ಕೆಟ್ಟದಾಗಿ ಬೈದರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ. ಅವಾಗೇನಾಗುತ್ತೆ, ಒಂದು ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂಥ ಒಂದು ಒತ್ತಡ ಬೀಳೋದ್ರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ಗೆ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮಾ ಅಥವಾ ಇದೇ ರೀತಿ ಅದು ಹೈಪರ್ ಟೆನ್ಷನ್ ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ ಅವ್ರದ್ದು ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟ್ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡಬೇಕಂತ ಅನಿಸ್ತದೆ ಅಂದ್ಕೊಳ್ಳಿ, ನೀವು ನಿಮ್ಮ ಒಳ್ಳೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ ಊಟ ಮಾಡಬೇಕು ಅನ್ನಿಸುವಲ್ಲಿ ಒಳ್ಳೆ ಹಸಿವಾಗಿರುತ್ತೆ, ಇನ್ನು ಊಟ ಮಾಡಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ, ಅವಾಗ ಏನಾಗುತ್ತೆ ನಮಗೆ ಊಟ ಮಾಡಬೇಕಂತ ಅನಿಸುತ್ತೆ, ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡೋಕೆ ಬೇಡ ಅನಿಸುತ್ತೆ. ಅದು ಏನಂತಂದ್ರೆ ಮತ್ತೆ ಅದೇ ವಿಚಾರ ನಮಗೆ ಮನಸ್ಸಿಗೆ ಬರ್ತಾ ಇರುತ್ತೆ, ಆದರೆ ಅದು ಏನು ತೋರಿಸುತ್ತೆ ಅಂದರೆ ಈ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂತ ಇದೇ ನಮ್ಮ ಯೋಗದ ಮುಖ್ಯ ಉದ್ದೇಶ. ಈಗ ನೋಡಿ, ಒಬ್ರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ ಈ ಮನಸ್ಸಿದು ಗುಣ ಯಾವ ತರ ಇದೆ ಅಂತಂದ್ರೆ ಅದು ತುಂಬಾ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ, ಯಾರಾದ್ರೂ ನಮ್ಗೆ ಏನಾದ್ರು ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರುತ್ತದೆ. ದೇಹ ಹಾಗೆ ಅಲ್ಲ, ದೇಹ ಸ್ವಲ್ಪ ಜಡ ಅಂತ ಹೇಳ್ತೇವೆ ನಾವು, ಅಂದ್ರೆ ನಮಗೆ ನಿಂತುಕೊಂಡಿದ್ರೆ ಕೂತ್ಕೊಳ್ಬೇಕನಿಸ್ತದೆ, ಕೂತ್ಕೊಂಡ್ರೆ ಮಲಗಬೇಕನಿಸ್ತದೆ, ಮಲಗಿದ್ರೆ ನಿದ್ದೆ ಮಾಡೋ ಅಂತ ಅನಿಸ್ತದೆ. ಏನ್ ಮಾಡುತ್ತೆ ಅದು, ಎರಡಕ್ಕೆರಡು ತದ್ವಿರದೇ ಇದೆ, ದೇಹ ಮತ್ತು ಮನಸ್ಸು, ಅದನ್ನು ಒಂದು ಮಾಡಬೇಕು. ಯಾವುದೇ ಒಬ್ರು ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕಂತಂದ್ರೆ ಅವರ ದೇಹ ಮನಸ್ಸು ಒಂದೇ ರೀತಿ ಇದ್ರೆ ಮಾತ್ರ ಅವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯೋಗ ಮತ್ತು ನಮ್ಮ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಇದನ್ನು ಕಡಿಮೆ ಮಾಡ್ಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟ್ರೆ, ನಾನು ಜಿಮ್ಗೆ ಹೋಗ್ತೇನೆ, ಹಾಗೇನೆ ಜುಂಬಾ ಮಾಡ್ತೇನೆ, ಅದರ ಮೇಲೆ ನಾನು ಯೋಗ ಮಾಡ್ಲೇಬೇಕಾ?
0: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಕಾರ್ಯ ಬಹಳ ಒಳ್ಳೇದು, ಮಾಡುದು ತಪ್ಪಂತ ಹೇಳ್ತಿಲ್ಲ, ಆದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರಿಂದ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೆ ಏನಂದ್ರೆ ಅದು ಸರ್ಟನ್ ಏಜ್ ತನಕ ಮಾಡಬಹುದು, ನಮ್ಮ ಜಿಮ್ ಆಗ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸರ್ಟನ್ ಏಜ್ ವರೆಗೆ, ನಂತರ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಜ್ಗಳು ಏನಿದೆ ಅದು ಏನ್ ಮಾಡ್ತದೆ, ಖಾಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾನ್ಸೆಂಟ್ರೇಟ್ ಮಾಡ್ತದೆ, ಮೈಂಡ್ಗೆ ರಿಲೇಟೆಡ್ ಆಗಿ ಯಾವುದೂ ಇಲ್ಲ. ಈಗ ನೀವು ಜಿಮ್ ಅಲ್ಲಿ ಇರ್ಬೋದು, ಅದು ಏನಾಗುತ್ತೆ ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನ್ ಮಾಡ್ತಾರೆ ನಿಮಗೆ ತುಂಬಾ ಅದು ಜಿಮ್ ಆಗಿ ಆದ ನಂತರ ತುಂಬಾ ಹಸಿವಾಗುತ್ತೆ, ಏನೋ ತಿನ್ಬೇಕು ಅನಿಸ್ತದೆ, ಅದರಿಂದ ಏನಾಗುತ್ತೆ ನಮ್ದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು 1 ತಿಂಗಳು ಜಿಮ್ಗೆ ಹೋಗಿರ್ತಾನೆ, ನಂತರ 1 ತಿಂಗಳು ಹೋಗ್ಲಿಕ್ಕೆ ಆಗುದಿಲ್ಲ, ಆದ್ರೆ ಅವನು ತಿನ್ನೋ ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅದಷ್ಟಾಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ ಆ ತರ ಆಗೋದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರುವ ಚಾನ್ಸಸ್ ಇರುತ್ತೆ, ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವರು ರಿಲೇಟೆಡ್ ಯಾವುದು ಮಾಡುವುದಿಲ್ಲ, ಅವರು ಕೇವಲ ಫಿಸಿಕಲ್ ಒಂದು ಮಸಲ್ಸ್ ಡೆವಲಪ್ ಮಾಡಬೇಕು ಅಥವಾ ಒಂದು ಚೆಸ್ಟ್ ಇಗರ ಚೆಸ್ಟ್ ಬೈಸೆಪ್ ಬೈಸೆಪ್ ಈ ತರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡುದಿಲ್ಲ, ಅದ್ರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದ್ರೆ ಹೋಲ್ ಬಾಡಿ ಕನ್ಸಿಡರ್ ಮಾಡ್ತೇವೆ, ಮತ್ತೆ ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡುವಂತ ಮೂಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ಎದ್ದು

0: ಉಸಿರಾಟದೊಂದಿಗೆ ಮಾಡುವಂಥದ್ದು. ಈಗ ನಿಮ್ಮದು ಫಿಸಿಕಲ್ ಆಗಿರ್ಬೋದು, ಮತ್ತು ಈ ಜಿಮ್ಮಲ್ಲಿ ಮತ್ತೆ ಒಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂಥ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂಥದ್ದು, ಬ್ಯಾಕ್ ಸೈಡ್ ಬೆಂಡುವಂಥದ್ದು, ಬ್ಯಾಲೆನ್ಸಿಂಗ್ ಯಾವುದೂ ಇರುವುದಿಲ್ಲ. ಆದರೆ ಯೋಗದಲ್ಲಿ ಹಾಗೆ ಅಲ್ಲ, ನಮ್ಗೆ ಎಲ್ಲ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂಥದ್ದು ಫ್ಲೆಕ್ಸಿಬಲ್. ನಮ್ಮ ದೇವರು ಯಾವ ಥರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗೋ ಥರ ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
1: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದರೂ ಸಂಬಂಧ ಇದೆಯಾ ಡಾಕ್ಟ್ರೆ?
0: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥದ್ದು. ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಯೋಗ ಇರುವಂಥದ್ದು. ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಇದರಲ್ಲಿ ಅಂತಂದ್ರೆ ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳ ಸೇವನೆಗಳನ್ನು ಮೆನ್ಷನ್ ಮಾಡಲಿಲ್ಲ. ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ಇರುವಂಥದ್ದು. ವ್ಯಾಯಾಮಗಳಿರುವ ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇಲ್ಲದಿರುವಂಥದ್ದು.
1: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
0: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ ಅವರೊಂದಿಗೆ ಮಾಡುವಂಥ ವರ್ಕಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪ್ರೇಟ್ ಯೋಗ ಅಂತಲ್ಲ, ಆಫೀಸ್ ಅವರಲ್ಲೇ ಯಾವ ಥರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತು NCC, ಅದೇ ರೀತಿ ನಮ್ಮ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದ್ದೆ. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ, ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, ಒಂದೆರಡು ಮೂರು ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ್ದು ಇರುವಂಥದ್ದು, ಕೇವಲ 5 ಮಿನಿಟ್ ಯೋಗ ಅಂತ ಹೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇಸ್ಟೋರೊಳಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವ್ರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂಥ ಆಸನ, ಕೂತ್ಕೊಂಡೆ ನೀವು ಚೇರಲ್ಲಿ ಕೂತ್ಕೊಂಡೆ ಮಾಡುವಂಥದ್ದು, ಅದರಲ್ಲಿ 3 ರೀತಿಯ ಆಸನಗಳಿವೆ ಮತ್ತು ಪ್ರಾಣಾಯಾಮಗಳಿದೆ ಮತ್ತೊಂದು ಧ್ಯಾನ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಮುಗೀತದೆ. ಇದು ಅದು ಅದರಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
1: ಹಾಗೆ ಏನಾದರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
0: ಖಂಡಿತ ಇದೆ. ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದೆ. ಸಾಧಾರಣ ಒಂದು 500 ಜನ ಸೇರುವಂಥ ವ್ಯವಸ್ಥೆ ಇದೆ. ಅದರಲ್ಲಿ ಇಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 to 7:45 ಮಾಡಬೇಕೆಲ್ಲ ಇಡೀ ವರ್ಲ್ಡಲ್ಲೇ, ವೈಡಲ್ಲಿ ಮಾಡುವಂಥದ್ದು ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ, ಆಮೇಲೆ ಧ್ಯಾನದ ಕ್ಲಾಸನ್ನು ಅವರೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
1: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಾ?
0: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು. ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಕೆಲವರಿಗೆ ಟೈಮ್ ಇಲ್ಲದವ್ರು ಇದ್ದವರಿಗೆ ಮಾತ್ರ ಮಾಡ್ಬೋದು ಅಂತ, ಆ ಥರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತು ಕೆಲವರು ಅಂದ್ಕೊಳ್ಬೋದು, ನನಗೆ ಯಾವುದೇ ರೀತಿಯಂಥ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿ ಆಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದರೆ, ನಮಗೆ ಇವತ್ತು ಸಮಸ್ಯೆ ಇಲ್ಲದಿರ್ಬೋದು, ಮುಂದಿನ ದಿನಗಳಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಯೋಗದಿಂದ ನಮಗೆ 3 ಲಾಭ ಇದೆ. ಏನಂತಂದರೆ, ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದರೆ ರೋಗ ಬಾರದಾಗಿ ನಾವು ತಡೆಗಟ್ಟಬಹುದು. ಓಕೆ, ನಂತರ ಏನಂತಂದರೆ ಕ್ಯೂರೇಟಿವ್, ನಮಗೆ ಸಪೋಸ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನಾವು ಅದನ್ನು ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬೋದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿ ಆಗಿ ಅಂದರೆ ನಾವು ಇನ್ನೂ ಹೆಲ್ದಿ ಆಗಿರಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ 3 ಆಸೆಪ್ಟ್ ಬೇರೆ ಯಾವ ಸಿಸ್ಟಮಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಇದು ಮಾಡಿ, ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೇ. ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನು ಹಾಗೆ ಯೋಗದ ಮಹತ್ವವನ್ನು ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ

0: ಮಾಡಿಕೊಳ್ಳೋಣ.
1: ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆಂದಿಗೆ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
0: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
0: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರ್ದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಎಂದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನ ಮಾಡಲು, ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲು, ವ್ಯವಹಾರಗಳನ್ನ ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನ ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನ ಕೊಡಲಾಗತ್ತೆ. ಈ ಯೋಜನೆಯ ಅಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನ ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ SC/ST ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ ಈ ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು, ಇವುಗಳಿಗೆ ಮಾತ್ರ ಸಾಲವನ್ನ ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನ ಕೊಡಲಾಗೋದಿಲ್ಲ. SC/ST ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನ ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನು ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ಸಾಲವನ್ನ ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ಅಥವಾ ಆನ್ಲೈನ್ ಅಲ್ಲಿ ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡಪ್

0: ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗ್ಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು ಮತ್ತು ಪಾಲುದಾರಿಕೆಯ ವಿವರ. ಆ ಬ್ಯಾಂಕ್ ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನ ಒದಗಿಸಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ನಲ್ಲಿ ನೀವು ಸಾಲವನ್ನ ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೀವು ಒದಗಿಸಬೇಕಾಗತ್ತೆ. ಬ್ಯಾಂಕ್ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, ಒಂದೇ ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ ಮರುಪಾವತಿ ಅವಧಿಯನ್ನ ಪಡೆದಿರುವುದು ಉತ್ತಮ. ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗ್ಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ಟರೆ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು, ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ, ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನ ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು, ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದ್ರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನ ಪಡೆದು ಅದನ್ನ ಬಳಸಿಕೊಂಡು ವ್ಯಾಪಾರವನ್ನ, ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ, ಆರ್ಥಿಕವಾಗಿ ಸದೃಢವಾದಂತಹ ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ, ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ, ನರೇಂದ್ರ ಮೋದಿ ಜಿಯವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗತ್ತೆ. ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಸಾಲವನ್ನ ಪಡೆದು ಉದ್ದಿಮೆಗಳನ್ನ, ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ ಹೌದು.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ಧ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ಧ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ಧಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ಧತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೆರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇ ಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲೇ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲೇ ನೋಂದಣಿ ಮತ್ತು ಇ ಕೆವೈಸಿ ಇಲ್ಲದ ನೋಂದಣಿಗಳನ್ನು ಇ ಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ July 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10,00,000 ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಇಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್

ಬಾಲ್ ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20 ಈಗ ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ನಮಸ್ಕಾರ ಭಾರತೀಯ ಸುತ. ಭಾರತೀಯ ಸುತ ಅವರ ಕಾದಂಬರಿಗಳು ಮತ್ತು ಸ್ತ್ರೀ ಈ ಕುರಿತು ಕವಿತಾ ರೈ ಅವರ ಅನಿಸಿಕೆಗಳು.
1: ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ ನಮಸ್ಕಾರ ಭಾರತೀ ಸುತ.
2: ನಮಸ್ಕಾರ ಭಾರತೀ ಸುತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀ ಸುತರ ಪ್ರಮುಖ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರಗಳ ಚಿತ್ರಣ ಈ ವಿಚಾರವಾಗಿ ತಮ್ಮ ಅನಿಸಿಕೆಗಳನ್ನು ನಿರೂಪಿಸಿದ್ದಾರೆ ಡಾಕ್ಟರ್ ಕವಿತಾ ರೈ.
3: ಭಾರತೀ ಸುತರ ಕಾದಂಬರಿಗಳಲ್ಲಿ ಸ್ತ್ರೀಯರ ಇರುವಿಕೆಯ ಸ್ವರೂಪ, ಕೊಡಗಿನಂಥ ಪ್ರದೇಶದ ವೈವಿಧ್ಯಮಯ ಬದುಕನ್ನು, ಸಂಸ್ಕೃತಿಯನ್ನು ಅನನ್ಯ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಜಗತ್ತಿಗೆ ಪರಿಚಯಿಸಿಕೊಟ್ಟ ಲೇಖಕ ಭಾರತೀ ಸುತ. ನಿರ್ದಿಷ್ಟ ಸಂದರ್ಭವೊಂದರ ಬಹುಮುಖಿ ಜೀವನ ಕ್ರಮಗಳನ್ನು, ಅವುಗಳ ಅಭಿವ್ಯಕ್ತಿಯ ಹಲವು ಸಾಧ್ಯತೆಗಳನ್ನು ದತ್ತಕ ಮಾಡಿಕೊಳ್ಳುವ ಸಲುವಾಗಿಯೇ ಕಾದಂಬರಿಯಂತಹ ಸಾಹಿತ್ಯ ರಚನೆಯ ಪ್ರಕಾರದೊಳಗೆ ವಿಶಿಷ್ಟವಾದ ಅರ್ಥವಿನ್ಯಾಸಗಳನ್ನು ಸೃಷ್ಟಿಸಲು ಈ ಲೇಖಕನಿಗೆ ಸಾಧ್ಯವಾಗಿದೆ. ಕೊಡಗಿನ ಬಹುವರ್ಗದ ಜನತೆಯ ಬದುಕನ್ನು ಕಾದಂಬರಿಯೊಳಗೆ ಕಟ್ಟುವಲ್ಲಿ ಸ್ವಾರಸ್ಯವಾಗಿ ಎಲ್ಲ ಬಗೆಯ ಹೆಜಮೋನಿಕಲ್ ಆಕೃತಿಗಳನ್ನು ಬಯಲುಗೊಳಿಸಿದ ಬರವಣಿಗೆ ಈ ಲೇಖಕನದು. ಕಾದಂಬರಿಯಂತಹ ವಿರಾಟ್ ಗದ್ಯ ಕಥನಗಳ ರಚನೆಯ ಮೂಲಕ ಕೊಡಗಿನ ಜನರ ಜೀವನ ದರ್ಶನವನ್ನು ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಚಾರಿತ್ರಿಕ ಆಯಾಮಗಳಲ್ಲಿ ಅನಾವರಣಗೊಳಿಸಿದ್ದರ ಪರಿಣಾಮವಾಗಿಯೇ ಇಲ್ಲಿನ ಕಾದಂಬರಿಗಳಿಗೆ ಒಂದು ಚಾರಿತ್ರಿಕ ಮಹತ್ವವಿದೆ. ಈ ಚಾರಿತ್ರಿಕ ಮಹತ್ವತೆಯ ಕಾರಣದಿಂದಾಗಿಯೇ ಭಾರತೀ ಸುತರ ಕಾದಂಬರಿಗಳಲ್ಲಿ ಮಹಿಳೆಯರ ಇರುವಿಕೆಯ ಆಕೃತಿಗಳನ್ನು ಅತ್ಯಂತ ಗಮನಾರ್ಹವಾಗಿ ಪರಿಶೀಲಿಸುವ ಅಗತ್ಯವಿದೆ. ಹೀಗೆ ಪರಿಭಾವಿಸುವಾಗ ವಸಾಹತು ಮತ್ತು ವಸಾಹತೋತ್ತರ ಕೊಡಗಿನ ಜನರ ಜೀವನ ದರ್ಶನ, ನೈಸರ್ಗಿಕ ಸಂಪತ್ತು, ವಿವಿಧ ಜಾತಿ ವರ್ಗಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ಚಿಂತನೆಯ ಸ್ವರೂಪವೊಂದು ಅಭಿವ್ಯಕ್ತಿಗೊಳ್ಳುವ ಭಾಷಿಕ ರಚನೆಯೇ ಹೆಚ್ಚು ಮುಖ್ಯವಾಗುತ್ತದೆ. ಈ ನೆಲೆಯಲ್ಲಿ ಇಲ್ಲಿ ನಿರೂಪಿತಗೊಳ್ಳುವ ವಸ್ತು, ಪಾತ್ರಚಿತ್ರಣ, ತಂತ್ರಗಳೆಲ್ಲವೂ ಗಮನಾರ್ಹವಾಗಿವೆ. ಭಾರತೀ ಸುತರ ಕಾದಂಬರಿಗಳಲ್ಲಿ ಮಹಿಳೆಯರ ಇರುವಿಕೆಯ ಪೂರ್ಣ ಪ್ರಮಾಣದ ಚಿತ್ರಣವಿದೆ. ಈ ಲೇಖಕನ ಕಾದಂಬರಿಗಳ ಕೇಂದ್ರೀಯ ನಿರ್ವಚನವೇ ಕುಟುಂಬ ಮತ್ತು ಸಮಾಜ. ಇದರ ಪರಿಣಾಮವಾಗಿ ವಿಭಿನ್ನವಾದ ಆಯಾಮಗಳಲ್ಲಿ ಇಟ್ಟು ಮಹಿಳೆಯರ ಅಸ್ತಿತ್ವವನ್ನು ಅನಾವರಣಗೊಳಿಸುವುದು ಸಾಧ್ಯವಾಗಿದೆ. ಮಹಿಳೆಯರ ಪಾತ್ರ ಸನ್ನಿವೇಶವನ್ನು ಕೌಟುಂಬಿಕ ಮತ್ತು ಸಾಮಾಜಿಕ ಆಯಾಮಗಳಲ್ಲಿ ಇಟ್ಟು ಚಿತ್ರಿಸಲಾಗಿದೆ. ಕುಟುಂಬ ಮತ್ತು ಸಾಮಾಜಿಕ ಚೌಕಟ್ಟಿನಲ್ಲಿ ಮಹಿಳೆಯರ ಜೀವನದ ಸಮಗ್ರ ಚಿತ್ರಣವನ್ನು ನೀಡುವಾಗ ಕೊಡಗಿನ ಜನತೆಯ ಬದುಕನ್ನು ವ್ಯಾಪಕ ನೆಲೆಯಲ್ಲಿ ಇಟ್ಟು ಗ್ರಹಿಸಲಾಗಿದೆ. ಇಂತಹ ಪಠ್ಯಗಳು ಭೂಮಾಲಿಕ ಊಳಿಗಮಾನ್ಯ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಯ ಒಳಗೆ ಮಹಿಳೆಯರ ಬದುಕಿನ ಮತ್ತು ಆ ಬದುಕಿನ ಶೋಷಣೆಯ ಬಹುರೂಪಕತೆಯನ್ನು ಕಟ್ಟಿಕೊಡುತ್ತವೆ. ಇಂತಹ ಚಿತ್ರಣವನ್ನು ಕಟ್ಟಿಕೊಡುವಲ್ಲಿ ಕಾದಂಬರಿಗಳು ಒಂದು ನೈತಿಕ ತೀರ್ಮಾನದ ಆವರಣವನ್ನು ನಿರ್ಮಿಸಿಕೊಳ್ಳುತ್ತವೆ. ಆ ಕಾಲದಲ್ಲಿ ಪ್ರಗತಿಶೀಲ ಸಾಹಿತಿಗಳಿಗೆ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಬರೆಯುವುದೆಂದರೆ ಒಂದು ನೈತಿಕ ತೀರ್ಮಾನವೇ ಆಗಿತ್ತು. ಹೀಗಾಗಿ ಬಡತನ, ಅನಕ್ಷರತೆ, ಕೊಡಗಿನ ಜಮೀನ್ದಾರಿ ವ್ಯವಸ್ಥೆ, ಉಳಿಗಮಾನ್ಯ ದೊರೆಗಳು ಹಾಗೂ ಸಾಮಾಜಿಕತೆಯನ್ನು, ಅವುಗಳ ಶೋಷಣೆಯ ಸ್ವರೂಪವನ್ನು ತೆರೆದಿಡುವುದರ ಜೊತೆಗೆ ಕೌಟುಂಬಿಕವಾಗಿ ಆ ಸಂದರ್ಭದ ವಿವಾಹ ಪದ್ಧತಿ, ಬಾಲ್ಯ ವಿವಾಹ, ವಿಧವೆಯರ ಸ್ಥಿತಿಗತಿ, ದಾಂಪತ್ಯದ ನೆಲೆಗಟ್ಟು, ಲೈಂಗಿಕ ಧೋರಣೆಗಳು, ಮಕ್ಕಳ ಪಾಲನೆ ಪೋಷಣೆ ಇತ್ಯಾದಿಗಳ ಕುರಿತ ಒಳನೋಟಗಳು ಮಹಿಳೆಯರ ಇರುವಿಕೆಯ ತಳಹದಿಯ ಪ್ರಮುಖ ರೂಪಣೆಗಳಾಗಿ

ಇಲ್ಲಿನ ಕಾದಂಬರಿಗಳಲ್ಲಿ ಚಿತ್ರಿತಗೊಂಡಿವೆ. ಭಾರತೀಸುತರ ಕಾದಂಬರಿಗಳಲ್ಲಿ ಚಿತ್ರಿತಗೊಂಡಿರುವ ಸ್ತ್ರೀ ಪಾತ್ರಗಳು ಬದುಕಿನ ಹಲವು ಪರಿಸ್ಥಿತಿಗಳಿಗೆ ಅವುಗಳ ತೀವ್ರಾನುಭವಕ್ಕೆ ತೆರೆದುಕೊಂಡಂತಹವುಗಳು. ಈ ಹಿನ್ನೆಲೆಯಿಂದ ಇಲ್ಲಿನ ಸ್ತ್ರೀಯರ ಬದುಕನ್ನು ಮೂರು ಮಾದರಿಗಳಲ್ಲಿ ಗಮನಿಸಬಹುದು. ಬ್ರಾಹ್ಮಣ ಕುಲೀನ ಮನೆತನಗಳ ಸ್ತ್ರೀಯರ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ಚಿತ್ರಣ, ಕೊಡವ ಮನೆತನಕ್ಕೆ ಸೇರಿದ ಹೆಂಗಸರ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ನಿರೂಪಣೆ, ಪಣಿಯ, ಎರವ, ಕುರುಬ ಇತ್ಯಾದಿ ಕೊಡಗಿನ ಬುಡಕಟ್ಟು ಜಾತಿಗಳ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನ ಕಥನ, ಈ ಮೂರು ಮಾದರಿಗಳಲ್ಲಿ ಪಿತೃನಿಷ್ಠ ನೈತಿಕತೆಯು ಹೇಗೆ ಪ್ರತಿರೋಧ ಮತ್ತು ನಿರಸನಗಳ ನೆಲೆಯಲ್ಲಿ ಸ್ತ್ರೀಯರ ಬದುಕನ್ನು ಕಟ್ಟುತ್ತವೆ ಎಂಬುದನ್ನು ಈ ಕಾದಂಬರಿಗಳು ಒಟ್ಟಂದದಲ್ಲಿ ಕಟ್ಟಿಕೊಡುತ್ತವೆ. ಮೇಲಿನ ಮೂರು ನೆಲೆಗಳಲ್ಲಿ ಅಭಿವ್ಯಕ್ತಿ ಪಡೆಯುವ ಹೆಂಗಸರ ಜೀವನದ ಬೌದ್ಧ ಅನುಭವಗಳಲ್ಲಿ ತಾರತಮ್ಯಗಳಿವೆ. ಜಾತಿ, ವರ್ಗಮೂಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಕಾರಣಗಳಿಂದ ನಿರ್ಮಿತಗೊಂಡ ತಾರತಮ್ಯಗಳಿವು. ಈ ತಳಸ್ತರದ ವಿವೇಚನೆಯಿಂದಲೇ ಭಾರತೀಸುತರ ಕಾದಂಬರಿಗಳು ಹೆಂಗಸರ ಬದುಕನ್ನು ಅದರೆಲ್ಲಾ ಲೋಕಾನುಭವಗಳ ಅಭಿವ್ಯಕ್ತಿ ಸಾಧ್ಯತೆಗಳೊಂದಿಗೆ ನಿರೂಪಿಸುತ್ತವೆ. ಇದರಿಂದಾಗಿ ಕಾದಂಬರಿಗಳ ಹೆಚ್ಚಿನ ಸ್ತ್ರೀ ಪಾತ್ರಗಳನ್ನು ಎಚ್ಚರಿಕೆಯಿಂದಲೇ ಕಟ್ಟಲಾಗಿದೆ. ಅಂದರೆ ಕೃತಿಯ ಒಳಗಿನ ಊಳಿಗಮಾನ್ಯ ವ್ಯವಸ್ಥೆ ಅಥವಾ ಬಂಡವಾಳಶಾಹಿಯಂತಹ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳಲ್ಲಿ ಮಹಿಳೆಯರ ಶೋಷಣೆಯ ಸಂಗತಿಗಳು ವಾಸ್ತವತೆಯ ನಿರೂಪಣೆಗಳೆಂಬಂತೆ ಬಯಲುಗೊಳ್ಳುತ್ತವೆ. ಇದರ ಭಾಗವಾಗಿಯೇ ತೋರುವ ಮಹಿಳೆಯರ ಕೌಟುಂಬಿಕ ಸ್ಥಿತಿಗತಿಗಳು, ವಿವಾಹ, ದಾಂಪತ್ಯ, ಸಂಸಾರಗಳ ಚೌಕಟ್ಟುಗಳು ಪುರುಷನಿಷ್ಠ ತೀರ್ಮಾನಗಳ ನಿರ್ಬಂಧನೆಗೆ ಒಳಪಟ್ಟಿರುತ್ತವೆ. ಎಲ್ಲ ಪ್ರಗತಿಶೀಲ ಲೇಖಕರು ನಿರ್ವಹಿಸುವಂತೆ ಭಾರತೀಸುತರು ಕೂಡ ಕುಟುಂಬದ ಒಳಗಿನ ಎಲ್ಲ ಬಗೆಯ ವೈರುಧ್ಯಗಳನ್ನು ಕಾದಂಬರಿಗಳ ಕೇಂದ್ರದಲ್ಲಿ ಚರ್ಚಿಸಿದ್ದಾರೆ. ಬಾಲ್ಯ ವಿವಾಹದ ವಿಷಮತೆಯನ್ನು ಬಿಂಬಿಸುವಂತಹ ವಕ್ರರೇಖೆಯಂತಹ ಕಾದಂಬರಿಗಳಲ್ಲಿ ಪ್ರಧಾನವಾಗಿ ನಿರೂಪಿತಗೊಳ್ಳುವ ಬಾಲ್ಯ ವಿವಾಹದ ಕುರಿತ ಸನ್ನಿವೇಶಗಳು ಮತ್ತು ಆ ಸನ್ನಿವೇಶಗಳ ಪರಿಣಾಮಗಳು ನಿರ್ದಿಷ್ಟ ಸಂದರ್ಭವೊಂದರ ಕುಟುಂಬ ಸಂರಚನೆಯ ಸವಾಲುಗಳಾಗಿವೆ. ಕುಲೀನ ಮೇಲ್ಜಾತಿಯ ಮನೆತನಗಳಲ್ಲಿ ಬಾಲ್ಯ ವಿವಾಹಕ್ಕೆ ಸಿಕ್ಕ ಮನ್ನಣೆ ಪ್ರೋತ್ಸಾಹಗಳು ಕೇವಲ ಧಾರ್ಮಿಕ, ಆರ್ಥಿಕ ಕಾರಣಗಳಿಂದ ಮಾತ್ರ ನಿರ್ಧಾರಿತಗೊಂಡ ಚಾರಿತ್ರಿಕ ಸಂಗತಿಗಳಲ್ಲ. ಕರ್ಮಠ ಪುರುಷಸತ್ತೆಯ ಹಿತಾಸಕ್ತಿಗಳು ಬಾಲ್ಯ ವಿವಾಹವನ್ನು ಹಲವು ಕಾರಣಗಳಿಗಾಗಿ ರೂಪಿಸಿ ಬೆಳೆಸಿವೆ. ಸಾಮಾಜಿಕ, ಸಾಂಸ್ಕೃತಿಕ, ಲೈಂಗಿಕ ಹಿತಾಸಕ್ತಿಗಳು ಬಾಲ್ಯ ವಿವಾಹವನ್ನು ನಿರಂತರವಾಗಿ ಪೋಷಿಸುವ ಇಂತಹ ಪದ್ಧತಿಯೊಂದು ಕುಟುಂಬದ ಮತ್ತು ಸಮಾಜದೊಳಗೆ ರೂಪಿಸಿದ ಪರಿಣಾಮವನ್ನು ಅವಲೋಕಿಸಿದರೆ ಇದು ಪುರುಷರಿಗಿಂತಲೂ ಹೆಚ್ಚಾಗಿ ಸ್ತ್ರೀಯರನ್ನು ಶೋಷಿಸುತ್ತಾ ಬಂದಿದೆ. ಲೈಂಗಿಕತೆ, ವಿವಾಹ, ಕುಟುಂಬದ ಸ್ಪಷ್ಟ ಅರಿವು ಮೂಡದ ವಯಸ್ಸಿನಲ್ಲಿ ವಿವಾಹಕ್ಕೆ ಸಿಲುಕಿ ನಂತರದ ಬಾಳನ್ನು ವಿಧಿಲಿಖಿತವೆಂಬಂತೆ ಒಪ್ಪಿ ಬದುಕುವ ನೂರಾರು ವಿಧವೆಯರ ಸಾಕ್ಷಿ ಪ್ರಜ್ಞೆಗಳೆಂಬಂತೆ ವಕ್ರರೇಖೆ ಕಾದಂಬರಿಯ ಪರಮತ್ತೆ, ಮುಕಾಂಬಿ, ವೇಣಿಯಂತ ಪಾತ್ರಗಳು ಕಾಣಿಸಿಕೊಳ್ಳುತ್ತವೆ. ವೈಧವ್ಯ ಮುಂದಿಡುವ ಎಲ್ಲ ಬಗೆಯ ವಿಷಮತೆಯನ್ನು ಸಹಿಸಿಕೊಂಡು ಒಂದರ್ಥದಲ್ಲಿ ಇರುವಿಕೆಯ ಅರಿವೇ ತಿಳಿಯದ ಸಣ್ಣ ವಯಸ್ಸಿನಿಂದಲೇ ಅದನ್ನು ಒಪ್ಪಿಕೊಂಡು ಬದುಕಿದವಳು ಪರಮತ್ತೆ. 8 ವರ್ಷಕ್ಕೆ ವಿವಾಹವಾಗಿ ಮುಂದಿನ 1 ವರ್ಷದಲ್ಲಿ ವಿಧವೆಯಾಗುವ ಈಕೆ ತನ್ನ ಬದುಕನ್ನೆಲ್ಲ ಬೋಳು ತಲೆ, ಕೆಂಪು ಸೀರೆಯ ಒಳಗೆ ಕಳೆದವಳು. ಕುಟುಂಬದ, ಸಮಾಜದ ಭಾಗವಾಗಿ ಅನುಭವಿಸಬೇಕಾದ ಯೌವನದ ಎಲ್ಲ ಸಂಕಟಗಳನ್ನು ಅನುಭವಿಸಿದವಳು. ಕುಟುಂಬದ ಗಂಡಸರ ಕಾಮುಕತನ ಹಾಗೂ ವೈಧವ್ಯ ತನ್ನ ಕುಟುಂಬಕ್ಕೆ ತಗುಲಿದ ಶಾಪ ಎಂಬುದಾಗಿ ಬಗೆದವಳು. ಇಂತಹ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಲು ಆಕೆಯ ಬದುಕಿನ ದುರಂತವೇ ಕಾರಣವಾಗುತ್ತದೆ. ತನ್ನ ಸ್ಥಿತಿಯನ್ನು ವಿಧಿಯ ಆಟವೆಂಬಂತೆ ಒಪ್ಪಿ ಬದುಕುವ ಪರಮತ್ತೆ ತನ್ನ ಬದುಕಿನ ಯಾವುದೇ ವಿಷಮ ಸಂದರ್ಭದಲ್ಲಿ ವೈಧವ್ಯವನ್ನು ಅತಿ ಶಕ್ತವಾಗಿ ರೂಪಿಸಿ ಕಾಪಿಡುತ್ತಾ ಬಂದ ಸಮಾಜದ ಬಗೆಯಾಗಲಿ, ತಾನು ನಂಬಿದ ದೈವವನ್ನಾಗಲಿ ಎಂದೂ ನಿಂದಿಸುವವಳಲ್ಲ. ಅವಳ ಸ್ಥಿತಿಯೊಳಗೆ ಅವಳನ್ನೇ ದೂಷಿಸಿಕೊಂಡಂತೆ ಬದುಕುವ ಪರಮತ್ತೆ ವ್ಯವಸ್ಥೆಯೊಂದಿಗೆ ರಾಜಿ ಮಾಡಿಕೊಂಡು ಇದ್ದ ಪರಿಣಾಮವಾಗಿಯೇ ಆಕೆ ಅವಳ ತಮ್ಮ ದೇರಣ್ಣನ ಯಾಜಮಾನ್ಯವನ್ನು ಒಪ್ಪಿಕೊಳ್ಳುವುದು, ವೇಣಿಯ ಬಾಲ್ಯ ವಿವಾಹವನ್ನು ವಿರೋಧಿಸದೇ ಇರುವುದು, ವೇಣಿಯ ವಿವಾಹ ಮುರಿದು ಬೀಳದಂತೆ ಮಧ್ಯಸ್ಥಿಕೆ ವಹಿಸುವುದು ಎಲ್ಲವೂ ಸರಾಗವಾಗಿ ಕಾದಂಬರಿಯೊಳಗೆ ಘಟಿಸಿಬಿಡುತ್ತದೆ. ವೇಣಿಯ ಬದುಕು ದುರಂತ ಕಂಡಾಗ ಪುನಃ ವಿಧಿ ನಿಯಮವೆಂಬಂತೆ ಹಳೆಯುವುದು ವ್ಯಕ್ತವಾಗುತ್ತದೆ. ಬಾಲ್ಯ ವಿವಾಹದ ಮತ್ತೊಂದು ಮಾದರಿ ವಕ್ರರೇಖೆ ಕೃತಿಯ ಮೂಕಾಂಬೆಯದು. ಸಣ್ಣ ವಯಸ್ಸಿನಲ್ಲಿ ವಿವಾಹವಾಗಿ ಗಂಡನ ಮನೆ ಸೇರುವ ಮೂಕಾಂಬೆ ಬಾಲ್ಯ ವಿವಾಹದ ಪರಿಣಾಮವಾಗಿ ಅನುಭವಿಸುವ ಲೈಂಗಿಕ ಹಾಗೂ ಮಾನಸಿಕ ಅಸ್ಥಿರತೆ ಮತ್ತು ಅಭದ್ರತೆಯನ್ನು ಪಠ್ಯದ ಒಳಗೆ ಮೂಕಾಂಬೆಯ ಮುಗ್ಧತೆ ಮತ್ತು
ಅಪಕ್ವ ವಯಸ್ಸಿನ ಅನುಭವದ ಕೊರತೆಯ ಮೂಲದಿಂದಲೇ ತೆರೆದಿಡಲಾಗಿದೆ. ದೇರಣ್ಣ ಹೆಗ್ಡೆಯರ ಆಕ್ರಮಣಕಾರಿ ಸ್ವಭಾವ

ಅವ ರಾತ್ರಿಯ ಆತನ ವರ್ತನೆ, ವರ್ಷಕ್ಕೆ ಒಂದರ ಮೇಲೊಂದರಂತೆ ಬರುವ ಬಸಿರು, ಬಾಣಂತನ, ಮಕ್ಕಳ ಸಾವು, ಮನೆಯೊಳಗೆ ಬಿಡುವಿಲ್ಲದ ಗುಲಾಮಗಿರಿ ದುಡಿಮೆ, ಇವೆಲ್ಲವೂ ಆಕೆಯನ್ನು ಯೌವನದೊಳಗಿದ್ದಾಗಲೇ ಮುಪ್ಪಿನ ದೈಹಿಕ ಅಸ್ಥಿರತೆಗೆ ಗುರಿಯಾಗಿಸುತ್ತವೆ. ಪ್ರತಿಕೂಲ ದಾಂಪತ್ಯದ ಕಾರಣಕ್ಕಾಗಿ ವೈಧವ್ಯಕ್ಕಿಂತ ಹೆಚ್ಚು ಕಠೋರವೆಂದರೆ ದಾಂಪತ್ಯವೆಂಬಂತೆ ಮೂಕಾಂಬಿ ಪರಿಭಾವಿಸುತ್ತಾಳೆ. ಅವಳ ಸ್ಥಿತಿಯನ್ನು ಪರಮತ್ತೆಗೆ ಹೋಲಿಸಿಕೊಂಡ ನೆಲೆಯಿಂದಲೇ ಅವಳಿಗೆ ಇದು ಮನವರಿಕೆಯಾದಂತೆ ತೋರುತ್ತದೆ. ಪರಮತ್ತೆ, ಮೂಕಾಂಬೆ ಈ ಇಬ್ಬರು ಕುಟುಂಬದ ದಬ್ಬಾಳಿಕೆಯ ಒಳಗೆ ನಲುಗಿದವರಾದರೂ ಪರಾವಲಂಬನೆಯ ಕಾರಣದಿಂದ ವ್ಯವಸ್ಥೆಯನ್ನು ವಿರೋಧಿಸುವ ಮನಸ್ಥಿತಿಯನ್ನು ಮೀರಿದವರು. ಇದರಿಂದಾಗಿಯೇ ಇಂಥ ಪಾತ್ರಗಳು ಅದೇ ಪುರುಷ ಸತ್ತೆಯ ಆಡಳಿತವನ್ನು ಕುಟುಂಬದ ಚೌಕಟ್ಟಿನೊಳಗೆ ಮಾನ್ಯ ಮಾಡುತ್ತವೆ. ಮಾತ್ರವಲ್ಲದೆ ವ್ಯವಸ್ಥೆಗೆ ಪ್ರಿಯವಾಗುವಂತೆ ನಡೆದುಕೊಳ್ಳಲು ಅತಿ ಶಕ್ತವಾಗಿ ಹೆಣಗಾಡುತ್ತವೆ. ಅಂತಿಮವಾಗಿ ಕುಟುಂಬದ ಒಳಗೆ ವಿಧವೆಯನ್ನು ಮತ್ತು ಬಾಲ್ಯ ವಿವಾಹದ ಹೆಣ್ಣುಗಳನ್ನು ಹೇಗೆ ಬಲಿಪಶುಗಳಂತೆ ಬಳಸಲಾಗುತ್ತದೆ ಎಂಬುದನ್ನು ಆ ಕಾಲದ ಸಾಂಸ್ಕೃತಿಕ ಸಿದ್ಧ ಕಲ್ಪನೆಗಳಿಗೆ ಸಂಬಂಧಪಟ್ಟ ಹಾಗೆ ಕಾದಂಬರಿಯ ಒಳಗೆ ಚಿತ್ರಿಸಲಾಗಿದೆ. ಇವುಗಳ ಮೂಲ ಮತ್ತೆ ಎಳೆವಯಸ್ಸಿನಲ್ಲಿ ಕಂಡ ಬಾಲ್ಯ ವಿವಾಹದ ಅನುಭವಗಳಲ್ಲಿ ಅಡಗಿದೆ. ಕುಲೀನ ಮನೆತನವೊಂದರಲ್ಲಿ ವಿವಾಹದ ವಯಸ್ಸು ಮೀರಿದಂತೆಲ್ಲ ಎದುರಿಸುವ ವಿಷಮತೆಯನ್ನು ಕಾದಂಬರಿಯ ವೇಣಿಯ ಸಂದರ್ಭದಿಂದ ಕಾಣಿಸಲಾಗಿದೆ. ಆದರೆ ಬಾಲ್ಯ ವಿವಾಹದ ಬಗೆಗಿನ ಚಿಕಿತ್ಸಕ ಸಂವೇದನೆಯುಳ್ಳ ಪಾತ್ರವಾಗಿ ಕಾಣಿಸಿಕೊಳ್ಳುವ ವೇಣಿಯು ವಕ್ರರೇಖೆ ಪಠ್ಯದ ಭೂಮಿಕೆಯಿಂದಲೇ ಮುಖ್ಯವಾಗುವ ಹಲವು ಪ್ರಶ್ನೆಗಳನ್ನು ಎದುರಿಸುವವಳಾಗುತ್ತಾಳೆ. ಪರಮತ್ತೆ ಮೂಕಾಂಬಿಕೆಯರಿಗೆ ಹೋಲಿಸಿದರೆ ವೇಣಿಯಲ್ಲಿ ಪ್ರತಿಗಾಮಿ ಎಂಬಂತಹ ನಿಲುವುಗಳಿಲ್ಲ. ವೇಣಿಯದೇನಿದ್ದರೂ ಪ್ರಗತಿಗಾಮಿ ನಿಲುವಾಗಿದೆ. ಇವು ಅವಳ ಸ್ಥಿತಿಯಿಂದ ದತ್ತಕಗೊಂಡ ವಿಚಾರವಾದರೂ ವೇಣಿಯ ನಿಲುವು ಇಡೀ ಪಠ್ಯದ ಒಳಗೆ ಚಾರಿತ್ರಿಕ ಕಾಲಘಟ್ಟವೊಂದರ ಬ್ರಹ್ಮಾತ್ಮಕ ಸ್ಪೇಸ್ಗಳಾಗಿ ಕಾಣಿಸಿಕೊಳ್ಳುವ ಕಾರಣದಿಂದ ವೇಣಿಯ ಸ್ವಾವಲಂಬಿ ವೈಚಾರಿಕತೆ ತಿಳುವಳಿಕೆಗಿಂತಲೂ ಭಿನ್ನವಾಗಿ ಅವಳ ಬದುಕು ಬಾಲ್ಯ ವಿವಾಹದ ಕಾರಣದಿಂದಲೇ ದುರಂತ ಅಂತ್ಯವನ್ನು ಕಾಣಬೇಕಾಗುತ್ತದೆ. ಬಾಲ್ಯ ವಿವಾಹದ ಸಮಸ್ಯೆಗಳು ಕೇವಲ ವೈಧವ್ಯಕ್ಕೆ, ಕುಟುಂಬದ ವಿಪ್ಲವತೆಗೆ ಮಾತ್ರ ಸೀಮಿತವಾದುದಲ್ಲ. ಬಾಲ್ಯ ವಿವಾಹದ ಕುರಿತು ಸಮಾಜಶಾಸ್ತ್ರೀಯ ಮತ್ತು ಮಾನವಶಾಸ್ತ್ರೀಯ ಪಠ್ಯಗಳು ಕಟ್ಟಿಕೊಡುವ ಅರ್ಥಕ್ಕಿಂತಲೂ ಭಿನ್ನವಾಗಿ ಬಹು ಆಯಾಮಗಳಲ್ಲಿ ಭಾರತೀ ಸೂತರ ಕಾದಂಬರಿಗಳು ಅದರ ಸಂಪೂರ್ಣವಾದಂತಹ ಚಿತ್ರಣವನ್ನು ಅತ್ಯಂತ ಸೂಕ್ಷ್ಮವಾದ ವಿವರಗಳಲ್ಲಿ ಕಟ್ಟಿಕೊಡುತ್ತವೆ. ಬಾಲ್ಯ ವಿವಾಹವನ್ನು ಪ್ರಧಾನ ಭೂಮಿಕೆಯಲ್ಲಿ ಚರ್ಚಿಸುವ ವಕ್ರರೇಖೆ ಮತ್ತು ಇದೇ ಸಮಸ್ಯೆಯನ್ನು ಪಾರ್ಶ್ವಿಕವಾಗಿ ಚರ್ಚಿಸುವ ಬೆಳಕಿನಡೆಗೆ, ಈ ಎರಡೂ ಕೃತಿಗಳಲ್ಲಿ ಈ ವ್ಯವಸ್ಥೆಯನ್ನು ಪೋಷಿಸುತ್ತಾ ಬಂದ ಪುರುಷ ಹಿತಾಸಕ್ತಿಗಳು ವಿಧವೆಯರ ದಾರುಣ ಪರಿಸ್ಥಿತಿಗಳಿಗೆ, ಅಂತ್ಯಗಳಿಗೆ ಹೇಗೆ ಕಾರಣವಾಗುತ್ತವೆ ಎಂಬುದನ್ನು ಚಿತ್ರಿಸುತ್ತವೆ. ಬೆಳಕಿನಡೆಗೆ ಕೃತಿಯ ಸುಜಾತ ಪತಿಯನ್ನು ಕಳೆದುಕೊಂಡು ಜೀವನದ ನಿರ್ವಹಣೆಗಾಗಿ ನೌಕರಿಯೊಂದನ್ನು ಸಂಪಾದಿಸಿಕೊಂಡವಳು. ವಿಧವೆಯ ಅಸಹಾಯಕತೆಗೆ ಆಕೆಯ ರೂಪ, ಯೌವನ, ಕಚೇರಿಯ ಪ್ರಚೋದನಾತ್ಮಕ ವಾತಾವರಣಗಳು ಕಾರಣವಾಗುತ್ತವೆ. ಕ್ಷುಲ್ಲಕ ಗಳಿಗೆಯೊಂದರಲ್ಲಿ ಸತೀಶನಂತಹ ಕುಡುಕ ಕಾಮುಕನಿಗೆ ಮೈಯೊಪ್ಪಿಸಿ ಕೊನೆಗೆ ಜನಾರ್ದನನೆಂಬ ಜೊತೆ ಕೆಲಸ ಮಾಡುತ್ತಿದ್ದವನನ್ನು ಪ್ರೀತಿಸಿ ಮದುವೆಯಾಗುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಆದರೆ ಇವಳ ಬದುಕಿನ ಕೊನೆ ಕುಡುಕ ಸತೀಶನ ಕ್ರೌರ್ಯಕ್ಕೆ, ಅವನು ಹೊಡೆಯುವ ಗುಂಡಿಗೆ ಬಲಿಯಾಗುವ ಮೂಲಕ ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ವಿಧವೆಯ ಸಂಘರ್ಷಮಯ ಬದುಕಿನ ಸಂಕೀರ್ಣತೆಯನ್ನು ಧ್ವನಿಸುವ ನೆಲೆಯಿಂದ ಮಾತ್ರವಲ್ಲ, ಪುರುಷ ಪ್ರಧಾನ ಸ್ಥಾಪಿತ ಮೌಲ್ಯಗಳನ್ನು, ಅವುಗಳ ಹುನ್ನಾರಗಳನ್ನು ಬಯಲು ಮಾಡುವ ದೃಷ್ಟಿಯಿಂದ ಬೆಳಕಿನಡೆಗೆ ಕೃತಿ ಮುಖ್ಯವಾಗುತ್ತದೆ. ಈ ಪಠ್ಯದ ಒಳಗೆ ಪಾತ್ರಗಳು ಸ್ಥಾಪಿತ ಮೌಲ್ಯಗಳನ್ನು ಪ್ರಶ್ನಿಸುತ್ತವೆ, ಮೀರುವ ಪ್ರಯತ್ನಗಳನ್ನು ನಡೆಸುತ್ತವೆ. ಇಲ್ಲಿ ಅವರ ಬದುಕಿನ ಅಸಹಾಯಕ ಸ್ಥಿತಿಯ ತಿಳುವಳಿಕೆಯನ್ನು ಬಿಂಬಿಸುವುದಕ್ಕಿಂತಲೂ ಹೆಚ್ಚಾಗಿ ಸ್ಥಾಪಿತ ಮೌಲ್ಯಗಳನ್ನು ಮಾನ್ಯ ಮಾಡುವ ನೆಲೆಯಿಂದ ದುರಂತ ಅಂತ್ಯವು ಸಹಜವೆಂಬಂತೆ ಬಿಂಬಿತಗೊಳ್ಳುತ್ತದೆ. ವಿಧವೆಯ ಬದುಕಿನಲ್ಲಿ ವೈಧವ್ಯವನ್ನು ಒಪ್ಪಿಕೊಂಡ ಮಡಿ ಬದುಕಿಗಿಂತಲೂ ಭಿನ್ನವಾಗಿ ಮನೆಯಿಂದ ಹೊರಗೆ ನೌಕರಿ ಮಾಡುವ ಸಾಧ್ಯತೆಯೊಂದನ್ನು ಬೆಳಕಿನೆಡೆಗೆ ಕೃತಿ ಕಟ್ಟಿಕೊಡುತ್ತದೆ. ಆದರೆ ವಿಧವೆಯ ಚಾರಿತ್ರ್ಯಕ್ಕೆ, ಶೀಲಕ್ಕೆ ಸಾಂಪ್ರದಾಯಿಕ ನಿಲುವಿನ ಬೆಂಬಲವನ್ನು ಅದೇ ಕೃತಿಯೊಳಗೆ ಸೂಚಿಸಲಾಗುತ್ತದೆ. ಚಾರಿತ್ರ್ಯಹೀನ, ಶೀಲಹೀನ ವಿಧವೆಯ ಬದುಕು ದುರಂತದ ಅಂತ್ಯದಲ್ಲಿ ಪರ್ಯಾವಸಾನಗೊಳ್ಳುತ್ತದೆ. ಕುಟುಂಬದ ಒಳಗೆ ವೈಧವ್ಯದ ಕಾರಣದಿಂದಾಗಿ ಎದುರಾಗುವ ಹೆಂಗಸರ ಬದುಕಿನ ಅಭದ್ರತೆ, ತಾರತಮ್ಯ, ಸ್ಥಾನಮಾನಗಳ ನಿರಾಕರಣೆ, ಲೈಂಗಿಕ ಶೋಷಣೆ, ಒಂಟಿತನದಂತಹ ಸಮಸ್ಯೆಗಳನ್ನು ಭಾರತೀಯ ಸುಧರ ಕಾದಂಬರಿಗಳು ಅತ್ಯಂತ ವಸ್ತುನಿಷ್ಠವಾಗಿ ಕಟ್ಟಿಕೊಡುತ್ತವೆ. ಮಾತ್ರವಲ್ಲದೆ ಆ

ವ್ಯವಸ್ಥೆಯ ಕರಾಳ ಸ್ವರೂಪವನ್ನು ಪಾತ್ರಗಳ ಮೂಲಕ ವಿವರಿಸುವ ಪ್ರಯತ್ನವನ್ನು ನಡೆಸುತ್ತವೆ. ವಿಧವಾ ವಿವಾಹದ ಕುರಿತಂತೆ ಪ್ರಗತಿಶೀಲ ಸಾಹಿತ್ಯದ ಸಂದರ್ಭದ ಬರಹಗಾರರೆಲ್ಲ ಒಂದಲ್ಲ ಒಂದು ಬಗೆಯಲ್ಲಿ ಆ ಸಾಮಾಜಿಕ ಪಿಡುಗನ್ನು ವಿಶ್ಲೇಷಿಸಿದವರು. ಭಾರತೀಸುತರ ವಕ್ರರೇಖೆಯಿಂದ ಬೆಳಕಿನೆಡೆಗೆ ಹೊರಗಿನ ರಚನೆಗಳಲ್ಲಿ ಇಂತಹ ಅಂಶಗಳನ್ನು ನಾವು ನಿರ್ದಿಷ್ಟವಾಗಿ ಗುರುತಿಸಿಕೊಳ್ಳಲು ಸಾಧ್ಯವಿದೆ. ಚಿಗುರು ಹಾಸಿಗೆ, ಇಳಿದುಬಾತಾಯಿ, ಬಯಲುದಾರಿ, ಬೆಳ್ಳಿ ಮೂಡಿತು, ಹುಲಿ ಹಾಲಿನ ಮೇವು ಇತ್ಯಾದಿ ಕಾದಂಬರಿ ಪಠ್ಯಗಳು ಕೂಡ ವಿಧವಾ ವಿವಾಹವನ್ನು ಅದರೆಲ್ಲಾ ಸಾಧ್ಯತೆಗಳೊಂದಿಗೆ ಅನಾವರಣಗೊಳಿಸುತ್ತವೆ. ವಿಧವಾ ವಿವಾಹದ ಪರ ಮತ್ತು ವ್ಯತಿರಿಕ್ತ ಸಂದರ್ಭಗಳನ್ನು ಅದರೆಲ್ಲಾ ಸವಾಲುಗಳೊಂದಿಗೆ ತೆರೆದಿಡುತ್ತವೆ. ವಿಧವಾ ವಿವಾಹವನ್ನು ಸಮಾಜದ ಬೇರೆ ಬೇರೆ ಜಾತಿಯ ವಿಭಿನ್ನ ಸಂಸ್ಕೃತಿಯ ಒಳಗಿಟ್ಟು ಚರ್ಚಿಸುವ ಪಠ್ಯಗಳಿವು. ಕುಲೀನ ಮನೆತನಕ್ಕೆ ಒಂದು ಅಘಾತಕಾರಿ ಬೆಳವಣಿಗೆಯಂತೆ ಕಂಡುಬರುವ ವಿವಾಹದ ಈ ವಿದ್ಯಮಾನ ಉಳಿದ ಜಾತಿಗಳಲ್ಲಿ ಸಾಮಾನ್ಯವೆಂಬಂತೆ ಮನ್ನಣೆಗೊಳ್ಳುತ್ತವೆ. ಇದಕ್ಕೆ ಗಂಡ ಸತ್ತ ನಂತರ ವಿಧವೆಗೆ ಕಲ್ಪಿಸುವ ವಾಸ್ತವ್ಯದ ಅವಕಾಶಗಳು ಕಾರಣವಾದರೆ ವಿಧವೆಯ ಜೀವನ ವೆಚ್ಚವನ್ನು ಭರಿಸುವ ಆರ್ಥಿಕತೆಯೂ ಒಂದು ಪ್ರಮುಖ ಅಂಶವಾಗುತ್ತದೆ. ಏರು ವಯಸ್ಸಿನಲ್ಲಿ ವಿಧವೆಯರ ಚಾರಿತ್ರ್ಯಹೀನತೆಯು ಮನೆತನದ ಗೌರವದ ಪ್ರಶ್ನೆಯಾಗುತ್ತದೆ. ಇದಕ್ಕೆ ಚ್ಯುತಿ ಬಂದಾಗ ಇಡೀ ಮನೆತನವು ಈ ಸಮಸ್ಯೆಯನ್ನು ಪ್ರಬಲವಾಗಿ ನಿರೂಪಿಸುವ ಮುಖ್ಯ ಕೇಂದ್ರವಾಗುತ್ತವೆ. ಕೊಡಗಿನ ಮೂಲದಿಂದ ಕೇರಳದ ನಾಯರ್ ಮತ್ತು ನಂಬೋದರಿ ಜಾತಿಗಳ ನಡುವಿನ ಗಂಡು ಹೆಣ್ಣಿನ ಸಂಬಂಧಗಳ ಸಂರಚನೆಯನ್ನು ಚರ್ಚಿಸುವ ಚಿಗುರು ಹಾಸಿಗೆಯಲ್ಲಿ ವಿಧವಾ ವಿವಾಹಕ್ಕೆ ಮನೆತನದ ಮರ್ಯಾದೆಯ ಪ್ರಶ್ನೆಯೇ ಮುಖ್ಯವಾಗಿದೆ. ಹೀಗಾಗಿ ಚಿಗುರು ಹಾಸಿಗೆ ಕೇಂದ್ರ ಪಾತ್ರವಾಗಿ ಬರುವ ಲಕ್ಷ್ಮಿಯ ಪುನರ್ವಿವಾಹವು ಕುಟುಂಬದ ಒಪ್ಪಿತ ಚೌಕಟ್ಟಿನೊಳಗೆ ನಡೆದು ಬಿಡುತ್ತದೆ. ಚಿಗುರು ಹಾಸಿಗೆ ಕೃತಿಯ ಕಥಾಹಂದರವೇ ವಿಧವೆಯೋರ್ವಳ ಮರುಮದುವೆ, ಅವಳ ಶೀಲ ಚಾರಿತ್ರ್ಯಕ್ಕೆ ಸಂಬಂಧಿಸಿದ್ದು. ಹದಿಹರೆಯದಲ್ಲಿ ಗಂಡನನ್ನು ಕಳೆದುಕೊಂಡ ಲಕ್ಷ್ಮಿಯ ಬಗ್ಗೆ ಮನೆಯವರು ಕಾಳಜಿಯನ್ನು ತೋರಿದವರಲ್ಲ. ಆದರೆ ಆಕೆ ಮನೆಯ ಆಳು ಜೇನುಕುರುಬನ ನಾಯಕನ ಜೊತೆಗೆ ಸಂಬಂಧವನ್ನು ಹೊಂದಿದಾಗ ಪರಿಸ್ಥಿತಿ ಬದಲಾಗುತ್ತದೆ. ಆಕೆಯ ಅನೈತಿಕ ಗುಪ್ತ ಪ್ರಣಯ ಅವಳ ಮಾವನ ಗಮನಕ್ಕೆ ಬರುತ್ತದೆ. ಮನೆತನದ ಗೌರವದ ಪ್ರಶ್ನೆಯನ್ನು ಗಂಭೀರವಾಗಿ ಎದುರಿಸಬೇಕಾದ ಅನಿವಾರ್ಯತೆಯಿಂದ ಕೇಳುಕುಟ್ಟಿ ನಾಯರ್ ಲಕ್ಷ್ಮಿಯ ಮರುಮದುವೆಯನ್ನು ವಾಸುದೇವ ಎಂಬ್ರಾಂದ್ರಿ ಎಂಬ ವಿದುರನೊಂದಿಗೆ ನಡೆಸುತ್ತಾನೆ. ಮಧ್ಯ ವಯಸ್ಸು ಮೀರಿದ ಮಕ್ಕಳಿರುವ ವಾಸುದೇವ ಎಂಬ್ರಾಂದ್ರಿಯ ಮಾನವೀಯ ವರ್ತನೆಗಳು ಲಕ್ಷ್ಮಿಯು ಪರಿಸ್ಥಿತಿಗೆ ಹೊಂದಿಕೊಳ್ಳಲು ನೆರವಾಗುತ್ತದೆ. ಆದರೆ ಪಠ್ಯದ ಕೊನೆಯು ಆಕಸ್ಮಿಕವಾಗಿ ಸಹಜ ಪ್ರೀತಿಯಿಂದ ಪ್ರಬಲ ದೈಹಿಕ ಸೆಳೆತಕ್ಕೆ ಲಕ್ಷ್ಮಿ ಮತ್ತು ಜೇನುಕುರುಬರ ನಾಯಕನನ್ನು ಒಂದು ಮಾಡುತ್ತವೆ. ಆದರೆ ಇದರ ಪರಿಣಾಮವೆಂಬಂತೆ ನಿರೂಪಿತಗೊಳ್ಳುವ ಜೇನುಕುರುಬ ನಾಯಕನು ಆತ ಪಳಗಿದ ಆನೆಯ ತುಳಿತಕ್ಕೆ ಒಳಗಾಗಿ ಸಾಯುವ ಸನ್ನಿವೇಶವು ಉದ್ದೇಶಪೂರ್ವಕವಾಗಿಯೇ ಕೃತಿಯೊಳಗೆ ನಿರ್ಮಾಣಗೊಂಡಂತೆ ತೋರುತ್ತದೆ. ಮೇಲ್ವರ್ಗದ ಸ್ಥಾಪಿತ ಹಿತಾಸಕ್ತಿಯನ್ನು ಮಾನ್ಯ ಮಾಡುವ ರೂಪಕವಾಗಿ ಈ ಇಡೀ ಪ್ರಕರಣ ಕಾಣಿಸಿಕೊಳ್ಳುತ್ತದೆ. ಗಂಡು ಹೆಣ್ಣಿನ ಸಂಬಂಧಗಳ ನೈತಿಕತೆಯನ್ನು ನಿರೂಪಿಸುವ ಸಮಾಜದೊಳಗಿನ ಜಾತಿಯ ಚಹರೆಗಳು ಅವುಗಳ ಹಿತಾಸಕ್ತಿಗಳನ್ನು ವ್ಯವಸ್ಥಿತ ನೆಲೆಯಲ್ಲಿ ಸ್ಥಾಪಿಸುತ್ತವೆ ಎಂಬುದಕ್ಕೆ ಚಿಗುರು ಹಾಸಿಗೆ ಪಠ್ಯದ ಅಂತ್ಯ ಮತ್ತು ಅದರ ಉದ್ದೇಶಪೂರ್ವಕವಾದ ನಿರ್ವಚನಗಳು ನಿದರ್ಶನವಾಗುತ್ತವೆ. ಪುರುಷನಿಷ್ಠ ಸಮಾಜ ರಚನೆಯಲ್ಲಿ ಕುಟುಂಬದ ಒಳಗೆ ಮತ್ತು ಕುಟುಂಬದ ಹೊರಗೆ ನಡೆಯುವ ಶೋಷಣೆಯ ಮಾದರಿಯನ್ನು ವಿಭಿನ್ನ ನೆಲೆಯಲ್ಲಿ ಬಯಲಿಗೆಳೆಯುವ ಕೃತಿ ಇಳಿದುಬಾತಾಯಿ. ಈ ಕೃತಿಯಲ್ಲಿ ಸರಸ್ವತಿ ಎಂಬ ಪಾತ್ರವು ಹರೆಯದಲ್ಲಿ ಗಂಡನನ್ನು ಕಳೆದುಕೊಂಡು ಮೈದುನರಿಂದ ಆಸ್ತಿ, ಚಿನ್ನ, ಕೊನೆಗೆ ದೇಹವನ್ನು ಕೂಡ ರಕ್ಷಿಸಿಕೊಳ್ಳಲಾಗದ ಅಸಹಾಯಕ ಹೆಣ್ಣಾಗಿ ಚಿತ್ರಣಗೊಳ್ಳುತ್ತದೆ. ಸರಸ್ವತಿಯ ಪರಿಸ್ಥಿತಿಗೆ ಮಾನವೀಯ ನೆಲೆಯಲ್ಲಿ ಸ್ಪಂದಿಸಿ ರಕ್ಷಣೆ ನೀಡುವ ವಿದುರ ಆನಂದರಾಯ ಉನ್ನತ ಮೌಲ್ಯಗಳನ್ನು, ಉದಾತ್ತ ನೈತಿಕತೆಗಳನ್ನು ಮೈಗೂಡಿಸಿಕೊಂಡ ವ್ಯಕ್ತಿತ್ವದವನು. ನಿಜದ ನೆಲೆಯನ್ನು ನಿರಾಕರಿಸಿ ಈತ ಸರಸ್ವತಿಯ ಯೌವನಕ್ಕೆ ಮನಸೋತು ಆಕೆಯ ಜೊತೆ ದೈಹಿಕ ಸಂಪರ್ಕ ಬೆಳೆಸಿಕೊಳ್ಳುವುದು ಆಕೆಯ ಬಸಿರಿಗೆ ಕಾರಣವಾಗುವುದಕ್ಕೆ ಪಠ್ಯದ ಒಳಗೆ ಒಂದು ಸಮರ್ಥನೆ ಇದೆ. ವೈಧವ್ಯದಿಂದ, ವಿದುರತನದಿಂದ ಸ್ತ್ರೀ ಪುರುಷರ ಬದುಕಿನಲ್ಲಿ ಎರಗುವ ಒಂಟಿತನವನ್ನು, ದೇಹದ ಸಹಜ ಬಯಕೆಗಳನ್ನು ಮೀರಿದವರಾಗಿ ಆನಂದರಾಯ ಮತ್ತು ಸರಸ್ವತಿ ಕಾಣಿಸಿಕೊಳ್ಳುತ್ತಾರೆ. ಸರಸ್ವತಿ ಗರ್ಭಿಣಿ ಎಂಬುದು ತಿಳಿದಾಗ ವಾಸ್ತವವನ್ನು ಒಪ್ಪಿಕೊಳ್ಳಲು, ಅದನ್ನು ಎದುರಿಸಲು ಆನಂದರಾಯನ ಪಾತ್ರಕ್ಕೆ ಸಾಧ್ಯವಾಗುವುದಿಲ್ಲ. ಮರುಮದುವೆಯ ಸಾಧ್ಯತೆ ಇದ್ದರೂ ಅದನ್ನು ಎಲ್ಲ ನೆಲೆಗಳಲ್ಲಿ ನಿರಾಕರಿಸುವಂತೆ ಆನಂದರಾಯನ ಪಾತ್ರವು ಕಾದಂಬರಿಯ ಉತ್ತರಾರ್ಧದಲ್ಲಿ ಬೆಳವಣಿಗೆಯನ್ನು ಸಾಧಿಸುತ್ತದೆ. ಆನಂದರಾಯ ಸಮಾಜವನ್ನು

ಮಾತ್ರವಲ್ಲದೆ ಬೆಳೆದು ನಿಂತ ಮಗ ರಾಜೀವನನ್ನು ಎದುರಿಸುವ ಪ್ರಯತ್ನವನ್ನೇ ಮಾಡದೆ ಸರಸ್ವತಿಯ ಕೊಲೆಗೆ ಸೂಕ್ತ ಸಂದರ್ಭ ರೂಪಿಸುವುದು, ಸರಸ್ವತಿಯ ಬಳಿ ಗರ್ಭ ತೆಗೆಸುವ ಕಾರಣ ಕೊಟ್ಟು ಆಕೆಯನ್ನು ಕಾಶಿಯಾತ್ರೆಗೆ ಕರೆದೊಯ್ದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಆತನೇ ಕೈಯಾರೆ ನೀರಿಗೆ ತಳ್ಳಿ ಪಾಪ ಪ್ರಜ್ಞೆಯ ಲವಲೇಶವೂ ಇಲ್ಲದೆ ಮರ್ಯಾದೆ ಉಳಿಯಿತೆಂದು ಊರಿಗೆ ಸೇರುವುದು ಎಲ್ಲವೂ ಪೂರ್ವಯೋಜಿತ ನೆಲೆಗಳಿಂದಲೇ ಘಟಿಸುತ್ತವೆ. ಆನಂದರಾಯನ ತೋರಿಕೆಯ ವ್ಯಕ್ತಿತ್ವಕ್ಕಿಂತ ಭಿನ್ನವಾಗಿ ಕಾಣುವ ಆತನ ಪುರುಷ ಸ್ವಾರ್ಥ ಹೇಡಿತನದ ವ್ಯಕ್ತಿತ್ವವು ವಿಧವಾ ವಿವಾಹದ ಎಲ್ಲ ಸಾಧ್ಯತೆಗಳನ್ನು ಸೂಚನೆಗಳಿಲ್ಲದೆ ಕೃತಿಯ ಒಳಗೆ ನಿರ್ಣಾಮಗೊಳಿಸುತ್ತದೆ. ಅನಾಥ ಹೆಣ್ಣನ್ನು ಈ ಸಮಾಜದ ವ್ಯವಸ್ಥೆಯು ಪುರುಷನ ಇಚ್ಛೆಯಂತೆ ಬಳಸಿಕೊಳ್ಳುವುದನ್ನು, ಪೋಷಿಸುವುದನ್ನು, ಅದರ ಎಲ್ಲ ವಾಸ್ತವಗಳೊಂದಿಗೆ ಈ ಪಠ್ಯವು ಬಯಲು ಮಾಡುವುದರ ಜೊತೆಗೆ ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆಯನ್ನು ಚಾರಿತ್ರಿಕ ಸಂದರ್ಭವೊಂದು ಮಾನ್ಯ ಮಾಡುವ ಒತ್ತಡಗಳನ್ನು ತೆರೆದಿಡುತ್ತದೆ. ಕೃತಿಯ ಒಳಗೆ ಗಂಡು ಹೆಣ್ಣಿನ ಪರಸ್ಪರ ಸಂಬಂಧವನ್ನು ಅದರ ಎಲ್ಲ ಸಂಕೀರ್ಣತೆ ಮತ್ತು ತಾಕಲಾಟಗಳೊಂದಿಗೆ ತೆರೆದಿಡುವ, ಅದನ್ನು ನೇರವಾಗಿ ಎದುರಿಸುವ ಸಾಧ್ಯತೆಗಳನ್ನು ಆನಂದರಾಯನ ಸ್ಥಿತಿಯ ಮೂಲದಿಂದಲೇ ತಳ್ಳಿಹಾಕಲಾಗಿದೆ. ಪುರುಷನಿಷ್ಠ ಸಂಕೋಚಿತ ಮತ್ತು ಅಂಧಾಭಿಮಾನದ ತತ್ವದ ಪೊರೆಯೊಳಗಿನಿಂದಲೇ ಸರಸ್ವತಿಯ ಜೀವನಕ್ಕೆ ಮುಳುವಾಗುವ ಆನಂದರಾಯನಲ್ಲಿ ಆತ್ಮಶೋಧಕದ ಗುಣವನ್ನು ಕಾಣಲು ಸಾಧ್ಯವಿಲ್ಲ. ಆದರೆ ಮಗ ರಾಜೀವನಲ್ಲಿ ತಂದೆ ಮಾಡುವ ತಪ್ಪು ಪಾಪಪ್ರಜ್ಞೆಯಾಗಿ ಕಾಡುತ್ತದೆ. ಇಳಿದು ಬಾ ತಾಯಿ ಪಠ್ಯದ ಒಳಗೆ ಹೆಣ್ಣನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವ ಗಂಡಸಿನ ಲೈಂಗಿಕ ಅವಕಾಶವಾದಿತನವಾಗಲಿ, ಸಮಯ ಸಾಧಕತನವಾಗಲಿ, ಸ್ವಾರ್ಥವಾಗಲಿ ಪ್ರಶ್ನಾರ್ಹವಾಗಿ ಕಾಣಿಸಿಕೊಳ್ಳುವುದಿಲ್ಲ. ಹೀಗಾಗಿ ಪಠ್ಯವು ಪೋಷಿಸುವ ಪಾರಂಪರಿಕ ಮೌಲ್ಯವು ಪುರುಷ ಸಂರಚನೆಯ ಮೌಲ್ಯವನ್ನು ಪ್ರತಕ್ಕರಿಸುವಂಥದ್ದು. ಈ ಮೂಲಭೂತ ಅಂಶವನ್ನು ಗಮನಿಸದೆ ಪಠ್ಯದ ಓದುವಿಕೆಯ ಅರ್ಥ ಸಾಧ್ಯತೆಯ ಪ್ರಯತ್ನ ಹೆಚ್ಚು ದೂರ ಹೋಗಲು ಸಾಧ್ಯವಿಲ್ಲ. ಭಾರತೀಸುತರ ಕಾದಂಬರಿಗಳಲ್ಲಿ ಸ್ತ್ರೀಯರ ಅಸ್ಮಿತೆಯ ಪ್ರಶ್ನೆ ಎಂಬುದು ಪುರುಷನಿಷ್ಠ ಸಂರಚನೆಯ ಜೊತೆಗೆ ತಳುಕು ಹಾಕಿಕೊಂಡಿವೆ. ಇದಕ್ಕೆ ಒಂದು ಚಾರಿತ್ರಿಕ ಮೌಲ್ಯವಿದೆ. ಹಾಗಿದ್ದರೂ ಸ್ತ್ರೀಯರ ಇರುವಿಕೆಗೆ ಸಂಬಂಧಿಸಿದಂತೆ ಈ ಪಠ್ಯಗಳು ಪಿತೃಸತ್ತೆಯ ಭೂತ ಮತ್ತು ವರ್ತಮಾನದ ಕಾಲಘಟ್ಟಗಳ ಸಂಬಂಧದ ತಂತುಗಳನ್ನು ಮರುನಿರ್ವಚಿಸುತ್ತವೆ. ಹೀಗಾಗಿ ಸ್ತ್ರೀ ಪುರುಷರ ದಾಂಪತ್ಯ ಸಂರಚನೆಗಳಲ್ಲಿ ಲೈಂಗಿಕತೆ, ಪ್ರೇಮದ ನೈತಿಕತೆಗೆ ಬೆಂಬಲವನ್ನು ಪೋಷಿಸುವ ಪಠ್ಯಗಳಾಗಿ ಇವು ಕಂಡುಬರುತ್ತವೆ. ಗಂಡು ಹೆಣ್ಣಿನ ದಾಂಪತ್ಯದ ರಚನೆಗಳಲ್ಲಿ ಎದ್ದು ಕಾಣುವುದು ಸ್ತ್ರೀಯರ ಇರುವಿಕೆಯ ಸ್ಥಿತಿ. ಆದರೆ ಪಠ್ಯಗಳ ಕೇಂದ್ರೀಯ ನಿರ್ವಚನವು ಪುರುಷರ ಏಕಸ್ವಾಮ್ಯವನ್ನು ಊರ್ಜಿತದಲ್ಲಿಡಲು ಮಂಡಿತಗೊಂಡಂತೆ ವ್ಯಕ್ತವಾಗುತ್ತದೆ. ಪರಿಣಾಮವಾಗಿ ವಿವಾಹ ಪೂರ್ವ ಮತ್ತು ವಿವಾಹ ನಂತರದ ಕನ್ಯತ್ವದ ಸ್ಥಿತಿ ಎಂಬುದು ನೈತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪಾವಿತ್ರ್ಯದ ಚೌಕಟ್ಟಿನಲ್ಲಿಯೇ ಒಂದು ಮೌಲ್ಯವಾಗಿ ಪೋಷಣೆಗೆ ಒಳಗೊಂಡಿರುವುದು ವ್ಯಕ್ತವಾಗುತ್ತದೆ. ಇದೇ ಮಾನದಂಡದ ನೆಲೆಯಲ್ಲಿ ಬಯಲುದಾರಿಯ ಸುಹಾಸಿನಿಯ ಪಾತ್ರ ಚಿತ್ರಣವಿದೆ. ಸೈನ್ಯದಲ್ಲಿ ಇರುವ ಆಕೆಯ ಗಂಡ ರಾಜೀವನ ಮರಣದ ನಂತರ ಅವಳ ಬಾಳಿನಲ್ಲಿ ವಿವಾಹದ ಚೌಕಟ್ಟಿನ ಎಲ್ಲ ಸುಖ ಸಾಧ್ಯತೆಗಳನ್ನು ಸಹಜವಾಗಿ ಮುಚ್ಚಿಬಿಡುತ್ತದೆ. ಗಂಡಸತ್ತರು ಅತ್ತೆಯ ಮನೆಯವರೊಂದಿಗೆ ಹೊಂದಿಕೊಂಡು ಉದ್ಯೋಗಕ್ಕೆ ಹೋಗುವ ಹಾಗೂ ಆರ್ಥಿಕವಾಗಿ ಸುಭದ್ರವಾಗಿ ಕಾಣುವ ಸುವಾಸಿನಿಯ ಬದುಕಿನ ದ್ವಂದ್ವ ಸಂಘರ್ಷವು ಅನಾವರಣಗೊಳ್ಳುವುದು ಕೃತಿಯ ಅಂತ್ಯದಲ್ಲಿ. ಪಠ್ಯದ ಆತ್ಯಂತಿಕ ನೆಲೆಯಲ್ಲಿ ಗೆಳತಿ ಚೋಂದುವಿನ ಜೊತೆ ಬಾರಿನಲ್ಲಿ ಕುಡಿದು ಅಮಲೇರಿದ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳುವ ಸುವಾಸಿನಿಯ ಸ್ವೇಚ್ಛ ಬದುಕು ಆಕೆಯ ಒಂಟಿತನಕ್ಕೆ ಸಾಕ್ಷಿಯಾಗಿ ವ್ಯಕ್ತವಾಗುತ್ತದೆ. ಲೈಂಗಿಕ ಗುಪ್ತರೋಗದಿಂದ ಬಳಲುತ್ತಿದ್ದಳೆಂದು ಚಿತ್ರಿಸುವ ಪಠ್ಯ ಸುವಾಸಿನಿಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರ್ಯಾಯವನ್ನಷ್ಟೇ ಕಟ್ಟಿಕೊಡುತ್ತದೆ. ಆಧುನಿಕ ಸಮಾಜದಲ್ಲಿ ಬದುಕುವ ಹೆಣ್ಣಿಗೆ ವೈಧವ್ಯವು ತಂದೊದಗುವ ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ನೇರ ದಾರಿಗಳಿಲ್ಲ. ಇದಕ್ಕೆ ಬಹಳ ಮುಖ್ಯ ಕಾರಣವೆಂದರೆ ಆ ಕಾಲಘಟ್ಟದಲ್ಲಿ ಗರ್ಭನಿರೋಧಕದ ಪರಿಕಲ್ಪನೆಗಳಿರಲಿಲ್ಲ. ಸುಶಿಕ್ಷಿತೆ ವಿದ್ಯಾವಂತೆ ದುಡಿಯುವ ಹೆಣ್ಣು ಲೈಂಗಿಕತೆಯ ನಿರ್ಬಂಧನೆಗಳನ್ನು ಮೀರಿದವಳೆಂದರೆ ಸಮಾಜಕ್ಕೆ ಸೊಕ್ಕಿನ ಹೆಣ್ಣಾಗಿ, ಯಜಮಾನ ಗ್ರಹಿಕೆಯನ್ನು ಬುಡಮೇಲು ಮಾಡುವ ಮಾದರಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಪುರುಷ ಸತ್ತೆಯ ದಮನಕಾರಿ ರೂಪಗಳಿಗೆ ಪ್ರತಿರೋಧ ತೋರುವ ಹೆಣ್ಣಿಗೆ ಕೊನೆಗೆ ಆತ್ಮಹತ್ಯೆ, ಕೊಲೆ, ಮರಣ ಇವುಗಳಷ್ಟೇ ಸಾಧ್ಯತೆಗಳಾಗಿ ಬಿಡುತ್ತವೆ. ವಿಧವಾ ವಿವಾಹದ ಮತ್ತೊಂದು ಪರ್ಯಾಯ ರೂಪ ಕೂಡಾವಳಿ. ಕೊಡವ ಸಮಾಜದಲ್ಲಿ ಪ್ರಚಲಿತದಲ್ಲಿದ್ದ ಕೂಡಾವಳಿ ಎಂಬ ವ್ಯವಸ್ಥೆಯ ಕಾರಣಕ್ಕಾಗಿ ಆ ಸಮಾಜದಲ್ಲಿ ವಿಧವಾ ವಿವಾಹವೆಂಬುದು ಒಂದು ಸಮಸ್ಯೆಯಾಗಿ ಕಂಡು ಬಂದಿಲ್ಲ. ಅಣ್ಣನ ಹೆಂಡತಿಯನ್ನು ಅಣ್ಣ ಸತ್ತ

ನಂತರದಲ್ಲಿ ತಮ್ಮನಿಗೆ ವಿವಾಹವಾಗಲು ಕೊಡವ ಸಮಾಜದಲ್ಲಿ ಅವಕಾಶವಿತ್ತು. ಕುಟುಂಬದ ಆಸ್ತಿಯ ಕಾರಣಕ್ಕಾಗಿ ಮೈದುನಂದಿರು ಅತ್ತಿಗೆಯನ್ನು ಮದುವೆಯಾಗುವಂತೆ ಪ್ರೋತ್ಸಾಹಿಸಲಾಗುತ್ತಿತ್ತು. ಇಂಥ ಕೂಡಾವಳಿ ಸಂಬಂಧದಲ್ಲಿ ಗಂಡು ಹೆಣ್ಣು ಬಾಳ್ವೆ ನಡೆಸುವ ಸಾಧ್ಯತೆಗಳನ್ನು ಚಿತ್ರಿಸುವ ಅತಿಮುಖ್ಯವಾದಂತಹ ಪಠ್ಯ ಬೆಳ್ಳಿ ಮೂಡಿತು. ಬೆಳ್ಳಿ ಮೂಡಿತು ಕಾದಂಬರಿಯೊಳಗಿನ ಪೊನ್ನಿ ಮತ್ತು ನಂಜಪ್ಪನವರ ದಾಂಪತ್ಯವು ಕೂಡಾವಳಿಯ ಸಫಲ ಮಾದರಿಗಳಾಗಿ ಕಂಡುಬಂದರೆ, ಹುಲಿಹಾಲಿನ ಮೇವು ಕೂಡಾವಳಿಯ ಸಾಧ್ಯತೆಗಳನ್ನು ಎರಡು ನೆಲೆಗಳಲ್ಲಿ ಮುಖಾಮುಖಿಗೊಳಿಸಲಾಗುತ್ತದೆ. ಕಾದಂಬರಿಯ ಕೇಂದ್ರದಲ್ಲಿ ತನಗಿಂತಲೂ 4-5 ವರ್ಷಕ್ಕೆ ಹಿರಿಯವಳಾದ ಅಣ್ಣನ ಹೆಂಡತಿಯನ್ನು ಕಥಾನಾಯಕ ಮದುವೆಯಾಗುತ್ತಾನೆ. ಅವರಿಬ್ಬರ ದಾಂಪತ್ಯದ ಒಳಗೆ ಪ್ರೀತಿಯು ಪೂರ್ವ ಚರಿತ್ರೆಯನ್ನು ಒಪ್ಪಿಕೊಂಡು ಅದನ್ನು ಲೆಕ್ಕಿಸದೆ ಸಹಜ ನೆಲೆಯಲ್ಲಿ ವ್ಯಕ್ತವಾಗುತ್ತದೆ. ಆದರೆ ಇದೇ ಪಠ್ಯವು ಅನಾವರಣಗೊಳಿಸುವ ಚೆಂಗುಮಣಿಯ ತಾಯಿಯ ವೈಧವ್ಯವು ಕೂಡಾವಳಿಯನ್ನು ವಿಭಿನ್ನ ಆಯಾಮದಲ್ಲಿ ನಿರೂಪಿಸುತ್ತದೆ. ಚೆಂಗುಮಣಿಯು ಚಿಕ್ಕಪ್ಪನ ಮತ್ತು ತಾಯಿಯ ಮದುವೆಯ ಇಡೀ ಒಟ್ಟು ಪ್ರಕರಣವು ಅವಳ ಕಿರುಕುಳ, ನಿರ್ನಾಮ ಮಾಡುವ ಮಾನಸಿಕ ಒತ್ತಡ ಇಂಥವುಗಳಲ್ಲಿ ಪಡುವ ಪರಿಪಾಟಲಾಗಿ ವ್ಯಕ್ತವಾಗುತ್ತದೆ. ಚೆಂಗುಮಣಿ ಕೊನೆಗೂ ತನ್ನ ಮಗಳನ್ನು ಸಾಕುವ ಜವಾಬ್ದಾರಿಯನ್ನು ಹೊತ್ತವಳಾಗಿ ಕಾಣಿಸಿಕೊಳ್ಳುತ್ತಾಳೆ. ದಾಂಪತ್ಯದ ನೆಲೆಯಲ್ಲಿ ಗಂಡಿಗೆ ಆದರ್ಶ ಗ್ರಹಿಣಿಯಾಗಿ ಇರುವ ಹೆಂಡತಿ ಗುಣವಂತೆ, ನಿಷ್ಠಾವಂತೆ, ಪರಿಶುದ್ಧೆ ಮತ್ತು ಉಲ್ಲಾಸಮಯಿ. ಗಂಡನ ಪರಸ್ತ್ರೀ ಲೈಂಗಿಕ ಸಂಬಂಧವನ್ನು ಮನ್ನಿಸುವ ಮಟ್ಟಕ್ಕೆ ಪ್ರಬುದ್ಧತೆ ಬೆಳೆಸಿಕೊಂಡ ಮಾದರಿ ಎಂಬಂತೆ ಕಾಣುವ ಚಿತ್ರಣ ಮನದನ್ನೇ ಮಾಲತಿಯಲ್ಲಿದೆ. ಈ ಅರ್ಥದಲ್ಲಿ ವಿದ್ಯಾವಂತ ಅನಂತು ಮಾಲತಿಯರದು ಅನುರೂಪ ದಾಂಪತ್ಯ. ಇದಕ್ಕೆ ಅವರಿಬ್ಬರ ಸ್ವಭಾವದಲ್ಲಿನ ಸಂಸ್ಕಾರದ ಸೂಕ್ಷ್ಮತೆಯು ಕಾರಣವೆಂಬಂತೆ ಪಠ್ಯವು ನಿರೂಪಿಸುತ್ತದೆ. ಅನಂತು ಮತ್ತು ಕ್ಯಾಥರಿನ್ ಸಂಬಂಧದ ಅನೈತಿಕ ಎಲ್ಲೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ತಾಕಲಾಟಗಳಿಲ್ಲದೆ ಅದರ ಸವಾಲುಗಳನ್ನು ಎದುರಿಸುವ ಮಾಲತಿ ಗಂಡನಿಗೆ ಇದ್ದ ಪರಸ್ತ್ರೀ ಸಂಬಂಧವನ್ನು ಉದಾರ ನೆಲೆಯಲ್ಲಿ ಒಪ್ಪಿಕೊಳ್ಳುತ್ತಾಳೆ. ಪರಿಣಾಮವಾಗಿಯೇ ಆಕೆ ಮನದನ್ನೇ ಮಾಲತಿ. ಆದರೆ ಸಾಂಪ್ರದಾಯಿಕ ಮಾದರಿಯ ದಾಂಪತ್ಯದ ನೆಲೆಗಟ್ಟನ್ನು ಮಾನ್ಯ ಮಾಡುವ ಇಲ್ಲಿನ ಪಠ್ಯಗಳು ಸಂಬಂಧಗಳ ಹೊಂದಾಣಿಕೆಯಲ್ಲಿ ಅವುಗಳ ದ್ವಂದ್ವತೆಯನ್ನು ತೆರೆದಿಡುತ್ತವೆ. ಸ್ತ್ರೀ ಅನ್ಯ ಪುರುಷನ ಜೊತೆ ಹೊಂದುವ ಸಂಬಂಧಗಳು ಎಡಕಲ್ಲು ಗುಡ್ಡದ ಮೇಲೆ, ಇಳಿದುಬಾ ತಾಯಿ ಮತ್ತು ಚಿಗುರು ಹಾಸಿಗೆ ಇತ್ಯಾದಿ ಪಠ್ಯಗಳಲ್ಲಿ ನಿರೂಪಿತಗೊಂಡಿವೆ. ಸ್ತ್ರೀಯರ ಅನ್ಯ ಪುರುಷರೊಂದಿಗಿನ ಸಂಬಂಧಕ್ಕೆ ಅವರ ಕೌಟುಂಬಿಕ ಬದುಕಿನ ಬಿಕ್ಕಟ್ಟುಗಳು, ದುರಂತಗಳು ಕಾರಣವೆಂಬುದನ್ನು ಕೃತಿ ಅತ್ಯಂತ ಪರಿಣಾಮವಾಗಿ ಕಟ್ಟಿಕೊಡುತ್ತವೆ. ಈ ಪಠ್ಯಗಳ ಮಾಧವಿ, ಶಾಲಿನಿ, ಲಕ್ಷ್ಮಿಯಂತಹ ಸ್ತ್ರೀಪಾತ್ರಗಳು ವಿವಾಹಿತರಾಗಿತ್ತು. ವಿವಾಹ ಬಾಹಿರವಾದ ಲೈಂಗಿಕ ಸಂಬಂಧ ಹೊಂದಲು ಕೌಟುಂಬಿಕ ರಚನೆಯ ಒಳಗಿರುವ ಶಿಥಿಲತೆಯೇ ಕಾರಣವಾಗುತ್ತದೆ. ಅನ್ಯ ಪುರುಷನೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದಿದ ಪರಿಣಾಮವಾಗಿ ಈ ಪಾತ್ರಗಳ ಅಂತ್ಯವು ದುರಂತದಲ್ಲಿ ಕೊನೆಗೊಳ್ಳುತ್ತವೆ. ಇಲ್ಲಿನ ಪಾತ್ರಗಳಿಗೆ ಸಾವಿನಂಥ ಕೊನೆಯನ್ನು ಕಲ್ಪಿಸುವ ಮೂಲಕ ಪಠ್ಯವು ಅನ್ಯ ಪುರುಷನೊಂದಿಗೆ ಲೈಂಗಿಕ ಸಂಬಂಧವನ್ನು ಸಾರಾಸಗಟಾಗಿ ತಿರಸ್ಕರಿಸುತ್ತವೆ. ಇದರಿಂದಾಗಿ ಭಿನ್ನವಾದ ನೆಲೆಯೊಂದನ್ನು ನಿರೂಪಿಸುವ ಕೃತಿ ಗಿಳಿಯು ಪಂಜರದೊಳಿಲ್ಲ. ಇದರಲ್ಲಿ ಹೆಣ್ಣಿನ ಪರಪುರುಷ ಸಂಬಂಧಕ್ಕೆ ಒಂದು ಸಮರ್ಥನೆಯ ದಾರಿಯಿದೆ. ನಾಯರ್ ಜನಾಂಗದ ಮೀನುಕುಟ್ಟಿಗೆ ತನ್ನ ಗಂಡ ನಾರಾಯಣ ಎಂಬ್ರಾಂದ್ರಿಯಿಂದ ದೊರಕದ ಲೈಂಗಿಕ ಸುಖವೊಂದು ತರುಣ ಮಾಧವ ಎಂಬ್ರಾಂದ್ರಿಯಿಂದ ದೊರಕುತ್ತದೆ. ಕಾದಂಬರಿಯ ಒಳಗೆ ಈ ವಿದ್ಯಮಾನವು ಹೆಣ್ಣಿನ ಲೈಂಗಿಕತೆಯ ತೊಡಗುವಿಕೆಗಿಂತ ಭಿನ್ನವಾಗಿ ಸಂತಾನದ ಇಚ್ಛೆಯನ್ನು ಪ್ರಧಾನವಾಗಿ ಇಟ್ಟು ಸಮರ್ಥಿಸಲಾಗಿದೆ. ಇದರಿಂದಾಗಿ ಮೀನುಕುಟ್ಟಿ ಮತ್ತು ಮಾಧವ ಎಂಬ್ರಾಂದ್ರಿಯವರ ಸಂಬಂಧವು ಸಮಾಜ ಬಾಹಿರವಾಗಿರದೆ ದೋಷಮುಕ್ತಗೊಂಡಂತೆ ವ್ಯಕ್ತವಾಗುತ್ತದೆ. ಸ್ತ್ರೀಯ ಅನ್ಯ ಪುರುಷ ಸಂಬಂಧವು ಪ್ರಶ್ನಾತೀತವಾಗಿ ಕಾಣುವುದು ಸಂತಾನದ ವಂಶಾಭಿವೃದ್ಧಿಯ ನೆಲೆಯಿಂದ ಮಾತ್ರ. ಉಳಿದಂತೆ ಗಂಡು ಹೆಣ್ಣುಗಳ ಲೈಂಗಿಕತೆಯನ್ನು ಭಾರತೀಯ ಸುತ್ತರ ಎಲ್ಲ ಕಾದಂಬರಿಗಳು ಸಮಾಜ ಬಾಹಿರ ನೆಲೆಯಲ್ಲಿ ಅತಿಶಕ್ತವಾಗಿ ನಿರೂಪಿಸುತ್ತವೆ. ಮಾತ್ರವಲ್ಲ, ಅದನ್ನು ತಿರಸ್ಕರಿಸುವ, ನಿರಸನಗೊಳಿಸುವ ಅಂತ್ಯವನ್ನು ಪಠ್ಯದ ಒಳಗೆ ಚಿತ್ರಿಸಲಾಗುತ್ತದೆ. ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನು ಶೋಷಿಸುವ ನೆಲೆಯಿಂದ ವ್ಯಾಪಕವಾದ ತಳಹದಿಯಿಂದ ನಿರೂಪಿತಗೊಳ್ಳುವ ಕೃತಿಗಳೆಂದರೆ ಹುಲಿಬೋನು, ಗಿರಿಕನ್ಯೆ, ಕೊಳಲಿನ ಕರೆ, ಚಿಗುರು ಹಾಸಿಗೆ, ವಕ್ರರೇಖೆ ಇತ್ಯಾದಿ. ಹೆಣ್ಣಿನ ಅಧೀನತೆಯ ಸ್ಥಿತಿಯು ಊಳಿಗಮಾನ್ಯ ಸಮಾಜದಲ್ಲಿ ಮತ್ತಷ್ಟು ಸುದೃಢಗೊಳ್ಳುತ್ತದೆ. ಕೊಡಗಿನ ಸಾಮಾಜಿಕ ಪರಿಸರದಲ್ಲಿ ಮಾತ್ರವಲ್ಲ, ಜಾಗತಿಕವಾದ ಎಲ್ಲ ನೆಲೆಗಳಿಂದಲೂ ಊಳಿಗಮಾನ್ಯತೆ ಎಂಬುದು ಒಂದು ಸಾಮಾಜಿಕ ಶೋಷಣೆಯ ಪಿಡುಗು. ಈ ನೆಲೆಯಲ್ಲಿ ಕೊಡಗಿನ ದೇಸಿ ಭೂಮಾಲಿಕ ನೆಲೆಯ ಊಳಿಗಮಾನ್ಯ ಯಾಜಮಾನ್ಯದ ಸ್ವರೂಪ,
ಕಾಫಿ ತೋಟ

0: ಬ್ರಿಟಿಷ್ ಮ್ಯಾನೇಜರ್ಗಳ ಊಳಿಗಮಾನ್ಯ ಯಾಜಮಾನ್ಯದ ಸ್ವರೂಪವನ್ನು ಭಾರತೀ ಸುಧರ ಕಾದಂಬರಿಗಳು ಕಟ್ಟಿಕೊಡುತ್ತದೆ. ಕೊಡಗಿನ ಬುಡಕಟ್ಟು ಜನಾಂಗದವರಾದ ಪಣಿಯ, ಎರವ, ಕುರುಬ, ಕೊರಗ ಜಾತಿಯ ವ್ಯಕ್ತಿಗಳು ಊಳಿಗಮಾನ್ಯ ವ್ಯವಸ್ಥೆಯ ಒಳಗೆ ನಿರಂತರವಾಗಿ ಶೋಷಣೆಗೆ ಒಳಗಾಗುವ ಶೋಷಣೆಯ ಸ್ವರೂಪವನ್ನು ಭೂಮಾಲೀಕರ ದಬ್ಬಾಳಿಕೆಯ ನೆಲೆಯಿಂದ ಇಲ್ಲಿಯ ಕಾದಂಬರಿಗಳು ಚಿತ್ರಿತಗೊಳ್ಳುತ್ತವೆ. ಊಳಿಗಮಾನ್ಯ ವ್ಯವಸ್ಥೆಯನ್ನು ಮಾನ್ಯ ಮಾಡುವ ಈ ಜಾತಿಗಳಲ್ಲಿ ಮದುವೆಯೂ ಕೂಡ ಭೂಮಾಲೀಕತ್ವವನ್ನು ಪೋಷಿಸುವ ಒಂದು ಭಾಗ, ಆಳುಗಳನ್ನು ಒದಗಿಸುವ ಒಂದು ವ್ಯವಸ್ಥೆ. ಹೆಣ್ಣು ವಿಧೇಯಳಾಗಿ ಏನನ್ನೂ ಪ್ರಶ್ನಿಸದೆ ಎಲ್ಲವನ್ನೂ ಅನುಭವಿಸಿಕೊಂಡು ಹೋಗುವ ಗಂಡಾಳುಗಳಿಗಿಂತಲೂ ಯಾವುದೇ ರೀತಿಯಲ್ಲೂ ಕಡಿಮೆ ಇರದ, ಎಲ್ಲಕ್ಕೂ ಹೊಂದಿಕೊಂಡಂತಹ ವ್ಯಕ್ತಿತ್ವದವಳಾಗಿ ಕಾಣಿಸಿಕೊಳ್ಳುತ್ತಾಳೆ. ಈ ಸಮಾಜದ ಒಳಗೆ ಲೈಂಗಿಕ ನಿರ್ಬಂಧನೆಗಿಂತ ಸಾಮಾಜಿಕ ಆರ್ಥಿಕ ನಿರ್ಬಂಧನೆಯೇ ಹೆಚ್ಚು. ಹೀಗಾಗಿ ಅಧೀನ ಸಮುದಾಯದ ಒಳಗೆ ಮದುವೆ ಎಂದರೆ ಮುರಿದು ಬೀಳದಂತೆ ಗಂಡು ಹೆಣ್ಣು ತಾಳ್ಮೆಯಿಂದ ಕಾಪಾಡಬೇಕಾದಂತಹ ಒಂದು ಸಾಮಾಜಿಕ ಆರ್ಥಿಕ ಬಂಧನ. ಹೆಂಗಸರ ಜೀತಗಾರಿಕೆ, ಗುಲಾಮಗಿರಿ, ಪರಾವಲಂಬನೆ, ಪರಾಧೀನತೆಯು ಗಂಡಸರಿಗಿಂತಲೂ ಹೆಚ್ಚು ಶೋಷಣಾಭರಿತವಾದುದು ಎಂಬುದನ್ನು ಭೂಮಾಲೀಕತ್ವ ವ್ಯವಸ್ಥೆಯ ಎಲ್ಲ ಚೌಕಟ್ಟಿನ ಒಳಗೆ ಜಮೀನ್ದಾರಿ ವ್ಯವಸ್ಥೆಯ ಕೃಪಾ ನೆಲೆಯಲ್ಲಿ ಬದುಕುವ ಆಜ್ಞಾಪಾಲಕ ವರ್ಗವನ್ನು ಅತ್ಯಂತ ನೈಜವಾಗಿ ಚಿತ್ರಿಸಿದ ಕಾದಂಬರಿಗಳೆಂದರೆ ಭಾರತೀ ಸುತರ ಕಾದಂಬರಿಗಳು. ಭೂಮಾಲೀಕರ ಲೈಂಗಿಕ ಕಿರುಕುಳ ಶೋಷಣೆಯನ್ನು ನಿರಂತರವಾಗಿ ಈ ವರ್ಗವು ಹೇಗೆ ಸಹಿಸಿಕೊಳ್ಳುತ್ತದೆ, ದಮನಿತ ವರ್ಗವನ್ನು ಸಾಮಾಜಿಕವಾಗಿ ಲೈಂಗಿಕವಾಗಿ ಹೇಗೆ ಶೋಷಣೆ ನಡೆಸಲಾಗುತ್ತದೆ ಎಂಬುದನ್ನು ಹುಲಿಬೋನು, ಗಿರಿಕನ್ಯೆ, ಕೊಳಲಿನ ಕರೆ ಇತ್ಯಾದಿ ಪಠ್ಯಗಳು ಅತ್ಯಂತ ಶಕ್ತವಾಗಿ ತೆರೆದಿಡುತ್ತವೆ. ಈ ಲೇಖಕ ತಮ್ಮ ಕಾದಂಬರಿಗಳಲ್ಲಿ ನಿರ್ವಚಿಸುವ ಸ್ತ್ರೀಯರ ಸಂರಚನೆಗಳು ಆ ಕಾಲಕ್ಕೆ ಮರುಕಲ್ಪಿತಗೊಂಡ ಮಾದರಿಗಳೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಈ ಮರುಕಲ್ಪಿತ ಸ್ತ್ರೀ ಸಂರಚನೆಗಳು ಒಂದು ಕಡೆ ಸಂಪ್ರದಾಯದ ಮೇಲೆ ಕಾಲೂರಿದ್ದರೆ ಮತ್ತೊಂದು ಕಡೆ ಪೂರ್ಣ ವಸತೇ ಆಗಿದ್ದ ಆಧುನಿಕತೆಯ ಮೇಲೆ ನಿರೂಪಿತಗೊಂಡಿವೆ. ಭಾರತೀ ಸುತರ ಕಾದಂಬರಿಗಳು ಸ್ತ್ರೀಯರ ಇರುವಿಕೆಯ ನಿರ್ವಚನಗಳ ನೆಲೆಯಲ್ಲಿ ಇಡೀ ಕೊಡಗಿನ ಮತ್ತು ಒಟ್ಟು ಕೊಡಗಿನ ಪ್ರದೇಶದಲ್ಲಿ ಬದುಕಿದ ಮಹಿಳೆಯರ ಜೀವನ ಚಿತ್ರಣವನ್ನು ಆದರ್ಶೀಕೃತ ನೆಲೆಯಲ್ಲಿ ಕಟ್ಟಿಕೊಡುತ್ತದೆ. ಆದರ್ಶೀಕರಣವೆಂಬುದು ಪಠ್ಯದ ಒಳಗೆ ಒಂದು ಪ್ರಕ್ರಿಯೆಯಾಗಿ ಜರುಗಿದಂತೆ ತೋರುತ್ತದೆ. ಶೀಲ, ಅಶ್ಲೀಲ, ಒಳಿತು, ಕೆಡುಕು, ಒಳ್ಳೆಯ ಮತ್ತು ಕೆಟ್ಟ ಇಂತಹ ನಿರ್ವಚನಗಳ ಒಳಗೆ ಸ್ತ್ರೀ ಪಾತ್ರದ ವ್ಯಕ್ತಿತ್ವವನ್ನು ವಿವಿಧ ಮಗ್ಗಲುಗಳಲ್ಲಿ ಕಡೆಯುವ ಪ್ರಯತ್ನವನ್ನು ನಡೆಸಲಾಗಿದೆ. ಮನೋಭೂಮಿಕೆಯಿಂದ ಮಹಿಳೆಯರ ಮನೋಸಂವೇದನೆಗೆ ವಿಶಿಷ್ಟವಾದಂತಹ ನೆಲೆಯನ್ನು, ಒಂದರ್ಥದಲ್ಲಿ ಬೆಲೆಯನ್ನು ಭಾರತೀ ಸುತರ ಕಾದಂಬರಿಗಳು ಒದಗಿಸಿವೆ ಎಂದರೆ ತಪ್ಪಾಗಲಾರದು. ನಮಸ್ಕಾರ.
1: ನಮಸ್ಕಾರ. ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಕವಿತಾ ರೈ, ನಿರ್ಮಾಣ ಸಹಾಯ ಉಮೇಶ್ ಡಿಎಂ, ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು, ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ.

0: ಬರುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವ ಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ನಾವು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಬಹಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ. ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21ನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ಯೋಗಾಭ್ಯಾಸವನ್ನು ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಆರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ ಎರಡನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08532232614 ಹಾಗೂ 9008211750ಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಬೆಂಗಳೂರು. ಈಗ ಕಾವ್ಯವಾಚನ. ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ಕಾವ್ಯಭಾಗ ವಾಚನ ಮಾಡುತ್ತಾರೆ ಪದ್ಮಿನಿ ರಾಮಮೂರ್ತಿ. ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ ಅವರಿಂದ.
5: ಕಾವ್ಯಭಾಗ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ. ಕವಿ ನಾರಣಪ್ಪ. ಭಕ್ತ

ಪಾಪಿಯಾದ ಕೌರವ ಮಹಾಜಾನತನವನ್ನು ಮಾಡ್ತಾನೆ. ಕೃಷ್ಣನ ಸಹಾಯವಿರೋದ್ರಿಂದಲೇ ಪಾಂಡವರು ಈ ರೀತಿಯಾಗಿ ಮೆರೀತಾ ಇದ್ದಾರೆ. ಅವನನ್ನೇ ನಾನು ವಶ ಮಾಡ್ಕೊಂಡ್ಬಿಟ್ರೆ ವಾಸಿ ಅಂದ್ಬಿಟ್ಟು ತಾನು ಅಲ್ಲಿಗೆ ಹೊರಟಿದ್ದಾನೆ. ಪಾಂಡವರಾದರೂ ವಿರಾಟ ನಗರಿಯಲ್ಲಿದ್ದಾರೆ. ಅವರಿಗೆ ಯಾರೋ ಗೂಢಚಾರರು ಹೇಳಿದ್ದಾರೆ. ತಕ್ಷಣವೇ ಅರ್ಜುನ ಅಲ್ಲಿಗೆ ಹೊರಟಿದ್ದಾನೆ. ಹೊರಟಂತ ವೇಳೆಯಲ್ಲಿ ಕೃಷ್ಣನನ್ನು ಕಂಡು ಆ ಪಾದಭಾಗದಲ್ಲಿ ಕುಳಿತಿದ್ದಾನೆ. ಕೌರವನು ಬಂದವನೇ ಅಹಂಕಾರ ಮೊದಲೇ ಅವನ ಶಿರಸ್ಸಿನ ಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಎದ್ದ ತಕ್ಷಣವೇ ಕಾಲಿನ ಭಾಗದಲ್ಲಿ ಇದ್ದಂಥ ಪಾರ್ಥನನ್ನು ನೋಡಿದ್ದಾನೆ. ಸಂತೋಷವಾಗಿದೆ, ಏನಪ್ಪ ಪಾರ್ಥ ಅಂತ ಪ್ರಶ್ನೆ ಮಾಡಿದ್ದಾನೆ. ಹಾಗೆ ದುರ್ಯೋಧನ ಅಹಂಕಾರದಿಂದ ತಲೆಯ ಭಾಗದಲ್ಲಿ ಕುಳಿತಿದ್ದ ಅವನನ್ನು ನೋಡಿದ್ದಾನೆ. ಏನು ಇಬ್ಬರೂ ಬಂದ್ಬಿಟ್ಟಿದ್ದೀರಾ, ಇದೇನಿದು ಕಾರಣ? ಅದು ನೀವು ರಾಜಾದಿರಾಜರು ನಮ್ಮ ಆಲಯಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಇಬ್ಬರಿಗೂ ಬುದ್ಧಿ ಹೇಳ್ತಾ ಇದ್ದಾನೆ ಕೃಷ್ಣ. ತಗರೆರಡ ಕತಿಗೊಳಿಸಿ ಬಲುಗಾಲಗವನು, ಎರಡು ಟಗರುಗಳನ್ನು ಒಂದಕ್ಕೊಂದು ಕೋಪ ಬರೋ ಹಾಗೆ ಬಿಟ್ಬಿಟ್ಟು ಆ ಕಾಳಗವನ್ನು ನೋಡಿ ಜನ ಸಂತೋಷ ಪಡ್ತಾರೆ. ಆ ನಂತರ ಇಬ್ಬರನ್ನು ನೋಡಿ ನಗ್ತಾರೆ. ಅಯ್ಯೋ, ಅವ್ರು ನೋಡಿ ಯಾವಾಗಲೂ ಜಗಳ ಮಾಡ್ತಾರೆ ಅಂತ ನೋಡ್ತಾರೆ. ನಿಮ್ಮಿಬ್ರು ಜನ ನೋಡಿ ನಗ್ತಾರಪ್ಪ, ಯಾತಕ್ಕಿಂತ ಒಂದು ಚಾಡಿಕೋರರ ಮಾತನ್ನಾಗಲಿ ಕೆಟ್ಟವರ ಮಾತನ್ನಾಗಲಿ ಯಾಕೆ ಕೇಳ್ತೀರಾ? ಆಗ ಅದಕ್ಕೆ ಎಂತಹ ಉತ್ತರವನ್ನು ಕೊಡ್ತಾ ಇದ್ದಾನೆ ಕೌರವನಾದರೂ ಕೇಳಿ.

0: ರೀತಿಯ ಕೆಲಸವನ್ನು ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಆ ಕೌರವನಿಗೆ ದುರ್ಯೋಧನಿಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ಕೃಷ್ಣ, ನಾನು ಧರ್ಮಶ್ರವಣ ಕೇಳಲಿಕ್ಕಾಗಿ ಇಲ್ಲಿ ಬಂದಿಲ್ಲ. ಯಾಕೆಂದ್ರೆ ಪಾರ್ಥಿವರ ಪಂಥ, ಇಬ್ಬರೂ ಶೂರರು, ಆದ್ದರಿಂದ ಯುದ್ಧ ಮಾಡಬೇಕು ಅನ್ನೋ ಆಸೆ ನಮ್ಗೆ ಉಂಟಾಗಿದೆ. ಆದ್ರಿಂದ ನೀನು ಇಬ್ಬರಿಗೂ ಸಮಾನ. ಆದರೆ ಪಾಂಡವರ ಮೇಲೆ ನಿಂಗೆ ಮಹಾ ಪ್ರೀತಿ ಇದ್ದೇ ಇದೆ, ಆದ್ರೆ ಮನದ ಒಲವಿನಲ್ಲಿ ಸ್ವಲ್ಪ ನಮ್ಮೇಲೂ ಒಲವಿಟ್ಕೊಂಡು ಇಬ್ರಿಗೂ ಸಹಾಯ ಮಾಡಯ್ಯ, ಈ ಧರ್ಮಶ್ರವಣ ನನಗೆ ಬೇಕಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಗು ನಗುತ್ತಾ ತಾನು ಬೀಳ್ಯವನ್ನು ಹಾಕೊಂಡಿದ್ದಾನೆ ಕೃಷ್ಣನ. ಮೊದಲೇ ಸುಂದರ ಪುರುಷ ಅರ್ಜುನನ ಮುಖ ನೋಡಿ ಕೇಳ್ತಾ ಇದ್ದಾನೆ, ನಿನ್ನಿಷ್ಟ ಏನಪ್ಪ ಹೇಳು ಅರ್ಜುನ ಅಂತಂದಾಗ ತಲೆಬಾಗಿ ಹೇಳ್ತಾ ಇದ್ದಾನೆ ಅರ್ಜುನನಾದರೂ, ನನಗೆ ಮತ ಬೇರೆ ಏನು, ಏನನ್ನು ಅಪೇಕ್ಷೆ ಪಡ್ತಾನೋ ಆ ದುರ್ಯೋಧನ, ಅದೇ ನನ್ನ ಮತ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಹಾಯ ಇದ್ರೆ ನನಗಷ್ಟೇ ಸಾಕು, ನನಗೆ ಯಾವ ಸ್ವತಂತ್ರವೂ ಇಲ್ಲ ಎಂಬುದಾಗಿ ನಮ್ಮ ಅರ್ಜುನ ಹೇಳಿದ್ದಾನೆ. ಆವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಒಂದು ಕಡೆಯಲ್ಲಿ ಇರತಕ್ಕಂಥವನು, ನಾನು ಯಾರಿಗೂ ಏನು ಮಾಡೋದಿಲ್ಲ, ನನ್ನಲ್ಲಿ ಶಕ್ತಿಯೇ ಇಲ್ಲ, ಬಲವೆಲ್ಲ ಕುಂದಿ ಹೋಗಿದೆ. ಯುದ್ಧಕ್ಕೆ ಬೇಕಾದಂಥ ನಾರಾಯಣ, ಕೃತವರ್ಮ, ಮಹಾಸೇನೆ ಎಲ್ಲವೂ ಒಂದು ಕಡೆ ಇರುತ್ತೆ, ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವೇ ಆರಿಸಿ ಅಂತ ಆ ಕೃಷ್ಣ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಆಗ ಅರ್ಜುನ ಯಾವ ರೀತಿ ಹೇಳ್ತಾ ಇದ್ದಾನೆ ಕೇಳಿ.
1: ಮಥನ ಚಿತ್ತೈಸು ಕೌರವರ ರಸನು

ಕೌರವರನ್ನು ಕೊಂದಂತಹ ಕೃಷ್ಣ ಕೇಳು, ಕೌರವನಾದರೂ ಮಹಾ ಸಿರಿವಂತ ಸಂಪದ್ಭರಿತನಾಗಿದ್ದಾನೆ. ಈ ಒಂದು ಸೈನ್ಯವನ್ನೆಲ್ಲ ಅವನು ಸಾಕಲಿಕ್ಕೆ ಶಕ್ತಿ ಇದೆ, ಯಾದವ ಸೈನ್ಯವನ್ನೆಲ್ಲ ಬೇಕಾದರೂ ಸಾಕ್ತಾನೆ. ಆದರೆ ನನಗೆ ಆ ಸಂಪದವಿಲ್ಲ, ನಮಗೆ ಐಶ್ವರ್ಯವಿಲ್ಲದೆ ಇರೋದ್ರಿಂದ ಅಡವಿಯ ತಿರುಕರಾವು ನಾವು, ಕೃಷ್ಣ ಅಡವಿಯಲ್ಲಿ ಓಡಾಡ್ಕೊಂಡಿರೋರು, ನಮಗೆ ಇಷ್ಟೊಂದು ಸೈನ್ಯವನ್ನು ಸಂತರಿಸೋದಕ್ಕೆ ಸಾಧ್ಯವಿಲ್ಲ. ಕೃಷ್ಣ ನೀನೇ ಸಾಕು ನನಗೆ, ನೀನು ಒಬ್ಬನಿದ್ದರೆ ನಾವು ಉದ್ಧಾರವಾಗ್ತೀವಿ, ಕೃಷ್ಣ ನೀನೇ ಸಾಕು ಅಂತ ಅರ್ಜುನನಾದರೂ ಭಕ್ತಿಭಾವದಿಂದ ಕೃಷ್ಣನಿಗೆ ಹೇಳಿದ್ದಾನೆ. ಮುಂದೆ ಮತ್ತೆ ಇನ್ನೊಂದು ಮಾತನ್ನು ಅವನೇ ಹೇಳ್ತಾ ಇದ್ದಾನೆ.

ಕೃಷ್ಣ, ನಾವು ಬಡವರು, ಬಡವರಿಗೆ ಯಾವತ್ತೂ ನೀನೇ ಸಹಾಯ ಮಾಡತಕ್ಕವನು. ಸ್ವಲ್ಪ ಇವನಿಗೆ ಅಸಮಾಧಾನವಾಗುತ್ತೆ ಕೌರವನಿಗೆ. ಹೌದು, ನೀವು ಸುಖದಲ್ಲಿ ಪಾಂಡವನ್ನು ಉದ್ಧಾರ ಮಾಡಿ, ನನಗೇನು ಬೇಕಿಲ್ಲ, ಯದು ಭೂಪಾವಳಿಯನ್ನು ನಮಗೆ ಕೊಟ್ಬಿಡಿ, ನಮ್ಗೆ ಅಷ್ಟು ಸಾಕು ಅಂತ ಹೇಳಿದ್ದಾನೆ ಕೌರವರಾಯ. ಮತ್ತೆ ಹೇಳ್ತಾ ಇದ್ದಾನೆ, ಮರೆಯ ಮಾತು ಯಾಕೆ ಕೃಷ್ಣ, ಪಾಂಡವರ ಮೇಲೆ ಯಾವತ್ತೂ ನಿನಗೆ ಅಭಿಮಾನ ಹೆಚ್ಚು, ನಮ್ಮನ್ನು ಕಂಡ್ರೆ ನಿಂಗೆ ಯಾವತ್ತೂ ಆಗೋದಿಲ್ಲ. ಅದರಲ್ಲೂ ಮಧ್ಯಮ ಪಾಂಡವನಾದ ಅರ್ಜುನನನ್ನು ಕಂಡರೆ ಮಹಾಪ್ರಾಣ, ಮಮ ಪ್ರಾಣಾಹಿ ಪಾಂಡವ ಅಂತೀಯ, ಅರ್ಜುನನಿಗೆ ಇನ್ನೂ ಹೆಚ್ಚು ಹಿರಿದಾಗಿ ಪ್ರೀತಿಸ್ತೀಯ. ಆದ್ರಿಂದ ಉರುವ ಕಾರ್ಯಕ್ಕೆ ಯಾವ ಕೆಲಸ ಇದ್ರು ನಮ್ಮನ್ನೇ ನೀನು ಪರಿಗಣಿಸೋಲ್ಲ, ಅವ್ರ ಹತ್ರನೇ ಎಲ್ಲ ಮಾಡ್ಕೊಳ್ಳಿ ಹೋಗ್ಕೊಳ್ಳಿ, ನಮ್ಗೆ ಯಾಕಣ್ಣ ಕೃಷ್ಣ ಅದೆಲ್ಲ, ನಮ್ಗದೆಲ್ಲ ಬೇಡ. ಆದ್ರೆ ಒಂದೇ ಒಂದು ನಾನು ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ, ಇದನ್ನು ಈ ನಿಯಮವನ್ನು ನೀನು ಪಾಲಿಸಲೇಬೇಕು. ನೀ ಹಕ್ಕು ಇರಿಯಲಾಗದು, ಯುದ್ಧ ಭೂಮಿಯಲ್ಲಿ ನೀನು ಯುದ್ಧ ಮಾಡಬಾರದು, ಯುದ್ಧ ಮಾಡದೇ ಇರಬೇಕು ಅಂತ ಇದನ್ನೇ ನಾನು ನೀನು ಬೇಡ್ಕೊಳ್ಳೋದು. ಕೌರವ ಸೈನ್ಯ ನನಗೆ ಸಾಕು, ಆದ್ರೆ ನೀನು ಮಾತ್ರ ಯುದ್ಧ ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ.

ಕೃಷ್ಣ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಕಾಲಯವ, ದಂತವಕ್ರ, ಕುಂಭ, ನರಕ, ಮುರ, ಪೌಂಡ್ರಕ, ಲಿವಿಕ, ಸಾಕಾದಷ್ಟು ರಾಕ್ಷಸನ ಸಂಹಾರ ಮಾಡಿಬಿಟ್ಟಿದ್ದೀನಪ್ಪ, ನನ್ನ ತೋಳಲ್ಲಿ ಬಲವೆಲ್ಲ ಹೊರಟೋಗಿದೆ. ಚಿಕ್ಕ ವಯಸ್ಸಿನಿಂದ ಪೂತನಿಯನ್ನು ಕೊಂದೆ, ಆನಂತರ ಬೇಕಾದಷ್ಟು ರಾಕ್ಷಸನ ಸಂಹಾರ ಮಾಡಿದ್ದೀನಿ, ಕೋಟಿ ದಾನವನ್ನು ಸಂಹಾರ ಮಾಡಿದ್ದೀನಿ, ಇವಾಗ ನನಗೆ ಅಳ್ಳಾಡೋಕ್ಕೂ ಆಗಲ್ಲಪ್ಪ, ಯುದ್ಧ ಗಿದ್ದ ಮಾಡೋಕ್ಕಾಗಲ್ಲ, ಚಕ್ರವಾದರೂ ಸವದು ಹೋಗ್ಬಿಟ್ಟಿದೆ, ನನಗೆ ಮುಂದಿನ ಯೌವನ ಇಲ್ಲ, ಈಗ ನಾವು ಊಟ ಮಾಡ್ಕೊಂಡಿರೋರಷ್ಟೇ, ಯುದ್ಧ ಭೂಮಿಯಲ್ಲಿ ನಿಮ್ಗೆ ಯಾವ ಸಹಾಯನೂ ನಾವು ಮಾಡೋಕ್ಕಾಗೋದಿಲ್ಲ, ಊಟ ಮಾಡ್ತೀವಪ್ಪ ಅಷ್ಟೇ ಅಂತೇಳಿ ದ್ರೌಪದಿ ಕೇಳು ಅಂತ ಅರ್ಥ ಮಾಡ್ಕೊಳ್ತಾಳೇನೋ ಈಗಲಾದರೂ ಆ ಮಂದಮತಿಯಾದ ಕೌರವ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವನೇನು ಮಾಡ್ದ, ಸರಿ ಸರಿ ನೀವೇನಾದ್ರು ಮಾಡ್ಕೊಳ್ಳಿ, ನಿಮ್ಮ ಶಕ್ತಿ ಸಾಮರ್ಥ್ಯ ನನಗೇನು ಬೇಕಿಲ್ಲ, ನನಗೆ ಆ ಬಲವನ್ನು ಕೊಟ್ಬಿಡಿ, ಬಲರಾಮ, ಕೃತವರ್ಮ, ಮಹಾಸೇನೆ ಎಲ್ಲವನ್ನು ನನಗೆ ಕೊಟ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇನೀತು ಬಲ ಸಹಿತ ಆ ಬಲವಿನಲ್ಲಿ ತುಂಬ ಖುಷಿಯಾಗೋಯ್ತು. ದುರ್ಯೋಧನಿಗೆ ಕೃಷ್ಣನ ಒಂದು ಶಕ್ತಿ ಗೊತ್ತಿಲ್ಲ ಅಂತ ಅವನು ಬಹಳ ಖುಷಿಯಿಂದ ಎಲ್ಲ ರಾಜ್ಯವನ್ನು ಕರ್ಕೊಂಡು ಹೊರಟ್ಬಿಟ್ಟಿದ್ದಾನೆ. ಒಲವಿನಲ್ಲಿ ತುಂಬ ಸಂತೋಷ ಆಗೋಯ್ತು, ಕೃಷ್ಣ ಮೋಸ ಹೋಗ್ಬಿಟ್ಟ, ನಾನೇ ಗೆದ್ದೆ ಅನ್ಕೊಂಡ್ಬಿಟ್ಟಿದ್ದಾನೆ. ಹಸ್ತಿನಪುರಕ್ಕೆ ಎಲ್ಲರನ್ನು ಕರ್ಕೊಂಡು ಅವನು ಹೊರಟ್ಬಿಟ್ಟಿದ್ದಾನೆ. ಈ ಕಡೆ ಬಳಿಕ ಈ ಧನುಜರಿಪು ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂಥ ಕೃಷ್ಣ ನಗನಗುತ್ತಾ ಅರ್ಜುನಿಗೆ ಕೇಳ್ತಾ ಇದ್ದಾನೆ, ಏನಪ್ಪ ನಿನಗೆ ಬುದ್ಧಿ ಇಲ್ವೇನೋ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ.

ನಿನಗೆ ಬುದ್ಧಿ ಇಲ್ವೇನೋ? ಕತ್ತಿಯನ್ನು ಇಡತಕ್ಕಂಥ ಕವಚವನ್ನು ನೀನು ಕೇಳ್ತಾ ಇದೀಯ. ಸುರಗಿನ ಬಿಟ್ಬಿಟ್ಟೆ, ಕತ್ತಿನ ಬಿಟ್ಬಿಟ್ಟೆ, ಅದರಿಂದ ಕವಚ ತಗೊಳ್ತಾ ಇದೀಯಾ? ನಿನಗೊಂಚೂರು ಬುದ್ಧಿ ಇಲ್ಲ. ಯಾರು ಇದನ್ನು ಕೇಳ್ತಾರೇನೋ? ಆಹವದ ದುರಬರದ ಯಾದವರು ಸೈನ್ಯ, ಯಾದವ ಸೈನ್ಯವನ್ನು ಬಿಟ್ಬಿಟ್ಟು ಬರೀ ಆ ಕತ್ತಿಯನ್ನು ಇಡತಕ್ಕಂಥ ಹೊರೆಯನ್ನು ಕೇಳ್ತಾ ಇದೆಯಾ? ನನ್ನಲ್ಲಿ ಏನು ಶಕ್ತಿ ಇದೆಯೋ, ನಿಂಗೆ ಬುದ್ಧಿ ಇಲ್ಲ, ಮಂದಮತಿಯಾಗ್ಬಿಟ್ಟೆ, ಯುದ್ಧ ಮಾಡೋಕ್ಕಾಗಲ್ಲ, ನನ್ನನ್ನು ಸುಮ್ಮನೆ ಸುಮ್ಮನೆ ಅಪೇಕ್ಷೆ ಪಟ್ಟಿಯಲ್ಲಪ್ಪ. ಇದನ್ನು ಕೇಳಿದ್ರೆ ನಿಮ್ಮ ಅಣ್ಣ ತಮ್ಮಂದ್ರು ಸುಮ್ಮನೆ ಇರ್ತಾರೇನೋ? ಪೆದ್ದಾನಲ್ವೇನೋ? ಎಂಥ ಕೆಲಸ ಮಾಡಿಬಿಟ್ಟೋ? ಅವನಿಗೆ ಹಾಸ್ಯ ಮಾಡೋದಕ್ಕೆ ಹೇಳ್ತಾ ಇದ್ದಾನೆ. ಹೌದು ಕೃಷ್ಣ, ನೀನು ಮಹಾಜಾಣ. ಏನು ನಿನ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಿಂಗೆ? ನನಗೆ ಗೊತ್ತದು. ನಾನು ಯಾವಾಗಲೂ ನಿನ್ನ ಶಿಷ್ಯನಾಗಿದ್ದೀನಿ. ನೋಟಕದ ಇಂದ್ರಜಾಲವೇ, ನಿಮ್ಮ ಗರಡಿಯಲ್ಲಿ ನಾನು ಎಷ್ಟು ಪಳಗೋಗಿದ್ದೀನಿ ಅಂದ್ರೆ, ನೀವು ಒಂದೊಂದು ಇಂಚು ಏನೇನು ಮಾಡ್ತೀರಾ? ನನ್ನಣ್ಣ ತಮ್ಮಂದ್ರೆ ಗೊತ್ತಿಲ್ವೇ ನಿಮ್ಮ ಶಕ್ತಿ ಏನು ಅಂತ? ನಿಮ್ಮ ಅನುಮತವೇ ನಮ್ಮ ಮತವು, ನೀವೇನು, ನಿಮ್ಮ ಹಿಮಾಲಂಬನವೇ ನಮಗೆ ಸಾಕು ಅಂತ ಕೃಷ್ಣ ಭಕ್ತಿಯಿಂದ ಹೇಳಿದ್ದಾನೆ. ಆವಾಗ ಹೇಳ್ತಾ ಇದ್ದಾನೆ ಕೃಷ್ಣ, ಅರ್ಜುನನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ, ನಾವು ಬರಿಗೈಯವರು.

ಯಾವಾಗ ಅರ್ಜುನ, ನಿನ್ನ ಮಹಿಮೆಯನ್ನ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅಂದ್ರೆ ಅಪರಿಮಿತವಾದ ಮಹಿಮೆ, ಅಲ್ಲಿದ್ರೆ ಅಲ್ಲಿಂದಾನೇ ನಮಗೆ ವರವನ್ನು ಕೊಡ್ತೀಯ, ಅಲ್ಲಿಂದಾನೇ ಸಹಾಯ ಮಾಡ್ತೀಯ, ಅಂಥಾನು ಮಹಾನುಭಾವ ಅಂತ ಹೇಳಿದಾಗ ಕೃಷ್ಣನಿಗೆ ನಗು ಬರುತ್ತೆ. ಹೌದಪ್ಪ, ನಾವು ಬರಿಗೈಯವರು, ಇವಾಗ ನಮ್ಮ ಕೈಲಿ ಏನೂ ಇಲ್ಲಪ್ಪ, ಇವಾಗ ನಂಗೂ ವಯಸ್ಸಾಗ್ಬಿಟ್ಟಿದೆ, ಬೇಕಾದಷ್ಟು ಯುದ್ಧ ಮಾಡಿಬಿಟ್ಟಿದ್ದೀನಿ, ಹೋಗ್ಕೊಳ್ಳಿ ನಾವಲ್ಲಿ ಬಂದು ಏನು ಮಾಡ್ತೀವಪ್ಪ, ನೀವೇನೋ ದೇವರು ದೇವರು ಅಂದ್ಕೊಂಡಿದ್ದೀರಾ, ಆದರೆ ನಮ್ಮಲ್ಲಿ ದೇವತನ ಕಿಂಚಿತ್ತೂ ಇಲ್ಲ ಅಂತ ಇದ್ದಾನೆ ಕೃಷ್ಣ. ಲೋಕಕ್ಕೆ ಕಪಟನಾಟಕ ಸೂತ್ರಧಾರಿಯಾದ ಕೃಷ್ಣ, ನನ್ನಲ್ಲಿ ಕಿಂಚಿತ್ತೂ ಇಲ್ಲ, ನಾನು ಬಂದು ಏನು ಮಾಡಲೋ ಏನು ಮಾಡಲೋ ಅಂತ ಹೇಳಿದ್ದಕ್ಕೆ ಅದಕ್ಕೆ ದೇವ

ಕೃಷ್ಣ ಹೇಳಿದ್ದು ಕೇಳ್ತಾ ಇದ್ದಾನೆ ಅರ್ಜುನನಾದರೂ, ದೇವ ಮಾತ್ರವೇ ನೀವು, ದೇವರಿಗೇ ದೇವರೊಡೆಯರಾಗಿದ್ದೀರಾ, ನೀವು ಸಾಮಾನ್ಯರಲ್ಲ, ನಿಮ್ಮನ್ನು ಹೊಗಳಲಿಕ್ಕೆ ಸಾಧ್ಯವೇ, ಎಲ್ಲವೂ ನೀನೇ ಆಗಿದ್ದೀಯಾ, ಯಾತ್ರಲ್ಲಿ ಕಡಿಮೆ ಕೃಷ್ಣ, ದೇವ ಮಾತ್ರ ದೇವರ ದೇವರೊಡೆಯರು, ಹೊಗಳಕ್ಕೆ ಹೋದ್ರೆ ಸಾಧ್ಯವೇ ಇಲ್ಲ, ನನ್ನ ಈ ಅಲ್ಪವಾದ ನಾಲಿಗೆಯಿಂದ ಹೊಗಳಲಿಕ್ಕೆ ಸಾಧ್ಯವೇ, ನೀನು ವೇದಗಳೇ ನಿನ್ನನ್ನು ಹೊಗಳಲಾರದೆ ನಾಲಿಗೆ ಒಣಗೋಗಿದೆ, ನಾಲ್ಕು ವೇದಗಳಿಗೂ ನಿನ್ನನ್ನು ಹೊಗಳಲಿಕ್ಕೆ ಸಾಧ್ಯವಾಗಿಲ್ಲ, ಅವುಗಳೇ ಒಣಗಿ ಹೋಗಿವೆ, ಇನ್ನಿ ನಾನೇನು ಹೇಳಲಿ ಕೃಷ್ಣ, ವೇದಾವಳಿಗಳಿಗೆ ಸಾಧ್ಯವಿಲ್ಲದೆ ನಾನು ಯಾವ ರೀತಿ ನಿನ್ನನ್ನು ಸ್ತುತಿ ಮಾಡಲಿ, ಆಸೆ ನನಗೇನೋ ಮಾಡಬೇಕು ಅಂತ, ಆದರೆ ವೇಳೆ ಇಲ್ಲ, ಇವಾಗ ಯುದ್ಧಕ್ಕೆಲ್ಲ ಸಿದ್ಧವಾಗಬೇಕಾದ್ರಿಂದ ಈ ಮಾತೆಲ್ಲ ಹಾಗೇ ಇರಲಿ ಕೃಷ್ಣ, ನಿನ್ನೊಂದು ಮಾತು ಹೇಳ್ತೀನಿ, ನಾವು ಭಕ್ತರು, ನಿನ್ನ ಭಕ್ತರಾಗಿ ಬಂದ್ಬಿಟ್ಟಿದ್ದೀನಿ, ಭಕ್ತಾಪರಾಧೀನ ನೀನು, ಯಾವತ್ತಿದ್ದು ಭಕ್ತರಾಗಿ ಏನಿದ್ರು ಓಡ್ ಬಂದ್ಬಿಡ್ತೀಯ, ನೀನು ನನಗೆ ಸಾರಥಿಯಾಗಿ, ನೀನು ನನ್ನ ಬಂಡಿಗೆ ಸಾರಥಿಯಾಗಿ ಕಾಪಾಡು ಅಂತ ಅರ್ಜುನ ಹಣ ಚಾಚಿದನು.

0: ಯಾವನಾದನು ವೀರನಾರಾಯಣ.
1: ಅರ್ಜುನ್ ಎತ್ಕೊಂಡ್ಬಿಟ್ಟಿದ್ದಾನೆ, ಸಾರಥಿ ಆಗ್ತೀನಿ ನಾನು, ಎಂತಹ ಮಹಾನುಭಾವ ಕೃಷ್ಣ, ನಾನು ನಿನಗೆ ಸಾರಥಿ ಆಗ್ತೀನಿ ಅಂತ ಇದ್ದಾನೆ. ಕೃಪಾಳುವಿನ ಅನುನಯವ, ಕೃಪೆಯಿಂದ ಕೂಡಿರತಕ್ಕಂಥ ಕೃಷ್ಣನ ಪ್ರೀತಿಯನ್ನು ಯಾರು ಹೇಳೋಕ್ಕಾಗುತ್ತಪ್ಪ. ಕೃಷ್ಣನು ಕಿರೀಟಿಯ ಮನೆಯ ಬಂಡಿಯ ಭೋವನಾದನು, ರಥಕ್ಕೆ ಸಾರಥಿಯಾಗಿ ಒಪ್ಕೊಂಡಿದ್ದಾನೆ. ವೀರನಾರಾಯಣ ಎಂತಹ ದೊಡ್ಡ ಕೆಲಸವನ್ನು ಮಾಡಿದ್ದಾನೆ ಕೇಳಿ, ಅಂತಹ ಮಹಾನುಭಾವ ಎಂದೆಂದು ಜಗತ್ತನ್ನು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಈ ಒಂದು ಸನ್ನಿವೇಶಕ್ಕೆ ಮಂಗಳವನ್ನು ಹಾಡ್ತೀವಿ. ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧ್ಯಾತ್ಮ.

ಇದುವರೆಗೆ ಕುಮಾರವ್ಯಾಸ ಭಾರತದ ಕೃಷ್ಣ ಸಾರಥ್ಯ ಈ ಕಾವ್ಯಭಾಗವನ್ನು ವಾಚನ ಮಾಡಿದವರು ಪದ್ಮಿನಿ ರಾಮಮೂರ್ತಿ, ವ್ಯಾಖ್ಯಾನ ಸತ್ಯವತಿ ಕೇಶವಮೂರ್ತಿ. ಇಲ್ಲಿಗೆ ಇಂದಿನ ಕಾವ್ಯ ವಾಚನ ಕಾರ್ಯಕ್ರಮ ಮುಗಿಯಿತು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 3 ಗಂಟೆ ಆಗಲಿದೆ. ಇನ್ನು ಯಕ್ಷಗಾನ ತಾಳಮದ್ದಳೆ, ಪ್ರಸಂಗ ಬ್ರಹ್ಮಕಮಲ ನಡೆಸಿಕೊಡುತ್ತಾರೆ ಶ್ರೀ ಎಸ್ ಎನ್ ಹೆಗಡೆ ಕುಂಟೆಮನೆ ಮತ್ತು ಸಂಗಡಿಗರು. ಹಿಮ್ಮೇಳದಲ್ಲಿ ಭಾಗವತರು ಎಸ್ ಎನ್ ಹೆಗಡೆ ಕುಂಟೆಮನೆ, ಮೃದಂಗ ನರಸಿಂಹ ಭಟ್ ಹಂದ್ರಮನೆ, ಪಾತ್ರ ಪರಿಚಯ ಈಶ್ವರ್ ಭಟ್ ಮಾಗೋಡ್, ಬ್ರಹ್ಮ ಗಣಪತಿ ಭಟ್ ಮಾಗೋಡ್, ಇಂದ್ರ ಮತ್ತು ಶಾರದೆ ಕೃಷ್ಣ ಭಟ್ ಕುಂಟಮನೆ, ಮನ್ಮಥ ಗಣಪತಿ ಭಟ್ ಕುಂಟಮನೆ.

0: ತಾಂಡವನರ್ತನ ನಮಗತಿ ಪ್ರಿಯವಾದದ್ದು. ಆದ್ದರಿಂದಲೇ ನಮ್ಮನ್ನು ನಟರಾಜ ಎನ್ನುವುದಾಗಿಯೂ ಕರೆದದ್ದು. ಈ ಪ್ರದೋಷ ಕಾಲದಲ್ಲಿ ಪ್ರಮಥ ಗಣಗಳಿಂದ ಸೇರಿ ಈ ರಜತಾದ್ರಿಯಲ್ಲಿ ನನ್ನ ಮನಸ್ಸಿಗೆ ಸಮಾಧಾನ ಆಗುವ ಹಾಗೆ ಈ ನರ್ತನವನ್ನು ಮಾಡಿದ್ದಾಯಿತು. ಇಲ್ಲಿರುವಂತಹ ವಾದ್ಯ ಮೇಳಗಳು ಮನಸ್ಸಿಗೆ ಅತೀವ ನೆಮ್ಮದಿಯನ್ನು ಸಮಾಧಾನವನ್ನು ಕೊಡುತ್ತಿದೆ. ಇಂತಹ ಕಾಲದಲ್ಲಿ ಬಂದಿರುವಂತಹ ನನ್ನ ಭಕ್ತಾದಿಗಳು ನನ್ನ ಪಾದ ಪೂಜೆಯನ್ನು ಮಾಡಿದರು. ಅವರಿಗೂ ಪಾದ ತೀರ್ಥ ಪ್ರಸಾದವನ್ನೆಲ್ಲ ಕೊಟ್ಟು ಅನುಗ್ರಹಿಸುತ್ತಿರುವಂತಹ ಸಮಯ ಯಾರದು ಬಂದವರು?
1: ಓ ದೇವಾದಿದೇವ ಶಂಕರ, ನಿನ್ನ ಅಡಿದಾವರೆಯಲ್ಲಿ ನಿನ್ನ ಚರಣದಾಸನಾಗಿರುವಂತಹ ಅಮರಾವತಿಯ ಒಡೆಯ ದೇವೇಂದ್ರನ ಅನಂತ ಪ್ರಣಾಮಗಳು ಪ್ರಭುವೇ.
0: ಎದ್ದೇಳು ಮಹೇಂದ್ರ, ನೀನು ಅಲ್ಲಿಂದ ಈ ನಮ್ಮ ರಜತಾದ್ರಿಗಾಗಿ ಬಂದೆಯಲ್ಲ.
1: ಹೌದು,
0: ಬರುವುದಕ್ಕೂ ಏನಾದರೂ ಒಂದು ಉದ್ದೇಶ ಇರಬಹುದು. ನಿಮ್ಮ ದಾಯಾದಿಗಳಾಗಿರುವಂತಹ ದುಷ್ಟ ದೈತ್ಯರು ಸ್ವರ್ಗದ ಮೇಲೆ ಕೆಟ್ಟು ಕಣ್ಣನ್ನು ಇಟ್ಟಿರುವಂತಹ ಜೀವಿಗಳು, ಅವರಿಂದ ನಿನಗೇನಾದರೂ ಒಂದು ಉಪಟಳವಾಗಿತೋ ಅದನ್ನು ಪರಿಹಾರ ಮಾಡಿಕೊಡುವಂತ ಕೇಳುವುದಕ್ಕೆ ಬಂದೆಯ.
1: ದೇವ, ಸದ್ಯ ನಿನ್ನ ಅನುಗ್ರಹದಿಂದ ನಮಗೆ ಯಾವ ತೊಂದರೆಯೂ ಬರಲಿಲ್ಲ ನಮ್ಮ ದಾಯಾದಿಗಳಿಂದ.
0: ಹಾಗಾದರೆ ಈ ನಮ್ಮ ರಜತಾದ್ರಿಯಲ್ಲಿ ನಮ್ಮ ದರ್ಶನಕ್ಕಾಗಿ ಬಂದೆಯ?
1: ದೇವ, ಒಂದು ಮುಖ್ಯವಾದ ಕಾರಣವನ್ನೇ ಇಟ್ಟುಕೊಂಡು ಬಂದಿದ್ದೇನೆ, ಅದನ್ನೇ ನಿನ್ನಲ್ಲಿ ವಿವರಿಸುತ್ತೇನೆ.
0: ಈಗ

0: ಈ ಶುಭ ಸಮಯದಲ್ಲಿ ನಮ್ಮ ನಗರಕ್ಕೆ ತೆಗೆದುಕೊಂಡು ಹೋಗಿ ನಿನ್ನ ಪೂಜೆಯನ್ನ ಮಾಡಿ ಆ ನಿನ್ನ ಪದ ಪ್ರಸಾದದಿಂದಲೂ ತೀರ್ಥದಿಂದಲೂ ನಾವು ಕೃತಾರ್ಥರಾದದ್ದಲ್ಲದೆ ನಮ್ಮ ನಾಕಕ್ಕೆ ಇನ್ನು ಎಂದಿಗೂ ಭಯ ಹೊಂದದಂತೆ, ದುಷ್ಟರ ಯಾವ ಭಯವೂ ಆಗದಂತೆ ನಾವು ನಿನ್ನಿಂದ ಆ ವರವನ್ನ ಪಡೆಯುವುದಕ್ಕಾಗಿ ನಿನ್ನ ಯಥೋಚಿತವಾಗಿ ಪೂಜಿಸಬೇಕು ಅಂತ ನಾಕಕ್ಕೆ ತೆಗೆದುಕೊಂಡು ಹೋಗಲು ಬಂದಿದ್ದೇವೆ ದೇವ.
1: ಹಿಂದೆ ನನ್ನನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದೆಯಾ?
0: ಹೌದು ಸ್ವಾಮಿ.
1: ಸುರನಾಥ,

ಇವತ್ತಿನ ದಿವಸ ಇಂದ್ರ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ತೀರ್ಮಾನಿಸಿ ನಿನ್ನ ತೆಗೆದುಕೊಂಡು ಹೋಗಿ ಇದೇ ದಿವಸ

0: ದೇವೇಂದ್ರ
1: ಸ್ವಾಮಿ,
0: ಇದು ಕಾರ್ತಿಕ ಮಾಸ.
1: ಹ,
0: ಮಾಸಗಳಲ್ಲಿ ಅತಿ ಶ್ರೇಷ್ಠವಾಗಿರುವಂತಹ ಮಾಸ.
1: ಹ,
0: ಈ ಕಾರ್ತಿಕ ಮಾಸದಲ್ಲಿ ನಾವು ರಜತಾದ್ರಿಯನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ಇದು ಉಪವಾಸ ನಿಯಮದಿಂದ ಉಳಿಯಬೇಕಾಗಿರುವಂತಹ ಮಾಸ ಆಗಿರುವುದರಿಂದ ಈಗಂತೂ ಬರುವುದಕ್ಕೆ ಸಾಧ್ಯ ಇಲ್ಲ
1: ಸ್ವಾಮಿ. ಹಾಗಿದ್ದರೆ ನನ್ನ ಈ ಭಕ್ತನ ಇಷ್ಟವನ್ನು ಈಡೇರಿಸಲು ಸಾಧ್ಯ ಇಲ್ಲವೇ
0: ಮಹೇಂದ್ರ? ಭಕ್ತರ ಇಚ್ಛೆಯನ್ನು ಈಡೇರಿಸುವುದೇ ನನ್ನ ಆದ್ಯ ಕರ್ತವ್ಯ. ನಿನ್ನ ಅಭೀಷ್ಟದಂತೆಯೇ ಬರುವ ಮಾರ್ಗಶೀರ್ಷ ಮಾಸದಲ್ಲಿ ನಿಮ್ಮ ಸುರಲೋಕಕ್ಕೆ ಬಂದು ನಿಮ್ಮನ್ನೆಲ್ಲ ಅನುಗ್ರಹಿಸ್ತೇನೆ. ಆ ಬಗ್ಗೆ ನಿನಗೆ ಅನುಮಾನ ಬೇಡ
1: ಸ್ವಾಮಿ. ಹಾಗಿದ್ರೆ ಇದು ಮತ್ತೊಮ್ಮೆ ನಿನಗೆ ಪ್ರಣಾಮವನ್ನೆಸಗಿ ನಾನು ಬಂದಂತೆ ಈಗ ಸ್ವರ್ಗಲೋಕಕ್ಕೆ ಹೋಗ್ತೇನೆ ಸ್ವಾಮಿ.
0: ಆಗಲಿ, ಶುಭವಾಗಲಿ,
1: ಶೀಘ್ರವಾಗಿಯೇ ಬರಬೇಕು.
0: ಸುರೇಂದ್ರನಿಗೆ ಕೊಟ್ಟಿರುವಂತಹ ಮಾತಿನಂತೆ ಕಾರ್ತಿಕ ಮಾಸವನ್ನೆಲ್ಲ ಕಳೆದದ್ದಾಯಿತು, ಮಾರ್ಗಶೀರ್ಷ ಮಾಸ ಪ್ರಾರಂಭವಾಗಿದೆ. ಈ ಮಾಸದಲ್ಲಿ ನಾನು ದೇವಲೋಕಕ್ಕೆ ಹೋಗಬೇಕು. ಹೋಗುವಾಗ ಆ ದೇವೇಂದ್ರನಿಗೆ ನನ್ನನ್ನು ಗುರುತಿಸುವುದರ ಬಗ್ಗೆ ಎಷ್ಟರ ಮಟ್ಟಿಗೆ ಶಕ್ತಿ ಉಂಟು ಎನ್ನುವುದನ್ನು ನೋಡುವುದಕ್ಕಾಗಿ ವೇಷವನ್ನು ಬದಲಿಸಿ ಹೋಗಬೇಕು. ಯಾವ ವೇಷ? ಬೇಡರ ವೇಷವನ್ನು ಧರಿಸ್ತೇನೆ. ಬರೇ ಬೇಡರ ವೇಷ ಧರಿಸಿದರೆ ಸಾಕೋ? ಅದಕ್ಕೆ ಸರಿಯಾಗಿರುವಂತಹ ನಮ್ಮ ಕಾರ್ಯ ಬೇಟೆ.

ಬೇಟೆಯಾಡುತ್ತಾ ಬೇಟೆಯಾಡುತ್ತಾ ಘೋರವಾಗಿರುವಂತಹ ಕಾಂತಾರದಲ್ಲಿ ಸಂಚರಿಸುತ್ತಿರುವ ಕಾಲ. ಸಿಂಹ ಶಾರ್ದೂಲ ದೇವಗಳಾಗಿರುವಂತಹ ಕ್ರೂರ ಪ್ರಾಣಿಗಳನ್ನೆಲ್ಲ ಸಂಹಾರ ಮಾಡಿದ್ದು ಆಯಿತು. ಅದೆಷ್ಟೋ ದೂರ ಕಾಡಿನಲ್ಲಿ ಸಂಚಾರ ಮಾಡುತ್ತಿರುವಂತಹ ಕಾಲ. ಇಲ್ಲಿ ಏನನ್ನು ಕಾಣ್ತಾ ಇದ್ದೇನೆ?

ಕಾಡಿನ ಮಧ್ಯದಲ್ಲಿ ಅನೇಕ ವಿದ್ಯೆಗಳನ್ನೆಲ್ಲ ಕಾಣ್ತಾ ಇದ್ದೇನಲ್ಲ, ಈ ವಿದ್ಯೆಗಳಿಗೆಲ್ಲ ಒಂದು ಅಧಿಕಾರಿ ಬೇಕಿತ್ತು. ವಿದ್ಯೆಗಳನ್ನು ಸೃಷ್ಟಿ ಮಾಡಿರುವಂತಹ ಬ್ರಹ್ಮದೇವನಿಗೆ ಅದಕ್ಕೊಂದು ಅಧಿಕಾರಿಗಳನ್ನು ಸೃಷ್ಟಿ ಮಾಡಬೇಕು ಎನ್ನುವಂತಹ ಕಲ್ಪನೆ ಇಲ್ಲವೇ? ಅಥವಾ ಕಲ್ಪನೆ ಇದ್ದೂ ಸಹ ತಪ್ಪು ಮಾಡಿದ್ದಾನೆ? ಇದನ್ನು ವಿಚಾರ ಮಾಡಲೇಬೇಕು. ಬ್ರಹ್ಮನಲ್ಲಿಗೆ ಹೋಗಿ, ಬ್ರಹ್ಮ ನೀನಿಂತಹ ತಪ್ಪು ಮಾಡಿದ್ದೀಯ, ಅಧಿಕಾರಿಗಳು ಇಲ್ಲದೆ ಹೋಗಿರುವ ಯಾವ ವಸ್ತುವು ವ್ಯವಸ್ಥಿತವಾಗಿರದು, ಆದ್ದರಿಂದ ವಿದ್ಯೆಗಳಿಗೆ ಅಧಿಕಾರಿಯನ್ನು ನೇಮಿಸುವಂತ ಹೇಳಬೇಕಾಗಿದೆ. ಅದಕ್ಕಾಗಿ ತಡ ಮಾಡುವುದಿಲ್ಲ, ಈ ಬೇಡ ಪ್ರವೇಶದಿಂದ ಸದ್ಯ

ನನ್ನ ಸಂಕಲ್ಪವೇ ಸತ್ಯವಾದ ಸಂಕಲ್ಪ. ಈ ಬ್ರಹ್ಮ ಸಂಕಲ್ಪವನ್ನು ವಿಕಲ್ಪಗೊಳಿಸಲು ಪ್ರಪಂಚದ ಯಾವ ವ್ಯಕ್ತಿಯಿಂದಲೂ ಯಾವ ಶಕ್ತಿಯಿಂದಲೂ ಸಾಧ್ಯವಾಗಲಿಕ್ಕಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದಲೇ ಚತುರ್ದಶ ಭುವನವನ್ನು ಸೃಷ್ಟಿಸಿದ್ದೇನೆ. ಸ್ಥಾವರ ಜಂಗಮಾತ್ಮಕವಾಗಿರುವಂತಹ ಜೀವರಾಶಿಗಳನ್ನು ಸೃಷ್ಟಿಸಿದ್ದೇನೆ. ಅಂಡಜ, ಸ್ವೇದಜ, ಉದ್ಭಿಜ, ಜರಾಜುಗಳಿಂದ ನಾಲ್ಕು ವಿಭಾಗ ಮಾಡಿ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಿದ್ದೇನೆ. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನ ಎಲ್ಲ ವ್ಯವಹಾರವು ನನ್ನ ಸಂಕಲ್ಪಾಧೀನವಾಗಿರುವಂತಹದ್ದು. ಮನುಷ್ಯನ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಭಾಗ್ಯ, ವಿತ್ತ, ವಿದ್ಯೆ, ಹೆಣ್ಣು, ಹೊಣ್ಣು, ಮಣ್ಣು, ಅಧಿಕಾರ, ಅಂತಸ್ತು ಮೊದಲಾಗಿರುವಂತಹ ಎಲ್ಲ ವಿಷಯಗಳು ಈ ಬ್ರಹ್ಮ ಸಂಕಲ್ಪಾಧೀನವಾಗಿರುವಂತಹದ್ದು. ನನ್ನ ಸಂಕಲ್ಪವನ್ನು ಮೇಲೆ ಪ್ರಪಂಚದೊಳಗೆ ಯಾವುದೂ ನಡೆಯುವ ಹಾಗಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ, ನನ್ನ ವಿನಃ ಯಾವ ಒಂದು ಹುಲ್ಲು ಕಡ್ಡಿಯೂ ಸಹಿತ ಅಲ್ಲಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನು ಪ್ರಪಂಚದ ಎಲ್ಲ ವಸ್ತುಗಳನ್ನು ನಿರ್ಮಾಣ ಮಾಡಿದಂತಹ ನಾನು ಲೋಕದ ವ್ಯವಹಾರ ಸುವ್ಯವಸ್ಥಿತವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ಅನೇಕ ಅಧಿಕಾರಗಳನ್ನು ವಿಭಜಿಸಿಕೊಟ್ಟಿದ್ದೇನೆ. ಪೂರ್ವಾದಿ ದಿಕ್ಕುಗಳ ಆಧಿಪತ್ಯವನ್ನ ಇಂದ್ರಾದಿ ಅಷ್ಟ ದೇವತೆಗಳಿಗೆ ವಹಿಸಿಕೊಟ್ಟಿದ್ದೇನೆ. ಸುರಾಧಿಪತ್ಯ, ತೇಜೋಧಿಪತ್ಯ, ಪ್ರೇತಾಧಿಪತ್ಯವೇ ಮೊದಲಾಗಿರುವಂತಹ ಅನೇಕ ಅಧಿಕಾರಗಳನ್ನ ಇಂದ್ರಾದಿ ದೇವತೆಗಳಿಗೆ ವಹಿಸಿಕೊಟ್ಟಿದ್ದೇನೆ. ಖಗೋಳದಲ್ಲಿರುತ್ತಿರುವಂತಹ ಗ್ರಹಗಳ ಅಧಿಪತ್ಯವನ್ನ ಸೂರ್ಯನಿಗೆ ವಹಿಸಿಕೊಟ್ಟಿದ್ದೇನೆ. ಉಡುಗಳ ಅಧಿಪತ್ಯವನ್ನ ಚಂದ್ರನಿಗೆ ವಹಿಸಿಕೊಟ್ಟಿದ್ದೇನೆ. ಹೀಗೆ ಲೋಕದ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ನಡೆಯಬೇಕು ಎಂಬ ಉದ್ದೇಶದಿಂದ ಎಲ್ಲ ಅಧಿಕಾರಗಳನ್ನು ವಹಿಸಿಕೊಟ್ಟದ್ದಲ್ಲದೆ ಲೋಕಾಧಿಪತ್ಯವನ್ನೇ ನಾನು ಇಟ್ಟುಕೊಂಡಿದ್ದೇನೆ. ಎಲ್ಲರೂ ನನ್ನ ಆಜ್ಞಾಧಾರಕರಾಗಿ ನಡೆಯುತ್ತಾ ಇದ್ದಾರೆ. ನನ್ನ ಹೆದರಿಕೆಯಿಂದಲೇ ವಾಯು ಸಂಚಾರ ಮಾಡ್ತಾ ಇದ್ದಾನೆ. ನನ್ನ ಹೆದರಿಕೆಯಿಂದಲೇ ಸೂರ್ಯನ ಉದಯಾಸ್ತಗತಿಗಳು ನಡೆಯುತ್ತಾ ಇವೆ. ಎಲ್ಲವೂ ನಡೀತಾ ಇದೆ, ಆದರೆ ಒಂದು ಮಾತ್ರ ಹಿಂದೆಯೇ ಬಿದ್ದಿದೆ. ವೇದಗಳ ಉಗಮವಾಗಿದೆ, ಶಾಸ್ತ್ರಗಳ ಉತ್ಪತ್ತಿಯಾಗಿದೆ, ವಿಧ ವಿಧವಾಗಿರುವಂತಹ ಕಲಾ ನಿಪುಣತೆಗಳ ವಿದ್ಯೆಯ ಸೃಷ್ಟಿಯಾಗಿದೆ. ಆ ವಿದ್ಯೆಗಳಿಗೆಲ್ಲ ಆಧಿಪತ್ಯ ಇದು ತನಕ ಯಾರಿಗೂ ಸೇರಲಿಲ್ಲ. ಈ ವಿದ್ಯೆಗಳಿಗೆಲ್ಲ ಆಧಿಪತ್ಯವನ್ನ ಶಾರದೆಗೆ ಕೊಡಬೇಕು ಅಂತ ನಾನು ಹಲವು ದಿವಸಗಳಿಂದ ಬಯಸುತ್ತಿದ್ದೆ, ಮೊದಲೇ ನಿಶ್ಚಯಿಸಿದ್ದೆ. ಆದರೆ ಆ ಕಾರ್ಯ ಇದು ತನಕ

ರೂಪಕ್ಕೆ ಬರಲಿಲ್ಲ. ಹಾಗಾಗಿ ಈಗ ತಡ ಮಾಡಬಾರದು. ಶುಭವಾಗಿರುವಂತಹ ಮಾಸ ಈಗ ನಾನು ಆ ಬಗ್ಗಾಗಿ ಯೋಗ್ಯವಾಗಿರುವಂತಹ ಮುಹೂರ್ತವನ್ನ ಗುಣಿಸುತ್ತೇನೆ, ಲಗ್ನವನ್ನ ನೋಡ್ತೇನೆ.

ದಿನಶುದ್ಧಿಯನ್ನು ಲಗ್ನಶುದ್ಧಿಯನ್ನು ನೋಡಿ ನೋಡಿ ನೋಡಿ ಶಾರದೆಗೆ ವಿದ್ಯಾಪಟ್ಟವನ್ನು ಕೊಟ್ಟಬೇಕು ಅಂತ ಅನೇಕ ಸಲ ಆಲೋಚನೆ ಮಾಡಿದ್ದು ಇತ್ತು. ಅವುಗಳಿಗೆಲ್ಲ ವಿಘ್ನ ಉಂಟಾಗಿತ್ತು. ಈಗ ಲಗ್ನವನ್ನು ನೋಡುವುದೇ ಇಲ್ಲ. ನಾಳಿನ ಶುಭ ಮುಹೂರ್ತದಲ್ಲಿಯೇ ಶಾರದೆಗೆ ವಿದ್ಯಾಧಿದೇವತಾ ಪಟ್ಟವನ್ನು ಕಟ್ಟಿಬಿಡ್ತೇನೆ.

0: ಅಯ್ಯೋ ಶಿವಜಿ, ನಾನು ಹುಟ್ಟಿ ಏನೂ ಪ್ರಯೋಜನ ಆಗಲಿಲ್ಲ ಇದುವರೆಗೆ. ಯಾಕೆಂದರೆ ಬ್ರಹ್ಮದೇವನ ಮಗಳೆನಿಸಿ ಬ್ರಹ್ಮನು ನನ್ನನ್ನು ಯಜ್ಞದಿಂದ ಪಡೆದಿದ್ದಾನೆ. ಆದರೆ ಏನು ಮಾಡೋಣ, ಎಲ್ಲರಂತೆ ಈ ದೇವತೆಗಳಲ್ಲಿಯೂ ಒಬ್ಬನನ್ನು ನಿನ್ನನ್ನಾಗಿ ಮಾಡ್ತೇನೆ. ನಿನಗೆ ಸದ್ಯದಲ್ಲಿಯೇ ವಿದ್ಯಾಧಿಪಟ್ಟವನ ಕೊಡ್ತೇನೆ ಅಂತ ಎಷ್ಟೋ ಸಲ ನನ್ನ ತಂದೆ ಹೇಳಿದ. ಆದರೆ ಅದಕ್ಕೆಲ್ಲ ವಿಘ್ನ ಬರ್ತಾ ಇದೆಯಲ್ಲ. ಆ ವಿದ್ಯಾಧಿದೇವತೆಯಾಗಿ ನಾನು ಎಂದಿಗೆ ರಂಜಿಸಬಹುದು ಎನ್ನುವಂತಹ ಕುತೂಹಲದಲ್ಲಿದ್ದರೂ ಇದುವರೆಗೆ ಅದು ಸಾರ್ಥಕವಾಗಿ ಕೈಗೂಡಲಿಲ್ಲ. ಸಾಮಾನ್ಯ ಮನುಷ್ಯರಂತೆ ನಾನು ಜನ್ಮಿಸಿ ವ್ಯರ್ಥವಾಗ್ತಾ ಇದೆಯಲ್ಲ. ಈ ವಿಚಾರವನ್ನು ನನ್ನ ತಂದೆಯಾದ ಬ್ರಹ್ಮದೇವನಿಗೆ ಹೋಗಿ ಹೇಳ್ಕೊಳ್ತೇನೆ. ಅಪ್ಪ
1: ಶಾರದೆ,
0: ಇದು ನಿನ್ನ ಅಡಿದಾವರೆಯಲ್ಲಿ ನಿನ್ನ ಮಗಳ ಅನಂತ ಪ್ರಣಾಮಗಳು.
1: ಆಗಲಿ ಬಂದಯ್ಯ.

0: ಮಗಳೇ ಶಾರದೆ.
1: ಅಪ್ಪ,
0: ಈ ಹಿಂದೆ ಹೇಳಿದಂತೆ ವಿದ್ಯಾಧಿಪತ್ಯವನ್ನ ನಿನಗೆ ಕೊಡಬೇಕು ಅಂತ ನಾನು ನಿಶ್ಚಯಿಸಿದವ. ಶಸ್ತ್ರವಿದ್ಯೆಗಳು, ಶಾಸ್ತ್ರವಿದ್ಯೆಗಳು, ವಿಧ ವಿಧವಾಗಿರುವಂತಹ ಕಲಾ ನೈಪುಣ್ಯತೆಗಳ ಅಧಿಕಾರವನ್ನ ನಿನಗೆ ಕೊಡಬೇಕು ಅಂತ ನಿಶ್ಚಯಿಸಿದ್ದೇನೆ. ಮನುಷ್ಯರ ಅಂತಸ್ಥವಾಗಿರುವಂತಹ ಶ್ರದ್ಧಾಶಕ್ತಿ, ಮೇಧಾಶಕ್ತಿ, ಪ್ರಜ್ಞಾಶಕ್ತಿ, ವಾಕ್ಶಕ್ತಿ ಶಕ್ತಿ ಇವುಗಳಿಗೆಲ್ಲ ನಿನ್ನನ್ನೇ ಒಡತಿಯನ್ನಾಗಿ ಮಾಡಬೇಕು ಅಂತ ನನ್ನ ಸಂಕಲ್ಪ ಉಂಟು. ಈ ಹಿಂದಿನ ಹಾಗಲ್ಲ, ಯೋಗ್ಯವಾಗಿರುವಂತಹ ಮುಹೂರ್ತವನ್ನ ನಾಳಿನಲ್ಲಿಯೇ ನಾನು ನಿಶ್ಚಯಿಸಿದ್ದೇನೆ.
1: ಹೌದಾ ಅಪ್ಪ? ಹಾಗಿದ್ರೆ ಮುಹೂರ್ತವನ್ನೇ ನಿಶ್ಚಯಿಸಿರುವಂತಹ ನೀನು ದೇವತೆಗಳಿಗೆಲ್ಲ ಓಲೆಯನ್ನು ಕೊಡಬೇಕು. ಈ ಸಂಭ್ರಮದ ಕಾರ್ಯಕ್ಕೆ ದೇವಾನು ದೇವತೆಗಳೆಲ್ಲರೂ ನೆರಬೇಕಲ್ಲವೇ
0: ಶಾರದೆ? ಇಂದ್ರಾದಿ ದಿಕ್ಪಾಲಕರಿಗೆಲ್ಲ ನಾನು ಓಲೆಯನ್ನು ಕೊಡ್ತೇನೆ. ಇನ್ನುಳಿದ ಎಲ್ಲ ದೇವತೆಗಳಿಗೂ ನಾನು ಓಲೆಯನ್ನು ಕೊಟ್ಟೇನು. ಆದರೆ ಈಶ್ವರ ಅವನಿಗೆ ಮಾತ್ರ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಕೊಡುವುದಿಲ್ಲ. ಆಮೇಲೆ ಮನ್ಮಥ ಅವನೂ ಕೂಡ ಈ ಸಭೆಗೆ ಬರಬಾರದು. ನಿನ್ನ ವಿದ್ಯಾಧಿಪತ್ಯವನ್ನು ಕೊಡುವಂತಹ ಸಂತೋಷ ಸಮಾರಂಭಕ್ಕೆ ಮನ್ಮಥನ ಆಗಮನವು ಆಗಕೂಡದು.
1: ಅಪ್ಪ,
0: ರಿಕ್ಕರ್ತರನ್ನು ಬಿಟ್ಟು ಆಮೇಲೆ ಉಳಿದ ಜನರನ್ನೆಲ್ಲ ಕರೆಸಿಕೊಳ್ಳುತ್ತೇನೆ.
1: ಅಪ್ಪ, ನಿಮ್ಮದೇ ತಮ್ಮನಾಗಿರುವ ಮನ್ಮಥ, ಇದಲ್ಲದೆ ತ್ರಿಮೂರ್ತಿಗಳಲ್ಲಿಯೇ ಒಬ್ಬನಾಗಿರುವಂತಹ ಲಯಕರ್ತೃ ಆ ಮಹಾದೇವನಾದ ಶಂಕರ, ಇವರಿಬ್ಬರನ್ನೂ ಹೊರತು ಉಳಿದೆಲ್ಲರನ್ನೂ ಕರೆಸ್ತೇನೆ ಅಂತ ಹೇಳಬೇಕಾದ್ರೆ ಅವರ ಮೇಲೆ ದ್ವೇಷವೋ ಅಥವಾ ಅಸೂಯೆಯೋ ಏನಿದೆ ನಿಮಗೆ ಸ್ವಾಮಿ?
0: ಮಗಳೇ, ಶಂಕರನು ಸಾಮಾನ್ಯನಲ್ಲ. ಕೇವಲ ಶ್ಮಶಾನದಲ್ಲಿ ತಿರುಗಾಡುತ್ತಾ ಇರುವಂತಹ ವ್ಯಕ್ತಿ, ರುಂಡಮಾಲೆಯನ್ನು ಧಾರಣ ಮಾಡಿರುವಂತಹ ವ್ಯಕ್ತಿ, ನೀಲೋಲ ಅಂಥವನು ನಿಮ್ಮಂತಹ ಸುಂದರಿಯರ ಎದುರುಗಡೆಗೆ ಬರಕೂಡದು. ಆಮೇಲೆ ಮನ್ಮಥನು ಯುಕ್ತಾಯುಕ್ತತೆಯನ್ನು ವಿಚಾರ ಮಾಡದೆ ಯಾರ್ಯಾರ ಮೇಲೂ ಬಾಣ ಪ್ರಯೋಗ ಮಾಡುತ್ತಾ ಬೇಸಿಗೆ ವ್ಯವಹಾರ ನಡೆಸುತ್ತಿರುವಂತಹ ವ್ಯಕ್ತಿ ಮನ್ಮಥ. ಆದ್ರಿಂದ ಶಿವ ಮತ್ತು ಮನ್ಮಥರು ಈ ಕಡೆಗೆ ಬರಲೇಬಾರದು.
1: ಅಪ್ಪ, ಹಾಗಿದ್ದರೆ ನಿಮಗೆ ಇಷ್ಟ ಬಂದವರನ್ನ ಕರೆಸಿ ಅಂತೂ ಶೀಘ್ರದಲ್ಲಿಯೇ ಈ ಕಾರ್ಯ ನೆರವೇರುವಂತೆ ಮಾಡಬೇಕಪ್ಪ.
0: ಪಟ್ಟಣಗಳನ್ನೆಲ್ಲ ಶೃಂಗರಿಸುವ ಹಾಗೆ ವಿಶ್ವಕರ್ಮನಿಗೆ ನೇಮಿಸಿದ್ದೇನೆ. ಪಟ್ಟಣಗಳನ್ನೆಲ್ಲ ಶೃಂಗರಿಸಿದ್ದಾನೆ. ನೋಡು ನೋಡು, ಇಲ್ಲಿ ವಿಚಿತ್ರ

0: ಸಾರದೆ
1: ಅಪ್ಪ,
0: ವಿಶ್ವಕರ್ಮನ ಕಲಾ ನೈಪುಣ್ಯತೆಯನ್ನು ನೋಡು. ಇಲ್ಲಿ ಸಭಾಮಂಟಪಕ್ಕೆ ರತ್ನಮಯವಾಗಿರುವಂತಹ ಗೋಡೆಯನ್ನೇ ನಿರ್ಮಾಣ ಮಾಡಿದ್ದಾನೆ.
1: ಹೌದು,
0: ಅನೇಕ ದೇವತೆಗಳ ಚಿತ್ರಗಳ ಪಟಗಳನ್ನೆಲ್ಲ ಇಲ್ಲಿ ಇರಿಸಿದ್ದಾನೆ.
1: ಹೌದು,
0: ನೋಡು ನೋಡು, ಅನೇಕ ದೇವತೆಗಳ ಚಿತ್ರಪಟ ಇಲ್ಲಿ ಉಂಟು. ಇಲ್ಲಿ ಮುಂಭಾಗದಲ್ಲಿ ಕಾಣುತ್ತಿರುವಂತಹ ಚಿತ್ರ ಯಾರದು ಗೊತ್ತೋ?
1: ಯಾರದು ಅಪ್ಪ?
0: ಮನದ ಮೇಲೆ ಕುಳಿತುಕೊಂಡು ಪಂಚಮುಖದಿಂದ ಯುಕ್ತನಾಗಿರುವಂತಹ ವ್ಯಕ್ತಿ ನಾನು. ನನ್ನ ಮುಖಾರವಿಂದವನ್ನು ನೋಡು, ಎಷ್ಟು ಚಂದವಾಗಿ ಪಟವನ್ನು ಬಿಡಿಸಿದ್ದಾನೆ. ಆಮೇಲೆ ಅಗ್ನಿ ಇದ್ದಾನೆಲ್ಲ ನೋಡು, ಈ ಕಡೆ ಯಮ, ಆ ಕಡೆ ಇಂದ್ರ, ಹೀಗೆ ಅನೇಕ ದೇವತೆಗಳ ಹೆಸರನ್ನು ಆಮೇಲೆ ಅವರ ಚಿತ್ರವನ್ನು ಬಿಡಿಸಿಟ್ಟಿದ್ದಾನೆ ನೋಡು
1: ಅಪ್ಪ. ಹಾಗೆ ನೋಡ್ತಾ ನೋಡ್ತಾ ಇರಬೇಕಾದ್ರೆ ಈ ಕಡೆ ಗೋಡೆಯಲ್ಲಿ ಅತಿ ಸುಂದರವಾದ ಇನ್ನೊಂದು ಚಿತ್ರ ಕಾಣ್ತಾ ಇದೆಯಲ್ಲ ಅಪ್ಪ, ಅದ್ಯಾರ ಚಿತ್ರ ಅದು?
0: ಇದು ಮನ್ಮಥನ ಚಿತ್ರ. ಇದು

ಮಂಟಪದ ಗೋಡೆಯ ಮೇಲೆ ಮನ್ಮಥನ ಚಿತ್ರವೇ. ಇಚ್ಛುಮಯವಾಗಿರುವಂತಹ ಚಾಪವನ್ನು ಧರಿಸಿ ಸಮಬಾಣಗಳನ್ನ ಕರೆದರೆ ಹೇಳಿರುವಂತಹ ಈ ಚಿತ್ರ ಇದು ಕೇವಲ ಮನ್ಮಥನ ಚಿತ್ರವೇ ವಿನಃ ಅನ್ಯರದ್ದಲ್ಲ. ಆ ಮನ್ಮಥ ವಿಷ್ಣುವಿನ ಪುತ್ರನಾಗಿ ತಂದೆಯ ಯೋಗ್ಯತೆಯನ್ನು ಹಾಳು ಮಾಡಿದಂತಹ ಈ ಕೃತ್ಯವನ್ನು ನಡೆಸುತ್ತಿರುವಂತಹ ಮನ್ಮಥ, ಆ ಮನ್ಮಥನ ಪಟವು ಈ ಬ್ರಹ್ಮದೇವರ ಈ ಸಭಾಮಂಟಪದ ಗೋಡೆಯ ಮೇಲೆ

ಕುಸುಮಾವತಿಯಲ್ಲಿ ವೃತ್ತಿಯಿಂದೊಡಗೂಡಿ ಓಲಗವನ್ನು ನಿರ್ಮಿಸಿದ್ದೇನೆ. ನಿರ್ಮಿಸಿ ಸೃಷ್ಟಿ ಸ್ಥಿತಿಗಳಿಗೆ ಸಹಾಯಕನಾಗಿ ನಡೆದುಕೊಳ್ಳುತ್ತಾ ಇದ್ದೇನೆ. ಅದಲ್ಲದೆ ಪ್ರತಿಯೊಂದು ಯುವಕ ಯುವತಿಯರ ಮೇಲೆ ನನ್ನ ಭೂಭಾಣದ ಪ್ರಯೋಗ ಮಾಡಿ ಅವರನ್ನ ಕಾಮಾಸಕ್ತಿಯಲ್ಲಿ ಕೂಡುವ ಹಾಗೆ ಮಾಡಿದ್ದೇನೆ. ಇಷ್ಟೇ ಅಲ್ಲ, ನಾನು ಸಾಮಾನ್ಯ ವ್ಯಕ್ತಿಯಲ್ಲ.

ಅಲ್ಲ, ಎಲ್ಲರ ಅಂತರ್ಯದಲ್ಲಿಯೂ ಒಲಿತುಕೊಂಡಿದ್ದೇನೆ ನಾನು. ನಾನು ಇಲ್ಲದೇ ಇರುವಂತಹ ಯಾವ ವ್ಯಕ್ತಿಗಳೂ ಇಲ್ಲ, ಎಲ್ಲರಲ್ಲಿಯೂ ನಾನು ವಾಸವಾಗಿದ್ದೇನೆ. ಅಲ್ಲದೆ ಸರ್ವಸಂಗ ಪರಿತ್ಯಾಗ ಮಾಡಿರುವಂತಹ ಸಕಲವನ್ನು ತೊರೆದಿರುವಂತಹ ವ್ಯಕ್ತಿಗೆ ಹೂಬಾಣವನ್ನು ಹೊಡೆದು ಅವರನ್ನ ಕಾಮದ ಬಲೆಗೆ ಸಿಲುಕಿಸಬಲ್ಲೆ. ಇಂಥ ಪರಾಕ್ರಮಿ ನಾನು. ಈ ಇಷ್ಟಿರುವಾಗ ಮುದುಕರನ್ನು ಸಹ ಕಾಮದ ದವಡೆಗೆ ನೂಕಬಲ್ಲೆ. ಅಲ್ಲದೆ ಹೀಗೆ ವಿಚಾರ ಮಾಡುತ್ತಿರುವಾಗ ಸತ್ಯಲೋಕದಲ್ಲಿ ಬ್ರಹ್ಮರು ಮಗಳಾದ ಶಾರದೆಗೆ ವಿದ್ಯಾಪಟ್ಟವನ್ನು ಕಟ್ಟುವುದಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿದ್ದಾರೆ ಎನ್ನುವುದನ್ನ ಕೇಳಿದ್ದೇನೆ. ಅಲ್ಲಿ ಆ ಉತ್ಸವವನ್ನು ನೋಡುವುದಕ್ಕೋಸ್ಕರ ನಾನು ಹೋಗಬೇಕು ಎನ್ನುವಷ್ಟರಲ್ಲಿ ತಂದೆಯು ಬಂದು ಹೇಳಿದ್ದೇನು, ಬ್ರಹ್ಮನು ನಿನ್ನನ್ನು ಅನೇಕ ತರದಿಂದ ನಿಂದಿಸುತ್ತಾ ಇದ್ದಾನೆ ಎನ್ನುವುದಾಗಿ, ನನ್ನ ಪಟವನ್ನೆಲ್ಲ ಹೊರಿದೊಗೆದಿದ್ದಾನೆ ಎನ್ನುವ ವಿಷಯವನ್ನ ಕೇಳಿದ್ದೇನೆ. ಇದನ್ನ ಕೇಳಿ ಸಹಿಸಲು ಅಸಾಧ್ಯವಾಗ್ತಾ ಇದೆ. ಬ್ರಹ್ಮ ತಾನೊಬ್ಬ ಪ್ರತಿಷ್ಠಿತ ವ್ಯಕ್ತಿ ಎಂದು ಅಹಂಕಾರದಿಂದ ನನ್ನನ್ನ ಈ ರೀತಿ ಭಂಗಿಸಿದನಲ್ಲ ಬ್ರಹ್ಮನ, ನಾನೇನು ಸಾಮಾನ್ಯ ವ್ಯಕ್ತಿಯ.

ತನ್ನಿಂದಲೇ ಸಕಲ ಸೃಷ್ಟಿಯಾಗುತ್ತಿದೆ ಎನ್ನುವ ಹೆಮ್ಮೆಯಿಂದ ಬ್ರಹ್ಮನು ಈ ರೀತಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದನಲ್ಲ. ನಾನಿಲ್ಲದೆ ಸೃಷ್ಟಿ ಕಾರ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಜೋತ್ಪತ್ತಿ ಆಗಬೇಕಾದ್ರೆ ನನ್ನ ಸಹಾಯ, ನನ್ನ ಹೂಪರ್ಣ ತಾಗಿದಾಗಲೇ ಪ್ರಜೋತ್ಪತ್ತಿ ಆಗ್ತದೆ. ಇದೆಲ್ಲ ಮರೆತು ತಾನೇ ತಾನೆಂಬ ಅಹಂಕಾರದಿಂದ ಮರೆಯುತ್ತಿದ್ದಾನೆ. ಇಂದು ಈ ಮನ್ಮಥ ಮನಸ್ಸು ಮಾಡಿದರೆ ಮೂರು ಲೋಕದಲ್ಲಿಯೂ ಮನ್ಮಥರನ್ನು ಎದುರಿಸುವಂತಹ ವ್ಯಕ್ತಿಗಳಿಲ್ಲ. ಹೀಗಿರುವಾಗ ದೇವತೆಗಳ ಆದಿಯಾಗಿ ಶಂಕರ ನಾರಾಯಣರು ಸಮೇತರಾಗಿ ನನ್ನ ಅಸ್ತ್ರಕ್ಕೆ ಮನ್ನಣೆಯನ್ನು ಕೊಡ್ತಾ ಇದ್ದಾರೆ ಅಂತಿರುವಾಗ ಈ ಬ್ರಹ್ಮನಿಗೆ ಸರಿಯಾದ ಪ್ರಾಯಶ್ಚಿತವನ್ನ ಮಾಡ್ತೇನೆ.

0: ಸತಿಪತಿಗಳು ಭೋಗಾಸಕ್ತರಾದರೆ ಯಾವ ಮಹತ್ವವೂ ಇಲ್ಲ. ಒಂದು ತಂದೆ ಮಗಳನ್ನು ಭೋಗಿಸಿದರೆ ಅದು ವಿಶೇಷ. ಮೃಗ ಪಕ್ಷಿಗಳ ಉಪಾಧಿಯಲ್ಲಿ ಬ್ರಹ್ಮನು ಶಾರದೆಯನ್ನು ಭೋಗಿಸುವ ಹಾಗೆ, ಹಗಲು ರಾತ್ರಿ ಎನ್ನುವ ಭೇದವಿಲ್ಲದೆ ಭೋಗಿಸುವ ಹಾಗೆ ಮಾಡುತ್ತೇನೆ. ಅದಕ್ಕಾಗಿ ಬ್ರಹ್ಮನಿಗೆ ಎರಡು ಅಸ್ತ್ರವನ್ನ ಬಿಟ್ಟಿದ್ದೇನೆ, ಅಲ್ಲದೆ ಶಾರದೆಗೂ ಎರಡು ಅಸ್ತ್ರವನ್ನು ಭೋಗಿಸುತ್ತೇನೆ.
1: ಶಾರದೆ
2: ಅಪ್ಪ, ಏನನ್ನು ನೋಡ್ತಾ ಇದ್ದಿ?
1: ನಿನ್ನ ಮುಖವನ್ನು ನೋಡಿದಾಗ ಅತ್ಯಂತ ರಮಣೀಯವಾಗಿ ಕಾಣ್ತಾ ಇದೆಯಲ್ಲ. ನಿನ್ನ ಮುಖ ಹೇಗೆ ಇದೆ? ಪದ್ಮದ ಹಾಗೆ ಉಂಟಲ್ಲ. ಓ ಪದ್ಮ,

0: ಶಾರದೆ
1: ಅಪ್ಪ
0: ಶರದೇಂದುವಿನ ಮುಖಾರವೆಂದಿದ ಹಾಗೆ ನಿನ್ನದು ಉಂಟಲ್ಲ, ನಿನ್ನ ಮುಖವನ್ನು ನೋಡಿದಾಗ ಎಂಥವನ ಅಂತರಂಗಕ್ಕೂ ಸಹಿತ ಒಂದು ರೀತಿಯಾಗಿರುವಂತಹ ಸ್ಫೂರ್ತಿ ಉತ್ಪತ್ತಿ ಆಗಬೇಕು.
1: ಓಹೋ,
0: ಆಪಾದ ಮಸ್ತಕಾಂತವಾಗಿ ನಿನ್ನ ಶರೀರ ಲಾವಣ್ಯದಿಂದ

0: ತುಂಬಿ ತುಳುಕುತ್ತಾ ಇದೆ ಮಗಳೇ. ಇಷ್ಟೆಲ್ಲ ಯುವತಿ ಆಗಿರುವಂತಹ ಯೌವನದಲ್ಲಿರುವಂತಹ ನಿನಗೆ ಪುರುಷರ ಸಹವಾಸದ ಅಪೇಕ್ಷೆ ಆಗುದಿಲ್ವೇನೆ? ಸುಂದರವಾದ ಸುಂದರನಾಗಿರುವಂತಹ ಪತಿಯನ್ನ ನೀನು ಬಯಸ್ತಾ ಇಲ್ವೇನೆ
1: ಅಪ್ಪ? ನೀನೇನು ಸಾಮಾನ್ಯ ಮನುಷ್ಯನಲ್ಲ, ನಿನ್ನಂಥವನೇ ಹೀಗೆ ಕೇಳಿದ ಮೇಲೆ ಅಪ್ಪ ನೀನು ಲೋಕವೊಂದೇ ಅಲ್ಲವೇ?

0: ಓ ಬ್ರಹ್ಮದೇವ
1: ಶಾರದೆ,
0: ನೀನು ಹೇಳುವಂತಹ ಮಾತನ್ನು ಕೇಳುವಾಗ ಒಮ್ಮೆ ಆಶ್ಚರ್ಯ, ಇನ್ನೊಂದು ವಿಚಾರದಿಂದ ಶೋಕವೂ ನನಗೆ ಅನಿಸ್ತಾ ಇದೆ. ಯಾಕೆ ಗೊತ್ತಿದೆಯಾ ದೇವ? ನೀನು ಸಹ ಪುರುಷನಾಗಿ ನಿನಗೆ ಯೋಗ್ಯರಾಗಿರುವಂತಹ ಒಂದು ಸ್ತ್ರೀಯನ್ನ ಮದುವೆ ಆಗಬಹುದಿತ್ತಲ್ಲ, ನಮಗೆ ಹಾಗೆ ವಿರಹ ಬಾಧೆ ಉಂಟಾಗ್ತದೆ ಅಂತಾದ್ರೆ ನೀನೇ ಯಾಕೆ ಮದುವೆ ಆಗಲಿಲ್ಲ ಬ್ರಹ್ಮದೇವ?
1: ಶಾರದೆ, ನಿನ್ನ ಮುಖವನ್ನು ನೋಡಿದಾಗ, ನಿನ್ನ ಶರೀರ ಲಾವಣ್ಯಗಳನ್ನೆಲ್ಲ ಕಂಡಾಗ, ನಿನ್ನ ಬಾಯಿಂದ ಬರುತ್ತಿರುವಂತಹ ಸ್ವರಗಳನ್ನೆಲ್ಲ ಕೇಳಿದಾಗ, ನಾನು ಮದುವೆಯಾದ್ರೆ ನಿನ್ನಂತಹ ಸುಂದರಾಂಗಿಯನ್ನೇ ಮದುವೆ ಆಗಬೇಕು ಅಂತ ನನ್ನ ಅಂತರಂಗಕ್ಕೆ ಅನಿಸ್ತಾ ಉಂಟು.
0: ಬ್ರಹ್ಮದೇವ,
1: ಶಾರದೆ, ನಿನ್ನ ಲಾವಣ್ಯ ರಾಶಿಯನ್ನು ಕಂಡು ಮುಗ್ಧನಾದೆ, ಭ್ರಮಿತನಾದೆ ನಾನು. ನಾನು ನಿಜವಾಗಿಯೂ ಕಾಮ ಪರವಶನಾಗ್ತಾ ಇದ್ದೇನೆ. ಓ ಶಾರದೆ,
0: ಬ್ರಹ್ಮದೇವ,
1: ಈಗ ನಾವು ಇಲ್ಲಿ ಕಾಲಹರಣ ಮಾಡುವುದಿಲ್ಲ, ಕೂಡಲೇ ಏಕಾಂತ ಮಂದಿರವನ್ನು ಸೇರೋಣ.
0: ಆಯ್ತು.
2: ಹೀಗೂ ಉಂಟ ವಿಷಯ?

ಯಾವುದೋ ಒಂದು ಸಂಭ್ರಮದ ಸಿದ್ಧತೆ ಇಲ್ಲಿ ಆಗಿದೆ ಎನ್ನುವುದು ಅರ್ಥ ಮಾಡಿಕೊಂಡೆ. ಯಾವುದು ಪ್ರಯೋಜನ ದಾರಿಗೆ ಬರ್ತಾ ಇಲ್ಲ. ಇಲ್ಲಿ ಬಂದು ಕಮಲಾಸನ ನಿವಾಸವನ್ನು ನೋಡಿದರೆ ಇದಕ್ಕೆ ಕವಾಟ ಬಂಧನ. ಇಂತಹ ಮಧ್ಯಾಹ್ನದ ಸಮಯದಲ್ಲಿ ಬ್ರಹ್ಮದೇವ ಬಾಗಿಲನ್ನು ಮುಚ್ಚಿ ಯಾಕೆ ಕುಳಿತುಕೊಂಡಿರಬಹುದು? ಶಾರದೆಯೂ ಮನೆಯಲ್ಲಿ ಇಲ್ಲವೇ? ಇವರನ್ನು, ಇವರ ಅಂತರಂಗದ ಅರ್ಥವನ್ನೆಲ್ಲ ತಿಳಿದುಕೊಂಡಿದ್ದೇನೆ, ಇವರನ್ನು ಈಗ ಮಾತಾಡಿಸ್ತೇನೆ. ಲೋ ಬ್ರಹ್ಮ.

ಏನ್ ಮಾಡ್ತಾ ಇದ್ದಿ ಮನ್ಯಾಗ ಬಾಗಲ ಮುಚ್ಕೊಂಡು ಒಳಗಡೆ ಏನೋ ಗುಸು ಗುಸು ಅಂದಂಗ ಐತಲ್ಲ, ಇಂಥ ಹಗಲಿಯಾಗ ಬಾಗಲ ಮುಚ್ಕೊಂಡು ಒಳಗಿರೋದೇನು ಸರಿಯಲ್ಲ. ಯಾಕಂದ್ರ ಇನ್ನೊಬ್ರಿಗೆ ಹಂಗಲ್ಲ ಹಿಂಗ್ ಮಾಡ್ಬೇಕಂತ ಅನ್ನೋ ಜನ ಇಂಥ ಬಾಗಲ ಹಾಕ್ದಿಯಲ್ಲ. ಒಂದ್ ವೇಳೆ ನಾರಾಯಣನಿಗೆ ಈ ವಿಷಯ ಗೊತ್ತಾದ್ರೆ ಅವ ಸುಮ್ಮನೆ ಉಳಿಯಾಕಿಲ್ಲ. ಲೋ ಬ್ರಹ್ಮ ನಿನ್ ಮುಖ ನೋಡ್ಬೇಕಾಗಿದೆ, ಸ್ವಲ್ಪ ಬಾಗಲ ತರಿ ಬಾಗಲ ತರಿ.

0: ಶಬರ ಅಡವಿಯಲ್ಲಿ ಸಿಕ್ಕಿದ ಮೃಗಗಳನ್ನ ಬೇಟೆಯಾಡಿ ಮಾಂಸವನ್ನ ತಿಂದು ಆತ್ಮಿನ ಸೊಕ್ಕಿನ ಮಾತುಗಳನ್ನ ಇಲ್ಲಿ ಆಡಬೇಡ. ಬ್ರಹ್ಮದೇವ ಮೌನವಾದ ಜಪದಲ್ಲಿ ಏಕಾಂತ ಸ್ಥಳದಲ್ಲಿ ಕೂತಿದ್ದಾನೆ. ಈಗ ಬಾಗಿಲವನ್ನು ತೆರೆಯಲು ನೀನಲ್ಲ, ಆ ಶಂಕರನೇ ಬಂದು ಹೇಳಿದ್ರು ಬಾಗಿಲನ್ನು ತೆರೆಯುವ ಆಗಿಲ್ಲ, ಇದು ಬ್ರಹ್ಮನ ಆಜ್ಞೆ, ನೀನು ಇಲ್ಲಿ ಕೂಗಬೇಡ.
1: ಸಾರ್ವಕನ ಬಾಗಲ ತೆರೆಯೋದಿಲ್ಲ ಅಂದ್ರ ನಮಗೂ ಸ್ವಲ್ಪ ಮೌನ ಜಪ ಹೆಂಟದ್ದು ಅಂತ ನೋಡ್ಬೇಕಾಗೈತಿ. ಯಾಕಂದ್ರೆ ಮೌನ ಜಪ ಮಾಡೋದಿದ್ರೆ ಏಕಾಂತ ವಾಸ ಸರಿ, ಆದ್ರೆ ಜೊತೆಗೆ ಹೆಂಗಸೂರ್ ನಿಟ್ಕೊಂಡು ಏನ್ ಮಾಡ್ತಾನವ ಬಾಗಲ ತರಿ, ನನಗೂ ನೋಡ್ಲೇಬೇಕು.
0: ನಾನು ಹೆಂಗಸಲ್ಲ ಆತನ ಮಗಳು, ಇದು ನನಗೆ ಆಜ್ಞೆ ಬಾಗಿಲನ್ನ ಕಾಯುವುದಕ್ಕಾಗಿ. ಶಂಕರನೇ ಬಂದರೂ ಬಾಗಿಲನ್ನ ತೆರೆಯೋದಿಲ್ಲ ತೆರೆಯೋದಿಲ್ಲ.
1: ಎಲ್ಲೋ ಈ ಪ್ರಲಯ ಭೈರವನಿಗೂ ಸತ್ಯಲೋಕದಲ್ಲಿ ಬಾಗಿಲು ತೆರೆಯುವುದಕ್ಕೆ ಅವಕಾಶ ಇಲ್ಲವೇ? ಬಾಗಿಲ ತೆರೆಯದೆ ಹೋದರೆಯಂತೆ ಇದೋ ನನ್ನ ಎಡಗಾಲಿನಲ್ಲಿ ಬಾಗಿಲನ್ನು ಮುಗಿದಂತೆ ಒಳಗೆ ಪ್ರವೇಶ ಮಾಡಿ ನೋಡುವಾಗ ಇದೇನು, ಒಂದೇ ಆಸನದಲ್ಲಿ ಈಯವ ಮಗಳು ಮತ್ತು ತಂದೆ ಶಾರದೆ ಬ್ರಹ್ಮರು ಇವರು ಕುಳಿತಿರುವಂತಹ ಕ್ರಮವನ್ನು ನೋಡಿದ

0: ಯಮ ಬ್ರಹ್ಮ ಇದೇನೋ ನಿನ್ನ ಮೌನ ಜಪ ಇದು? ಹಗಲಿನ ವೇಳೆಯಲ್ಲಿ ಬಾಗಿಲನ್ನು ಮುಚ್ಚಿ ಈ ರೀತಿಯಾಗಿ ಗುಪ್ಪಿತದಲ್ಲಿ ಕುಳಿತುಕೊಂಡಿದ್ದೀಯಲ್ಲ, ಯಾವ ಜಪ ಮಾಡುತ್ತಿರುವೆ? ಜೊತೆಗೆ ನಿನ್ನ ಮಗಳನ್ನು ಸಮೀಪದಲ್ಲಿಯೇ ಕೂಡಿಸಿಕೊಂಡು ನೀನು ಅವಳನ್ನು ಆನಂದಿಸುತ್ತಿರುವಂತಹ ನಿನ್ನ ಕ್ರಮವನ್ನು ನೋಡಿದ್ರೆ ಹೇಸಿಗೆ ಗಟ್ಟವನೆ. ಇಂತಹ ಹೀನ ಕೆಲಸವನ್ನು ಒಂದು ವೇಳೆ ಈಶ್ವರನಿಗೆ ಗೊತ್ತಾದ್ರೆ ನಿನ್ನನ್ನು ಸುಮ್ಮನೆ ಬಿಡಲಿಕ್ಕಿಲ್ಲ. ಎಚ್ಚರ
1: ಯಾರ ನೀನು?

0: ಕಿರಾತ ಶಬರ ಈ ಬ್ರಹ್ಮದೇವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತ ಹೇಳಿ ಕೇಳಿ ಮಾಡುವಂತ ಯೋಗ್ಯತೆ ನಿನಗೆಲ್ಲಿದೆ ಬಂತೋ? ನಾನು ಯಾರು ಗೊತ್ತೋ? ಸಮಗ್ರ ಪ್ರಪಂಚವನ್ನೇ ಸೃಷ್ಟಿ ಮಾಡುವಂತಹ ವ್ಯಕ್ತಿ ನಾನು. ಎಲ್ಲರನ್ನೂ ಸೃಷ್ಟಿ ನಾನು ಮಾಡುವ, ನನ್ನನ್ನು ಯಾರು ಸೃಷ್ಟಿ ಮಾಡಿದವರಿಲ್ಲ. ನಾನು ಸ್ವಯಂಭೂ, ನಾನು ಹೇಳಿದ್ದೇ ಸಂಕಲ್ಪ, ಮಾಡಿದ್ದೇ ಮಾತು, ನಡೆದದ್ದೇ ವಿಧಿ. ನನ್ನನ್ನ ಕೇಳುವ ಯೋಗ್ಯತೆ ನಿನಗೆಲ್ಲಿಂದ ಬಂತೋ?
1: ಎಲ್ಲ ನನ್ನಲ್ಲಿ ಅಂತಹ ಶಕ್ತಿ ಉಂಟು. ನಾನು ಯಾರು ಎನ್ನುವುದು ನಿಮಗೆ ಗೊತ್ತಾಗಿಲ್ಲ. ಇದ ನಿನ್ನನ್ನು ಕೇಳಲಿಕ್ಕೆ ಬಂದಿರುವಂತಹ ಈಶ್ವರನೇ ನಾನು. ಎಲ್ಲ ಬ್ರಹ್ಮ
0: ಶಂಕರ, ಈ ರೀತಿ ಗುಪ್ತ ವೇಷವನ್ನ ಪಲ್ಲಟಿಸಿ ಬರುವಂತಹ ಪರಿಸ್ಥಿತಿ ಏನು
1: ಬಂದಿತ್ತು? ನಿಮ್ಮಂಥವರ ಗುಟ್ಟನ್ನು ರಟ್ಟು ನೋಡಬೇಕಿದ್ರೆ ಈ ಬದಲಿಸುವಂತಹ

0: ನೀನು ಮಾಡಿರುವಂತಹ ಆಚರಣೆ ಅದು ಲೋಕಮಾನ್ಯವಾಗಿರಬೇಕಿತ್ತು, ಲೋಕವಂದ್ಯವಾಗಿರಬೇಕಿತ್ತು. ಅದನ್ನು ಬಿಟ್ಟು ಮಗಳಾಗಿರುವಂತಹ ಶಾರದೆಯನ್ನು ಕೂಡಿದೆಯಲ್ಲ, ಇಂತಹ ನೀನ ಹೀನ ಕೃತ್ಯವನ್ನು ವಿಚಾರಿಸುವಂತಹ ಶಕ್ತಿ ಇರುವಂತಹದ್ದು ಈ ಈಶ್ವರನಿಗೆ ಒಂದೇ ಉಂಟು. ಲೋಕದಲ್ಲಿ ಹೇಸಿಗೆಯ ಕೃತ್ಯವನ್ನು ಮಾಡಿ ಮಾನಗೇರಿಯಾಗಿ ಕಾಲವನ್ನು ಕಳೆಯುತ್ತಿದ್ದೀಯಲ್ಲ, ಇದ ನಿನ್ನನ್ನು ಒಂದು ಕ್ಷಣದಲ್ಲಿ ಸುಟ್ಟು ಬಿಟ್ಟೇನು.
1: ಕಲಾಶಿವನೇ, ಈ ಮಾತುಗಳಿಗೆಲ್ಲ

0: ಏನೋ ಶಂಕರ
1: ಬ್ರಹ್ಮ
0: ಸಮಗ್ರ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಮಹಾಶಕ್ತಿ ನಾನು. ಲೋಕದೊಳಗೆ ನನಗಿಂತಲೂ ದೊಡ್ಡದಾದ ವ್ಯಕ್ತಿಗಳು ಯಾರು ಇಲ್ಲ. ಬೃಹತ್ತರವಾದ ವ್ಯಕ್ತಿ ನಾನು. ನನ್ನನ್ನು ಪರಿಶೀಲಿಸುವಂತಹ ಅರ್ಹತೆ ಯೋಗ್ಯತೆ ಪ್ರಪಂಚದೊಳಗೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ನೇತ್ರಾಗ್ನಿಯಿಂದ ನನ್ನನ್ನು ಸುಟ್ಟು ಭಸ್ಮ ಮಾಡಿಯೇನು ಎಂಬ ಅಂಜಿಕೆಯ ಮಾತುಗಳನ್ನು ಆಡುತ್ತೀಯ. ಗೊತ್ತದೆಯ ನಿನ್ನ ಯೋಗ್ಯತೆ? ನೀನು ಶ್ಮಶಾನದಲ್ಲಿ ಸಂಚಾರ ಮಾಡುತ್ತಿರುವಂತಹ ವ್ಯಕ್ತಿ, ಭೂತ ಪ್ರೇತ ಗಣಾದಿಗಳಿಂದ ಯುಕ್ತನಾಗಿರುವಂತಹ ಹೇಯ ವ್ಯಕ್ತಿ, ನಿನಗೆ ನನ್ನನ್ನು ಪರಿಶೀಲಿಸುವಂತಹ ಯೋಗ್ಯತೆಯಾದ್ರೆ ಏನುಂಟ?
2: ಬ್ರಹ್ಮ, ನಿನಗೆ ಬಂದಿರುವಂತಹ ಈ ಅಹಂಕಾರವೇ ನಿನ್ನ ಅನರ್ಥಕ್ಕೆ ಕಾರಣವಾಗಿತ್ತು. ನಿನ್ನ ವಿಕ್ರಮ ಎಂಥದ್ದು ಅಂತೂ ಗೊತ್ತು ನಮಗೆ.

0: ಈ ವಿಲಯ ರುದ್ರಮಯ್ಯರಿಗೂ ದೊಡ್ಡ ದೊಡ್ಡ ಮಾತಾಡ್ತಾ ಇದೆಯಲ್ಲ. ಹಿಂದೊಂದು ಕಾಲದಲ್ಲಿ ಸಾಮಾನ್ಯವಾಗಿರುವಂತಹ ಮಧುಕೈಟ ಭರಿಗೆ ಅಂಗಿ ಶಂಖರ ಹಾಗೆ ಓಡಿ ಹೋಗಿ ಕುಳಿತಿರುವಂತಹ ವ್ಯಕ್ತಿ ಈಗ ಮತ್ತೊಂದು ನನ್ನ ಎದುರಿಗೆ ನೀನು ಧೈರ್ಯವಾಗಿ ನಿಲ್ತೀಯೇನೋ? ಅಂತಹ ಸಾಮರ್ಥ್ಯ ಅಂತಹ ಶಕ್ತಿ ನಿನ್ನಲ್ಲಿ ಉಂಟೇನೋ? ಥು,
1: ಏನ ನಿಂದಿಸಲಿಕ್ಕೆ ಬರಾರ.

ವಿಚಾರವನ್ನು ನಾವು ಎತ್ತಿ ಹೇಳುವಾಗ ನಮ್ಮಲ್ಲಿ ಅವರಿಗಿಂತಲೂ ಶ್ರೇಷ್ಠತೆ ಇರಬೇಕು. ಅವಾಗ ಬೇರೆಯವರಿಗೆ ಉಪದೇಶವನ್ನು ಮಾಡುವಂತಹ ಯೋಗ್ಯತೆ ನಮ್ಮಲ್ಲಿ ಬರ್ತದೆ. ನಿನಗೆ ಆ ಯೋಗ್ಯತೆಯಲ್ಲಿ ಉಂಟು, ನೀನು ನನಗೆ ಸರಿ ಸಮಾನ.

0: ಸಮಾನನಗಿಂತಲೂ ಕಡಿಮೆ ಅಂತರೂ ಹೇಳಬಹುದು. ಒಂದು ವೇಳೆ ಸಮಾನ ಅಂತ
1: ಬ್ರಹ್ಮ ಸಮಾನನಲ್ಲ, ನಾನು ಹೆಚ್ಚಿನವನು. ಯಾಕೆ ಗೊತ್ತು? ಇದೋ ನಾನು ನಂದಿ ವಾಹನ,
0: ನನಗೂ ವಾಹನ ಉಂಟು, ಹಂಸ ವಾಹನ ನಾನು.
1: ನೋಡು, ನನಗೆ ಫಾಲ ನೇತ್ರ,
0: ನಾನು ಕಮಲ ನೇತ್ರ.
1: ನಾನು ಕೈಲಾಸಗಿರಿಯಲ್ಲಿ ವಾಸ ಮಾಡಿದ್ದೇನೆ,
0: ಸತ್ಯಲೋಕದೊಳಗೆ ಇರುವ ನಾನು.
1: ನನಗೆ ತಮೋ ಗುಣ,
0: ನನಗೆ ರಜೋಗುಣ ಉಂಟು.
1: ಇಡೀ ಪ್ರಪಂಚವನ್ನೇ ನಾನು ಲಯ ಮಾಡ್ತೇನೆ,
0: ಜಗತ್ತನ್ನೇ ಸೃಷ್ಟಿಸುವ ನಾನು
1: ಬ್ರಹ್ಮ. ನನಗೆ ಸತ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎನ್ನುವಂತಹ ಐದು ಮುಖಗಳುಂಟು.
0: ನಾನು ಪಂಚಮುಖದಿಂದ ಯುಕ್ತನಾಗಿದ್ದೆ. ಏನು ಕಡಿಮೆ ಉಂಟು
1: ನಿನಗೂ? ನಿನಗೂ ಐದು ಮುಖ ಉಂಟು, ನೀನು ನನ್ನ ಸಮಾನ. ನೀನು ಇದು ಪ್ರಪಂಚದಲ್ಲಿ ಇರಬಾರದು, ಅದಕ್ಕಾಗಿ

0: ಬ್ರಹ್ಮ, ನೀನು ನನ್ನ ಸಮಾನನಾಗಿರಬಾರದು. ನಿನ್ನ ಒಂದು ತಲೆಯನ್ನು ಕಡಿಮೆ ಮಾಡಿ,
1: ಈ ಕಡೆ ಬರಬೇಡ, ನನ್ನ ಮುಟ್ಟಬೇಡ. ನೀನು ನಾನು ವಿಧಿ, ದುರ್ವಿಧಿಯಾದೇನು? ವಿಶೇಷವಾಗಿರುವಂತಹ ಕಷ್ಟ ಪ್ರಾಪ್ತವಾದೀತು.
0: ಬ್ರಹ್ಮ
1: ನನ್ನ ಮುಟ್ಲಿಕ್ಕೆ ಬರಬೇಡ.
0: ಬ್ರಹ್ಮ ಯಾವುದು ಬಂದಿರುವುದನ್ನು

ಐಶ್ವರ್ಯ, ಬ್ರಹ್ಮನ ತಲೆಯನ್ನು ಚೀಟಿರುವಂತಹ ಸಮಯ. ಒಮ್ಮೆ ರುಂಡವು ಬಂದು ನನ್ನ ಕೈಯನ್ನು ಕಚ್ಚಿ ಹಿಡಿಯಿತಲ್ಲ, ಇದು ನನ್ನನ್ನು ಕೈ ಕಚ್ಚುತ್ತಿರುವಂತಹ ಸಂದರ್ಭದಲ್ಲಿ ಇದನ್ನು ನಾನು ಮೇಲೆ ಕಟ್ಟುತ್ತೇನೆ. ಅಯ್ಯೋ ನನ್ನಿಂದ ಇದು

ಯಾಕಾಗಿ ನಾನು ಈ ಬ್ರಹ್ಮನ ತಲೆಯನ್ನು ಚಿವಿಟಿದೆ? ಈ ಬ್ರಹ್ಮ ಕಪಾಲ ನನ್ನನ್ನು ಪೀಡಿಸ್ತಾ ಇದೆಯಲ್ಲ, ದಿಗಂಬರನಾಗಿ ಹೋದೆ, ಭಿಕ್ಷಾಟನೆ ಮಾಡಿದೆ. ನಾನು ದೇವಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಕಂಡು ಬರುತ್ತಿರುವಂತಹ ಕಾಲ, ಯಕ್ಷಿಣಿಯವರು ಭಿಕ್ಷೆ ನೀಡಿದಳು, ಅವಳಿಗೆ ರಾಕ್ಷಸಿಯಾದಂತ ಶಾಪ ಕೊಟ್ಟದ್ದು ಆಯಿತು. ಬ್ರಹ್ಮ ಕಪೋಲ ನನ್ನನ್ನು ಭಿಕ್ಷಾಟನೆ ಮಾಡಿಸ್ತು, ಇನ್ನು ನನಗೆ ಈ ಪ್ರಪಂಚದಲ್ಲಿ ಉಳಿಗಾಲ ಇಲ್ಲ, ನನ್ನ ರಕ್ತವನ್ನು ಮಾಂಸವನ್ನೆಲ್ಲ ಹೀರುತ್ತಿದೆಯಲ್ಲ, ನೇರವಾಗಿ ವೈಕುಂಠಕ್ಕೆ ಬಂದೆ. ಮಹಾವಿಷ್ಣುವಿನಲ್ಲಿ ಕೇಳಿದಾಗ ಮಹಾವಿಷ್ಣುವಿನ ಒಂದೇ ಒಂದು ಉಪಾಯದ ಮಾತುಗಳಿಂದ ನನ್ನ ಕೈಯಲ್ಲಿ ಪೀಡಿಸುತ್ತಿರುವಂತಹ ಬ್ರಹ್ಮಕಪಾಲ ನನ್ನ ಕೈಯಿಂದ ದೂರ ಆಯಿತು. ಬ್ರಹ್ಮಕಪಾಲದಿಂದ ನಾನು ವಿಮುಕ್ತನಾದೆ. ಇಂತಹ

ಇದುವರೆಗೆ ಯಕ್ಷಗಾನ ತಾಳಮದ್ದಳೆ ಪ್ರಸಾರವಾಯಿತು. ನಡೆಸಿಕೊಟ್ಟವರು ಶ್ರೀ ಎಸ್ ಎನ್ ಹೆಗಡೆ ಕುಂಟೆಮನೆ ಮತ್ತು ಸಂಗಡಿಗರು.

0: ಮನಸ್ಸಿನ ಉಲ್ಲಾಸಕ್ಕಾಗಿ ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಯ ಮನಮೋಹಕ ದೃಶ್ಯಗಳನ್ನ ಕಂಡು ಸಂತೋಷ ಪಡುತ್ತೇವೆ. ಪ್ರವಾಸಿ ಸ್ಥಳಗಳು ನಮ್ಮ ಮನಸ್ಸಿಗೆ ಸುಖವನ್ನು ಕೊಡುತ್ತವೆ ಎಂದಾಗ ನಾವು ಶಿಸ್ತಿನಿಂದ ಸ್ವಚ್ಛತೆಯನ್ನು ಕಾಪಾಡುವುದನ್ನ ಕಲಿಯಬೇಕು. ಬಳಸಿದ ಪದಾರ್ಥಗಳನ್ನ ಅಲ್ಲಲ್ಲಿ ಬಿಸಾಡಿ ಮಲಿನ ಮಾಡದಿರೋಣ. ಅಪಘಾತಕ್ಕೆ ಅವಸರವೇ ಕಾರಣ. ಈ ಬರಹವನ್ನ ನೋಡಿಯೂ ವೇಗವಾಗಿ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡದೆ ಮುಂದುವರೆದರೆ ಅವಘಡ ಖಚಿತ. ಜೀವ ಅಮೂಲ್ಯವಾದದ್ದು.
1: ನಾನು ಸತಿ ಮಾಡಬೇಕಾ?
0: ಪುಟ್ಟ ಮಕ್ಕಳನ್ನ ಕರೆದೊಯ್ಯುವಂತಹ ದ್ವಿಚಕ್ರ ವಾಹನಗಳ ಎದುರು ಪ್ರಾಣಿಗಳು ಅಡ್ಡ ಬರಬಹುದು. ಇರಲಿ, ಅತ್ತ ಗಮನ. ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋಣ. ನಮ್ಮ ಜೀವಗಳ ಜೊತೆ ಎದುರಿನ ಸವಾರರ ಜೀವವನ್ನೂ ಕಾಪಾಡೋಣ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ಸಮಯ 4:27.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೊಡು. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ.

0: 2999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಸಮಯ 5:02:48. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
5: ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ

0: ಇಂದು ಕೇಳಿ ಯುವ ಸ್ಪಂದನ. ಯುವ ಸ್ನೇಹಿತರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ
1: ಯುವ ಸ್ಪಂದನ
0: ನಮ್ಮ ಸ್ಟುಡಿಯೋಗೆ ಒಂದು ಪ್ರತಿಭೆ ಬಂದಿದೆ. ಆ ಪ್ರತಿಭೆ ಯಾರು, ಅವರ ಪರಿಚಯವನ್ನ ಈಗ ಮಾಡಿಕೊಳ್ಳೋಣ. ನಮಸ್ಕಾರ.
2: ನಮಸ್ಕಾರ ಮೇಡಮ್.
0: ತಮ್ಮ ಹೆಸರು?
2: ಹೇಮಂತ್ ಪರೇರಾ ಅಂತ ಹೇಳಿ.
0: ಯಾವ ಊರು?
2: ಎಡವನಾಡು ಗ್ರಾಮ ಮೇಡಮ್.
0: ಏನು ವೃತ್ತಿ ಮಾಡ್ತೀರಿ
2: ಮೇಡಮ್? ನಾನು ವ್ಯವಸಾಯ.
0: ನಿಮ್ಮ ವಿದ್ಯಾಭ್ಯಾಸ?
2: ಸೆಕೆಂಡ್ ಪಿ ಯು ಆಗಿದೆ ಮೇಡಮ್.
0: ಮುಂದೆ ನೀವು ವಿದ್ಯಾಭ್ಯಾಸವನ್ನ ಯಾಕೆ ಮುಂದುವರೆಸಲಿಲ್ಲ?
2: ಅವಕಾಶ ಇತ್ತು, ಮತ್ತೆ ನಮ್ಮದು ಕೃಷಿ ಪ್ರಧಾನ ಕುಟುಂಬ, ಕೃಷಿಯೇ ಮೂಲ. ನಮಗೊಂದು 5-6 ಎಕರೆ ಜಮೀನಿತ್ತು. ತಂದೆ ತೀರ್ಕೊಂಡಿದ್ರು ಚಿಕ್ಕ ವಯಸ್ಸಿನಲ್ಲೇ, ಅಮ್ಮನಿಗೂ ಕೂಡ ಆಗ್ತಾ ಇರಲಿಲ್ಲ. ಮುಂದೆ ಜೀವನಕ್ಕೆ ಕೃಷಿ ಆಧಾರ, ನಮಗೆ ವಿದ್ಯಾಭ್ಯಾಸ ಸಾಕು ಅಂತ ಹೇಳಿ ಅಲ್ಲಿಗೆ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡೆ.
0: ಕೃಷಿಗಿಂತ ದೊಡ್ಡ ಗುರು ಮತ್ತೊಬ್ಬರಿಲ್ಲ ಅಲ್ವಾ?
2: ಹೌದು ಮೇಡಮ್.
0: ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಆದರೂ ಕೂಡ ಇಂದಿನ ದಿನಮಾನಸದಲ್ಲಿ ಹೆಚ್ಚು ವಿದ್ಯಾಭ್ಯಾಸವನ್ನ ಕಲಿತಷ್ಟು ಹೆಚ್ಚು ಜ್ಞಾನ ನಮಗೆ ಸಿಗುತ್ತೆ ಅನ್ನೋದು ಒಂದು ಕಲ್ಪನೆ, ನಂಬಿಕೆ. ನಿಮಗೆ ನಾನು ಹೆಚ್ಚು ಓದಬೇಕಿತ್ತು ಅಂತ
2: ಅನ್ನಿಸ್ತಿಲ್ಲ ಮೇಡಮ್? ಕೃಷಿಯ ಜೀವನ ಅಂತ ಗೊತ್ತಿದ್ದರಿಂದ ನನ್ನ ಒಂದು ಜೀವನಕ್ಕೆ ಬೇಕಾದಷ್ಟು ಓದು ಅಷ್ಟು ಸಾಕು ಅಂತ ಅನಿಸಿತ್ತು. ಮುಂದೆ ಕೃಷಿ ಚಟುವಟಿಕೆಯಲ್ಲಿ ನಾನು ಭಾಗವಹಿಸ್ತೇನೆ.
0: ಈಗ ನಿಮ್ಮ ಕಾರ್ಯಕ್ರಮವನ್ನು ಸಾಕಷ್ಟು ನಮ್ಮ ಯುವ ಸ್ನೇಹಿತರು ಕೇಳ್ತಾ ಇದ್ದಾರೆ. ಅವರು ಹೆಚ್ಚು ಹೆಚ್ಚು ಓದಿದ್ದಷ್ಟು ಜ್ಞಾನ ಹೆಚ್ಚಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಸಾಕ್ತಾ ಇದ್ದಾರೆ. ಅವರಿಗೆ ನೀವು ಏನು ಸಂದೇಶವನ್ನ ಕೊಡ್ತೀರಿ?
2: ಸಂದೇಶ ಏನಿಲ್ಲ ಮೇಡಮ್, ಅವರವರ ಒಂದು ಆಲೋಚನೆ, ಅವರವರ ಜೀವನ ಶೈಲಿಗೆ ತಕ್ಕಷ್ಟು ಓದಬೇಕು. ಮುಂದೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಮುಂದೆ ಓದ್ಲೇಬೇಕಾಗ್ತದೆ. ವ್ಯವಸಾಯ ಮಾಡ್ಬೇಕಾದ್ರೂ ಓದ್ಬೇಕಾಗ್ತದೆ. ನನ್ನ ಜೀವನಕ್ಕೆ ಅಷ್ಟು ಸಾಕಿತ್ತು ಅಂತ ನನಗೆ ಅನ್ಸಿತ್ತು. ನನ್ನ ಕುಟುಂಬದ ವ್ಯವಸ್ಥೆಯು ಅಲ್ಲಿಗೆ ಬಂದು ನಿಂತಿತ್ತು. ಕುಟುಂಬದ ಜವಾಬ್ದಾರಿಯು ನನಗೆ ಇದ್ದಿದ್ದರಿಂದ ನನ್ನ ಓದು ಅಲ್ಲಿಗೆ ಸಾಕು ಅಂತ ಅನ್ಸಿ ಕೃಷಿ ಕಡೆಗೆ ಒಲವು ಜಾಸ್ತಿ ಇತ್ತು.
0: ಈಗ ಕೃಷಿಯತ್ತ ಒಲವು?
2: ಹೌದು.
0: ಕವನದತ್ತ ಬಲವು ಯಾಕೆ ಆಯ್ತು
2: ಮೇಡಮ್? ಬರೆಯುವ ಓದುವ ಹವ್ಯಾಸ ನನಗೆ ಚಿಕ್ಕ ವಯಸ್ಸು, ಒಂದು 7ನೇ ತರಗತಿ ಆ ವಯಸ್ಸಿನಲ್ಲೇ ಇತ್ತು ಮೇಡಮ್.
0: ನೀವು ಎಲ್ಲಿ ಓದಿದ್ರಿ?
2: ಪ್ರಾಥಮಿಕ ಶಾಲೆ ಎಡವನಾಡಿನಲ್ಲೇ ಓದಿದ್ದು. ನಂತರ ಸದ್ಗುರು ಅಪ್ಪಯ್ಯಸ್ವಾಮಿ ಹೈಸ್ಕೂಲಲ್ಲಿ ಪ್ರೌಢಶಾಲಾ ಶಿಕ್ಷಣ, ನಂತರದಲ್ಲಿ ಜೂನಿಯರ್ ಕಾಲೇಜ್ ಕುಶಲನಗರದಲ್ಲಿ ನನ್ನ ಪಿ ಯು ಪೂರ್ತಿ ಮಾಡಿಕೊಂಡೆ.
0: ಯಾವ ವಿಷಯ ಪಿ ಯು ಸಿನಲ್ಲಿ?
2: ಕಲೆ ಮೇಡಮ್.
0: ನಮ್ಮ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರ ಸೌರಭ ಅಂತ ಬರ್ತಾ ಇದೆ ಕೂಡ. ಅಲ್ಲಿಗೆ ನೀವು ನಿರಂತರವಾಗಿ ನಿಮ್ಮ ಕವನಗಳನ್ನ, ಕವಿತೆಗಳನ್ನ ಕಳಿಸ್ತಾ ಇದ್ರಿ, ಪ್ರಸಾರ ಕೂಡ ಆಗ್ತಾ
2: ಇದೆ.
0: ನೀವು ಕೇಳ್ತಾ ಇದ್ರಾ?
2: ಖಂಡಿತವಾಗಿ ಕೇಳ್ತೀನಿ ಮೇಡಮ್. ನನಗೆ ಆಕಾಶವಾಣಿ, ನಾವು ಚಿಕ್ಕದಲ್ಲಿ ಇರುವಾಗ ನಮ್ಮಲ್ಲಿ ಟಿವಿ ಇರಲಿಲ್ಲ, ರೇಡಿಯೋನೇ ಆವಾಗ ನಾವು ಕೇಳ್ತಿದ್ವಿ. ಮತ್ತೆ ನನಗೂ ಕೂಡ ರೇಡಿಯೋದಲ್ಲಿ ಬರೀಬೇಕು ಅಂತಿತ್ತು. ಆವಾಗ ಚೌ ಚೌ ಚೌಕಿ ಅಂತ ಕಾರ್ಯಕ್ರಮಗಳು ಬರ್ತಾ ಇತ್ತು. ಆವಾಗ ನಾನು, ನನ್ನ ಹೆಸರು ಹೇಮಂತ್ ಕುಮಾರ್ ಪಿ ಸಿ ಅಥವಾ ಹೇಮಂತ್ ಪಾರೇರ ಅಂತ ಹಾಕಬಾರ್ದು, ಯಾರಿಗೆ ಗೊತ್ತಾಗಬಾರ್ದು ಅಂತೇಳಿ ಮೌನಚಂದ್ರ ಬೋನಹಳ್ಳಿ ಅಂತೇಳಿ ಒಂದು ಹೆಸರು ಯಾರಿಗೆ ಗೊತ್ತಿಲ್ಲದ ಹೆಸರು ಇಟ್ಕೊಂಡು ನಾನು.
0: ಮೌನಚಂದ್ರ ಅಂತ ಯಾಕೆ ಬಂತು?
2: ಮೌನಚಂದ್ರ ಅಂದ್ರೆ ಯಾರಿಗೆ ಗೊತ್ತಾಗಬಾರ್ದು, ಚಂದ್ರ ಅನ್ನೋ ನಮ್ಮ ಅಪ್ಪನ ಹೆಸರು, ಹಾಗಾಗಿ ಮೌನ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ, ಯಾಕೆ ಹೊಳಿತು ನನಗೂ ಗೊತ್ತಿಲ್ಲ. ಮೌನಚಂದ್ರ ಬೋನಹಳ್ಳಿ ಅಂತ ಹೇಳಿ ನಾನು ನನ್ನ ಹೆಸರನ್ನ ಬರೆದು ಕಾರ್ಡಲ್ಲಿ ನಾನು ಹಾಕಿಸ್ತಿದ್ದೆ.
0: ಮೌನಚಂದ್ರದ ಶೀರ್ಷಿಕೆಯಡಿ ಏನಾದರೂ ಕವನವನ್ನ ಬರೆದಿದ್ದೀರಾ?
2: ಹಾಗೇನು ಬರ್ತಿಲ್ಲ ಆ ವಯಸ್ಸಲ್ಲಿ. ಹಾಗೆ
0: ಬರೆಯೋ ಆಲೋಚನೆ ಇದೆಯಾ?
2: ನೋಡ್ಬೇಕು ಮೇಡಮ್.
0: ಆವಾಗ ಎಷ್ಟು ವಯಸ್ಸು ನಿಮಗೆ?
2: ಬಹುಶಃ 7ನೇ ತರಗತಿ.
0: ಆಗ ಅಮ್ಮನ ಪ್ರೋತ್ಸಾಹ ಹೇಗಿತ್ತು? ಅಮ್ಮನ ಹೆಸರೇನು?
2: ನನ್ನ ಅಮ್ಮನ ಹೆಸರು ಸುಶೀಲಾ ಅಂತ ಹೇಳಿ, ಅವರು ಕೂಡ ಮೂಲತಃ ರೈತರೇ. ತಂದೆ

0: ಗಾರೆ ಕೆಲಸ ಮಾಡ್ತಾ ಇದ್ರು, ಚಂದ್ರ ಅಂತ ಹೇಳಿ. ಅವರು ತುಂಬ ಚಿಕ್ಕದಲ್ಲೇ ತೀರ್ಕೊಂಡಿದ್ರು. ನಂತರದಲ್ಲಿ ನಮ್ದು ತೀರ ಬಡತನದ ಕುಟುಂಬ, ಹಾಗಾಗಿ ಓದು ಕೂಡ ಅದೊಂದು ಕಾರಣಕ್ಕೆ ನಮ್ದು ಸ್ಟಾಪ್ ಆಗಿರಬಹುದು. ಜೊತೆಯಲ್ಲಿ ಓದು ಅನ್ನೋದು ನನಗೆ ತುಂಬಾ ಹವ್ಯಾಸ.
1: ಆದ್ರೆ ಈ ನಡುವೆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಬಹುದು. ಒಂದು ಕಡೆ ತಂದೆಯ ಅಗಲಿಕೆ, ಮತ್ತೊಂದು ಕಡೆ ನಿಮ್ಮ ಓದಿಗೆ ಅದು ಅಡ್ಡಿ ಆದ್ರೂ ಕೂಡ ಅದನ್ನ ಅಡ್ಡಿ ಅಂತ ಅಂದುಕೊಳ್ಳದೆ ಕೃಷಿ ವೃತ್ತಿಯನ್ನ ನೀವು ಪ್ರೀತಿ ಮಾಡಿದ್ರಿ, ಅತ್ತ ನೀವು ವಾಲದ್ರಿ ಅಲ್ವಾ? ಅದು ನಿಜಕ್ಕೂ ಕೂಡ ಒಂದು ಖುಷಿಯ ಸಂಗತಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಯುವಕರು ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡ್ರು ಅಂತ ಅಂದಾಗ ತಮ್ಮ ವಿದ್ಯಾಭ್ಯಾಸವನ್ನ ಕಡಿತಗೊಳಿಸಿ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ಕಳೆದಿರುವಂತಹ ಘಟನೆಗಳನ್ನು ಕೂಡ ನಾವು ನೋಡಿದೀವಿ. ಅದರ ನಡುವೆ ನೀವು ಕೆಸರಿನಲ್ಲಿ ಕಮಲದಂತೆ ಅರಳಿದ್ದೀರಿ, ಕೃಷಿಯನ್ನ ಪ್ರೀತಿ ಮಾಡಿದ್ದೀರಿ. ನಿಜಕ್ಕೂ ಕೂಡ ಇದು ನಮ್ಮ ಯುವ ಸ್ನೇಹಿತರಿಗೆ, ಶ್ರೋತೃಗಳಿಗೆ ತುಂಬಾ ಖುಷಿಯನ್ನ ತಂದುಕೊಡುತ್ತೆ. ಕೃಷಿಕ ಅಂತ ಹೇಳ್ಕೊಳ್ಳೋದಕ್ಕೆ ನಿಮಗೆಷ್ಟು ಹೆಮ್ಮೆ ಅನ್ಸುತ್ತೆ, ನಮಗೂ ಕೂಡ ಅಷ್ಟೇ ಹೆಮ್ಮೆ ಅಂತ ಅನ್ಸುತ್ತೆ.

0: ಖುಷಿಯಲ್ಲಿ ನಿಮ್ಮ ಒಂದು ಕವನವನ್ನ ವಾಚನ ಮಾಡಬಹುದಾ?
1: ಖಂಡಿತ ಮೇಡಮ್. ನಾನೊಂದು ಕಾಡಿನ ಬಗ್ಗೆನೇ ಒಂದು ಕವನ ಬರೆದಿದ್ದೇನೆ, ಶಪಿಸಿತು ಮರ ಅಂತ ಹೇಳಿ ಮೇಡಮ್. ಕಾಡಿನ ಸೊಗಸ ನೋಡ ಬಂದೆ, ಕಾಡಿನ ಸೊಗಸ ನೋಡ ಬಂದೆ, ಕಡಿದ ಮರ ಅಳುವುದ ಕಂಡೆ, ಕಡಿದ ಮರ ಅಳುವುದ ಕಂಡೆ, ಮಡಿದ ತರುವ ಬಿದ್ರ ಕೊಂಬೆ ಹಿಡಿಯ ಶಾಪ ಹಾಕಿ ಸಪಿಸಿತು. ಮರ ಶಾಪ ಆಗ್ತಿದೆ, ಯಾಕೆ ಕಡಿತಿದ್ರಾ ಅಂಥೇಳಿ ಆ ಮರ ಶಾಪ ಹಾಕುವಾಗ ನಾನು ಅಲ್ಲಿದ್ದೆ. ನನಗೆ ಹೇಳ್ತಾ ಇದೆ ಆ ಮರ, ನೀವು ಕಡಿಬಾರ್ದಿತ್ತು, ನನ್ನ ಕಡಿತಾ ಇದ್ದೀರಾ ಅಂತ ಹೇಳಿ ನನಗೆ ಮರ ಹೇಳ್ತಾ ಇದೆ. ಹೂವು ಕಾಯಿ ಎಲೆಗಳು ಹರಿದು ಕಾವು ಕೊಟ್ಟ ಹಕ್ಕಿಯ ಮೊಟ್ಟೆ ಒಡೆದು ನೀವು ಕೊಂದ ಪಾಪ ಕಾಡದೆ ಬಿಡದು ಸಾವು ಘೋರವೆಂದಿತ್ತು ಕೊಂಬಿಯು. ಮರ ಶಾಪ ಆಗ್ತಾ ಇದೆ, ನೀವು ನನ್ನ ಎಲೆಗಳನ್ನ ಕಾಯಿಗಳನ್ನ ಹೂವುಗಳನ್ನ ಎಲ್ಲ ಕಡ್ದು ಹಾಕಿದ್ರಿ, ನೆಲಕ್ಕೆ ಬಿದ್ದಿದ್ದೇನೆ, ಬರೀ ನನ್ನ ಕಾಂಡನ ಮಾತ್ರ ನೀವು ಕಡಿಲಿಲ್ಲ, ನನ್ನ ಜೊತೆಗೆ ಹಕ್ಕಿ ಇತ್ತು, ಹಕ್ಕಿಯ ಮೊಟ್ಟೆ ಇತ್ತು, ಅದರ ಒಂದು ಕುಟುಂಬ ಇತ್ತು, ಆ ಕುಟುಂಬವನ್ನೆಲ್ಲ ನೀವು ಕೊಂದಿದ್ದೀರ. ಇವತ್ತು ಆ ಒಂದು ಸಾವು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮ ಸಾವು ಕೂಡ ಘೋರ ಆಗ್ತದೆ ಅಂತ ಹೇಳಿ ಮರ ಹೇಳ್ತಾ ಇದೆ. ಕಣ್ಣೀರು ಬಂದವು ನಡುಗಿದವು ಕರ, ಕಣ್ಣೀರು ಬಂದವು ನಡುಗಿದವು ಕರ, ಮಣ್ಣಿನ ಕುಡಿನ ನೆಟ್ಟಿರುವೆ ಮರ. ನನಗೆ ಕಣ್ಣೀರು ಬಂತು, ನಾನು ಕೂಡ ಸುಮಾರು ಮರ ನೆಟ್ಟಿದ್ದೇನೆ. ಹಣ್ಣಿನ ಮರ ಬಾನಾಡಿಗೆ ಬಿಟ್ಟಿರುವೆ, ಬಣ್ಣಿಸುವ ಹಸಿರೊಪ್ಪಿ ಎದೆಗೊಪ್ಪಿರುವೆ. ನಾನು ಕೂಡ ಮರ ನೆಟ್ಟಿದ್ದೇನೆ, ಅಂಥ ಒಂದು ಹಕ್ಕಿಗಳಿಗೋಸ್ಕರ ನಾನು ಆ ಹಣ್ಣುಗಳನ್ನ ಅವಕ್ಕೆ ಬಿಟ್ಟು ಕೊಟ್ಟಿದ್ದೇನೆ ಅಂತ ನಾನು ಆ ಮರಕ್ಕೆ ಹೇಳ್ತಾ ಇದ್ದೀನಿ. ತಟ್ಟು ತಿಹುದು ವೃಕ್ಷದ ನೆತ್ತರ ನೋವು, ಹುಟ್ಟುವ ಪೀಳಿಗೆಗೆ ಕಾಡುವುದು ಬರವು, ಸುಟ್ಟು ಹೋಗುವ ಕಾಲಕ್ಕೂ ಮೊದಲು ನೆಟ್ಟು ಬಿಡಿ ಮರಗಿಡ ಉಳಿಯುವುದು ಜಗವು. ಅಂದರೆ ಈಗ ಆ ಒಂದು ಮರದ ಶಾಪ ನಮಗೆ ಇಂದೆಲ್ಲ ನಾಳೆ ತಟ್ಟೆ ತಟ್ಟುತ್ತೆ. ನಾವೆಲ್ಲರೂ ಈಗಲಾದರೂ ಬದಲಾಗಬೇಕು, ನಾವು ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಸುಟ್ಟು ಹೋಗುವ ಕಾಲಕ್ಕಿಂತ ಮೊದಲೇ ನಾವೊಂದಷ್ಟು ಮರಗಿಡಗಳನ್ನ ನೆಟ್ಟು ಬಿಡೋಣ ಅಂತ ಹೇಳುವುದು ಈ ಒಂದು ಕವನದ ಸಾರಾಂಶ ಮೇಡಮ್.

0: ಯಾವ ವಯಸ್ಸಿನಲ್ಲಿ ಇದನ್ನ ಬರೆದ್ರಿ?
1: ಬಹುಶಃ ಇದೊಂದು 2-3 ವರ್ಷ ಆಗಿದೆ ಮೇಡಮ್.
0: ಇದು ಪ್ರಪ್ರಥಮವಾಗಿ ಬರೆದಿದ್ದಂಥದ?
1: ಹಾ ಇಲ್ಲ, ಪ್ರಪ್ರಥಮವಾಗಿ ಒಂದು ಹೆಣ್ಣು ಮಗುವಿನ ಬಗ್ಗೆ ಬರೆದಿದ್ದೇನೆ ಮೇಡಮ್, ಅದನ್ನು ಹೇಳಿಬಿಡ್ತೀನಿ.
2: ಹೊಸಲಿಳಿದ ಮೇಲೆ ಹುಷಾರು ಮಗಳೇ ಹಸಿದ ವ್ಯಾಘ್ರಗಳಿರುತ್ತವೆ. ಮಸಿಯ ಕೆಂಡಕ್ಕೆ ಬಣ್ಣ ಬಳಿದವರು ಹೊಳೆಯುತ್ತಿರುತ್ತಾರೆ. ಹುಸಿಯ ನಾಡಿ ಹಾಲಿನಂಥ ಮುದ್ದು ಮುಖವ ಹೊಸಕಿ ಬಿಡುತ್ತಾರೆ. ಲಜ್ಜೆ ಬಿಟ್ಟ ಜನ್ಮಗಳು ಗೆಜ್ಜೆ ಸದ್ದಿಗೆ ಹದ್ದಿನಂತೆ ಕಾದಿಹರು ಸದ್ದಾಗದಂತೆ ಹೆಜ್ಜೆ ಇಟ್ಟು ರೆಪ್ಪೆ ಮಿಟುಕಿಸದೆ ಬಂದು ಬಿಡು ಮಗಳೇ. ಸವಿ ಮಾತುಗಳ ನಂಬಬೇಡ, ಪಾಷಾಣವದು ಸವಿಯುವಾಗಲೂ ತಿಳಿಯುವುದಿಲ್ಲ. ಬಾಯಿ ತೆರೆದು ಮಾತಿಗಿಳಿಯಬೇಡ, ಅದೊಂದು ಮಾಯಾಜಾಲ ಮಗಳೇ. ಅಸ್ತಿತ್ವವಿಲ್ಲದಂತೆ ಕರಗಿಸಿ ಬಿಡುತ್ತಾರೆ. ನಿನ್ನ ಮುದ್ದಾದ ಮೈಯ ಚರ್ಮ ಮಣ್ಣಿನೊಳಗೆ ಹೂತು ಬಿಡುತ್ತಾರೆ. ಹಣ್ಣಿಗೂ ಹೆಣ್ಣಿಗೂ ವ್ಯತ್ಯಾಸ ಗೊತ್ತಿಲ್ಲ. ಗೋಮುಖ ವ್ಯಾ

0: ರವರು ಭೋಗದ ವಸ್ತುವಷ್ಟೇ ಸಂಬಂಧ ತಿಳಿಯುವುದಿಲ್ಲ, ದಹಿಸಿ ಬಿಡುತ್ತಾರೆ ಮಗಳೇ. ಹುಷಾರಾಗಿರು ನೀನು. ನಿನ್ನ ಮುದ್ದು ಮುಖದ ಕಣ್ಣೀರು ಕಾಣುವುದಿಲ್ಲ ಅವರಿಗೆ, ನೀಚರವರು ಗೊತ್ತಾಗುವುದಿಲ್ಲ. ನಂಬಿ ಬಿಡಬೇಡ, ಆದಷ್ಟು ಬೇಗ ಬಂದು ಬಿಡು ಮಗಳೇ. ನೀನು ಎಲ್ಲೇ ಹೋದರೂ ಸ್ವಲ್ಪ ಹುಷಾರಾಗಿ ಮನೆಗೆ ಬಂದು ತಲುಪು ಮಗಳೇ, ನಿನ್ನ ಕಾಯ್ತಾ ಇರ್ತೀವಿ ಅಂತೇಳಿ ಒಂದು ಅಮ್ಮ ಮಗಳಿಗೆ ಹೇಳುವಂಥ ಒಂದು ಕವನ ಮೇಡಮ್.
1: ಈಗ ಹೇಮಂತ್ ಅವರೇ, ಮರದ ಬಗ್ಗೆ ಬರೀಲಿಕ್ಕೆ ನಾವು ಪ್ರತಿದಿನ ನಡ್ಕೊಂಡು ಹೋಗುವಾಗ ಮರವನ್ನ ನೋಡ್ತೀವಿ.
0: ಹೌದು,
1: ಈ ಒಂದು ಕವಿತಾ ಹೃದಯ ಹೊಂದಿರುವಂತವರು ಮರದ ಬಗ್ಗೆ ಯೋಚನೆ ಮಾಡಿ ಬರೀತಾರೆ. ನೀವು ಒಬ್ಬ ಯುವಕನಾಗಿದ್ದುಕೊಂಡು ಒಂದು ಹೆಣ್ಣು ಮಗಳ ಬಗ್ಗೆ, ರಕ್ಷಣೆಯ ಬಗ್ಗೆ ಬರೆಯೋದಿಕ್ಕೆ ಏನು ಕಾರಣ?
0: ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ಕ್ರೂರವಾಗಿ ನಡ್ಸ್ಕೊಳ್ತಾರೆ. ಸಮಾಜದಲ್ಲಿ ನಡೀತಿರುವಂತಹ ಈ ದುರ್ಘಟನೆಗಳಿಗೆ ಕಾರಣ ಏನು, ಅದಕ್ಕೊಂದು ಕಡಿವಾಣ ಹಾಕಬೇಕು, ನನ್ನಿಂದ ಒಂದು ಸಂದೇಶ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನೊಂದು ತಂದೆಯಾಗಿ, ಒಂದು ಅಮ್ಮನಾಗಿ, ಒಂದು ಅಣ್ಣನಾಗಿ ಏನು ಬರಿಬೋದು ಅಂತ ಯೋಚನೆ ಮಾಡಿದಾಗ, ಆ ಒಂದು ಮಗು ಹೆಣ್ಣು ಅಂತ ಹೇಳಿದರೆ ಒಂದು ತಾಯಿಯ ಸ್ವರೂಪ, ಹಾಗೆ ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಅವಳೊಂದು ದೇವಿಯ ಒಂದು ಸ್ವರೂಪ. ಹಾಗಾಗಿ ನನ್ನಲ್ಲೂ ಕೂಡ ಒಂದು ಮಾತೃಹೃದಯ ಜಾಗೃತವಾಗಿ ಆ ಕವನವನ್ನು ಬರೆದಿದೆ ಮೇಡಮ್.
1: ಸಂತೋಷ ಆಯ್ತು ನಿಮ್ಮ ಒಂದು ಕವಿತೆಗೆ ಆಯ್ಕೆ ಮಾಡಿರ್ತಕ್ಕಂತ ವಸ್ತು ಸಂಗತಿಗಳು.
0: ಧನ್ಯವಾದಗಳು.
1: ಇನ್ನು ನೀವು ಪ್ರಪ್ರಥಮವಾಗಿ ಕವಿತಾ ವಾಚನವನ್ನ ಯಾವ ವೇದಿಕೆಯಲ್ಲಿ ಯಾವ ವರ್ಷದಲ್ಲಿ ಮಾಡಿದ್ರಿ, ಮತ್ತೆ ಅದರ ಅನುಭವವನ್ನ ನಮ್ಮ ಯುವ ಶ್ರೋತೃಗಳ ಜೊತೆ ಹಂಚಿಕೊಳ್ಬಹುದಾ?
0: ಹಾ, ಖಂಡಿತ ಮೇಡಮ್. ನಾನು ಕವನವನ್ನು ಮೇಡಮ್ ತುಂಬಾ ಚಿಕ್ಕ ವಯಸ್ಸಿನ, ನಿಮಗೆ ಹೇಳಿದೆ ನಾನು 7ನೇ ತರಗತಿಯಲ್ಲೇ ಬರೆದಿರಬಹುದು, ಒಂದಷ್ಟು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದೇನೆ. ಕವನ ವಾಚನ ಮಾಡಬೇಕು ಅಂತ ನನಗೆ ಯಾವಾಗಲೂ ಅನಿಸ್ಲಿಲ್ಲ, ಬರೀಬೇಕು ಅಂತ ಅನಿಸ್ತಾ ಇತ್ತು. ಆವಾಗಿನ ಶಕ್ತಿ ಪತ್ರಿಕೆ ತುಂಬಾ ಪ್ರಚಲಿತ, ಇವಾಗಲೂ ಕೂಡ ಪ್ರಚಲಿತದಲ್ಲಿ ಇದ್ದೆ. ನಮ್ಮಲ್ಲಿ ಬರ್ತಿರ್ಲಿಲ್ಲ ಪತ್ರಿಕೆ, ರಸ್ತೆ ಬದಿಯಲ್ಲೋ, ಅಂಗಡಿಯಲ್ಲೋ, ಎಲ್ಲೋ ಒಂದೊಂದಷ್ಟಾಗಲ ಪೇಪರ್ ಸಿಕ್ಕಿದಾಗ ನಾನು ಅವನ್ನೆಲ್ಲ ಓದ್ತಾ ಇದ್ದೆ. ಹಾಗಾಗಿ ಪತ್ರಿಕೆ ಓದೋದು ನನಗೆ ಹವ್ಯಾಸವೂ ಕೂಡ ಇತ್ತು, ಬರೆಯೋದು ನನಗೆ ಅದು ಹೇಗೆ ಬಂತು ನನಗೆ ಗೊತ್ತಿಲ್ಲ, ಬಂದಿತ್ತು. ನಾನು ಕವನಗಳನ್ನ ಬರಿತಾ ಇದ್ದೆ, ಸಣ್ಣ ಸಣ್ಣದಾಗಿ ಬರೆದು ಒಂದಷ್ಟು ಪುಸ್ತಕಗಳನ್ನ ಮಾಡಿದ್ದೇನೆ. ಬರೆದಿಟ್ಟಾಗ ವಾಚನ ಮಾಡಬೇಕು ಅಂತ ಎಲ್ಲೂ ಅನಿಸ್ಲಿಲ್ಲ ನನಗೆ. ಇತ್ತೀಚೆಗೆ ಕೋವಿಡ್ ನಂತರದಲ್ಲಿ ನಮಗೆ ಒಂದಷ್ಟು ಟೈಮ್ ಸಿಕ್ಕಿತ್ತು, ವ್ಯವಸಾಯ ಆಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ ಎಲ್ಲ ಒಂದು ಮನೆಯೊಳಗೆ ಕುಳಿತಿದ್ವಿ ಎಲ್ಲರೂ ಕೂಡ. ಹಾಗೆ ನಾವು ಕೂತಾಗ ನನ್ನ ಒಂದು ಬರೆಯುವ ಕೈಗೆ ಸಮಯ ಸಿಕ್ತು ಅಂತ ಹೇಳ್ಬೋದು. ಆಗ ಒಂದಷ್ಟು ಜಾಸ್ತಿ ಬರ್ದೆ ಅಂತ ಅನ್ಕೊಳ್ಬಹುದು. ಆ ಸಮಯದಲ್ಲಿ
1: ನಿಮ್ಮೆದೆಯ ಮಾತುಗಳನ್ನ ಪತ್ರಿಕೆಗಳಲ್ಲಿ, ಪುಸ್ತಕಗಳಲ್ಲಿ ನೀವು ದಾಖಲಿಸ್ತೀರಿ. ಇತ್ತೀಚೆಗೆ ಒಂದು ಪ್ರಶಸ್ತಿ ಕೂಡ ಬಂತು ಮಡಿಕೇರಿ ದಸರಾದ ಸಂದರ್ಭದಲ್ಲಿ. ಬಹುಶಃ ನಮ್ಮ ಶ್ರೋತೃಗಳು ನಿಮ್ಮ ಹೆಸರನ್ನ ಅವರು ಓದಿರ್ತಾರೆ. ಯಾವ ಕವಿತೆಗೆ ಪ್ರಶಸ್ತಿ ಬಂತು
0: ಮೇಡಮ್? ನನಗೆ ಮೈಸೂರು ದಸರಾದಲ್ಲಿ ನನ್ನ ಮೌನ ಮುರಿದ ಕನವರಿಕೆಗಳು ಪುಸ್ತಕ ಈ ವರ್ಷ ಆಯ್ಕೆಯಾಗಿತ್ತು.
1: ಮೌನ ಮುರಿದ
0: ಕನವರಿಕೆಗಳು, ಅಲ್ಲಿ ನನಗೆ ಒಂದು ಸನ್ಮಾನವೂ ಕೂಡ ಆಗಿತ್ತು. ಜೊತೆಗೆ ಮಡಿಕೇರಿ ದಸರಾಕ್ಕೂ ಕೂಡ ಆಯ್ಕೆಯಾಗಿದೆ, ಗೋಣಿಕೊಪ್ಪ ದಸರಾಕ್ಕೂ ಕೂಡ ಆಯ್ಕೆಯಾಗಿದೆ. ನನ್ನ ಸೌಭಾಗ್ಯ,
1: ತುಂಬಾ ಒಂದು ಸಂತೋಷ. ಮತ್ತೆ ನಿಮಗೆ ಅಭಿನಂದನೆಗಳು ನಮ್ಮ ಶ್ರೋತೃಗಳ ಪರವಾಗಿ ಮತ್ತೆ ಯುವ ಸ್ನೇಹಿತರ ಪರವಾಗಿ.
0: ಧನ್ಯವಾದಗಳು.
2: ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಹಬ್ಬ.
0: ಹಾಗೆ ಆ ಮೈಸೂರು ದಸರಾದಲ್ಲಿ ನನ್ನೊಂದು ಯೋಧನ ಪತ್ನಿ ಅಂತ ಹೇಳುವಂತ ಕವನವನ್ನ ವಾಚನ ಮಾಡಿದ್ದೆ, ಅದನ್ನ ನಿಮ್ಮ ಮುಂದೆ ನಾನು ಇವಾಗ ಪ್ರಸ್ತುತಪಡಿಸ್ತೇನೆ. ದಾರಿಯ ಅಂಚಿಗೆ ನೋಡುವ ಅವಳು ದಿನವೂ ಕಣ್ಣೀರು ಹಾಕುವಳು. ದಾರಿಯ ಅಂಚಿಗೆ ನೋಡುವ ಅವಳು ದಿನವೂ ಕಣ್ಣೀರು ಹಾಕುವಳು. ವೀರ ಯೋಧನವನು ಗುಂಡಿಗೆ ಎದೆಯೊಡ್ಡಿ ತಿಂಗಳು ಕಳೆದು ಸಮಾಜ ಮರೆತಿದೆ. ಗುಂಡಿಗೆ ಎದೆಯೊಡ್ಡಿ ತಿಂಗಳು ಕಳೆದು ಸಮಾಜ ಮರೆತಿದೆ. ಹುತಾತ್ಮ ಅವನು ಬರುವುದಿಲ್ಲ, ನಡುಮನೆಯ ಗೋಡೆ ಅವನದು ಕುಂಕುಮ ಬಳಿದು ಪಟ ನೇತಾಡುತ್ತಿದೆ. ಎತ್ತಿಟ್ಟ ಪದಕಗಳು, ಕೊಟ್ಟ ಹಣದ ಕಂತೆಗಳು ಗಂಡನಾಗುವುದಿಲ್ಲ, ವಿಧವೆ ಅವಳು. ಇವತ್ತು ಅವನಿಲ್ಲ, ಅವಳು ಆ ಒಂದು ನೆನಪಲ್ಲೇ ಬದುಕ್ತಾ ಇದ್ದಾಳೆ. ಅವಳ ಹಣೆ ಕುಂಕುಮ ಕಾಣುತ್ತಿಲ್ಲ, ಬರೀ ಹಣೆಗೆ ಅರಿಶಿಣವಿಲ್ಲದೆ ಶೃಂಗಾರವಿಲ್ಲ. ಮಿಲನದ ವಿರಹ ಗೀತೆಯ ಕಾಯುವ ಕಾವಲುಗಾರಳು ಅವಳು. ಸುರಿಯುವ ಮಳೆಗೆ ಕಣ್ಣೀರು ಬೆರೆಸಿ ಸೈ ಹಾಕಿಸುವ ನೋವಿನ ಸಾಕ್ಷಿದಾರಳು ಅವಳು. ಬೀಸುವ ಗಾಳಿಗೆ ಬತ್ತಿದ ಆಸರೆ, ಕೆದರಿದ ಕೂದಲು. ಅವನ ದಾರಿ ಕಾದ ಅವಳು, ಅವನ ಬಸಿರಿನ ವಾರಿಸುದಾರಳು. ಅವನು ಬರುವುದಿಲ್ಲ ಗೊತ್ತು ಅವಳಿಗೆ, ಎದೆ ರೋಮದ ಮೇಲೆ ಕೈಯಿಟ್ಟು ನೇವರಿದ ನೆನಪು. ಅಲ್ಲೆಲ್ಲ ತೂತವಾದ ಗುಂಡಿನ ಗುರುತುಗಳು, ರೋಮ ಕೆಂಪಾದ ರಕ್ತದ ಕಲೆಗಳು. ನೆನಪು ಸಾಯುತ್ತಿಲ್ಲ, ಅವಳು ಒಪ್ಪಿಕೊಳ್ಳುತ್ತಿಲ್ಲ, ಕಾಯುತ್ತಿದ್ದಾಳೆ, ಗೊತ್ತು ಅವನು ಬರುವುದಿಲ್ಲ. ಅಂದರೆ ಅವನ ನೆನಪು ಅವಳು ಎಷ್ಟು ಕಾಡ್ತಾ ಇದೆ. ಸಮಾಜದಲ್ಲಿ ಎಲ್ಲರೂ ಅವನು ಶೌರ್ಯ, ಅವನ ಒಂದು ಸಾಹಸ, ದೇಶಕ್ಕೋಸ್ಕರ ಪ್ರಾಣ ತೆತ್ತ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಆದರೆ ಅವಳಿಗೆ ಏನಾಗ

0: ಹೋಗಬಹುದು, ಗಂಡನಾಗಿ ಅವನಿಲ್ಲ ಅವಳ ಮುಂದೆ ಏನು ಮಾಡಬಹುದು ಅನ್ನೋ ಒಂದು ಕವಿತೆಯ ಸಾರಾಂಶ ಮೇಡಮ್.
1: ನಾಡದೇವತೆ ಚಾಮುಂಡೇಶ್ವರಿಯ ಒಂದು ಸನ್ನಿಧಿಯಲ್ಲಿ ನಡೆಯುವಂತಹ ಮೈಸೂರು ದಸರಾ ಸಂದರ್ಭದಲ್ಲಿ ಮೌನ ಮುರಿದ ಕನವರಿಕೆಗಳು ಈ ಕವಿತೆಯ ಸಾಲುಗಳು ಬಹಳ ಅರ್ಥಪೂರ್ಣವಾದಂತಹ ಸಾಲುಗಳನ್ನ ನೀವು ಹೇಳಿದ್ದೀರಿ. ಬಹುಶಃ ನಮ್ಮ ಶ್ರೋತೃಗಳಿಗಾಗಬಹುದು, ನಮ್ಮ ಯುವ ಸ್ನೇಹಿತರಿಗಾಗಬಹುದು ಭಾವುಕತೆಯನ್ನ ತಂದುಕೊಟ್ಟಂತಹ ಕ್ಷಣ. ಇದನ್ನ ಬರೀಲಿಕ್ಕೆ ನಿಮಗೆ ಪ್ರೇರಣೆ ಏನು?
0: ಪ್ರೇರಣೆ ಅಂದ್ರೆ ಮೇಡಮ್, ನಮ್ಮ ಕೊಡಗಲ್ಲಿ ಸಾಮಾನ್ಯವಾಗಿ ಯೋಧ ಕುಟುಂಬಗಳೇ ಜಾಸ್ತಿ ಇದೆ.
1: ಸೈನಿಕರ ನಮ್ಮ ಹೆಮ್ಮೆಯ ಕೊಡಗು,
0: ಹೆಮ್ಮೆಯ ಕೊಡಗು. ನಮ್ಮ ಕುಟುಂಬ ಇರ್ಬೋದು ಮೇಡಮ್, ಕುಟುಂಬದ ದೂರದ ಸಂಬಂಧಿಕರು ಇರ್ಬೋದು, ಅಂತ ಯೋಧರು ಹುತಾತ್ಮರಾಗಿರ್ಬೋದು. ಯೋಧರ ಬಗ್ಗೆ ನನಗೂ ಒಂದು ಬರಿಬೇಕು, ಅವರ ಪತ್ನಿಯರ ನೋವನ್ನು ನಾನು ಬರಿಬೇಕು ಅಂತ ನನಗೆ ಅನ್ಸಿರ್ಬಹುದು ಮೇಡಮ್. ಹಾಗಾಗಿ ಅವನ ತುಂಬಾ ವರ್ಷದ ಹಿಂದೆ ಬರೆದಿದ್ದು ಮೇಡಮ್.
1: ತುಂಬಾ ಅರ್ಥಪೂರ್ಣವಾದಂತಹ ಕವಿತಾ ಸಾಲುಗಳು.

0: ಹೃದಯಾಂತರಾಳದ ಭಾವನೆಗಳು
1: ಬರಹವಾದಾಗ ಬದುಕು ಕಲಿಸುವ ಪಾಠಗಳು
0: ದಾಖಲಾದಾಗ ಮನಸ್ಸೆಂಬ ಹಸಿರು ಹೊಲದಲ್ಲಿ ಹುಟ್ಟುವ ಕಲ್ಪನೆಗಳು
1: ಕವಿತೆಯ ಸಾಲುಗಳಾದಾಗ
0: ಕೇಳುತ್ತಾ ಕೇಳುತ್ತಾ ಆನಂದವೇ ಹರ್ಷೋಲ್ಲಾಸದ
1: ಪ್ರತೀಕ
0: ಕರ್ಣಗಳಿಗೆ
2: ಕನಸ ಕಡಲಿನಲ್ಲಿ ನಾನು ತೇಲಿ ಬಂದೆ
0: ಅದೇ ಕರ್ಣಾನಂದ
1: ಯುವವಾಣಿ
0: ಇದು
3: ಯುವ ಸ್ಪಂದನ

0: ಈಗ ನೀವು ಕೃಷಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ, ತುಂಬಾ ಪ್ರೀತಿಸ್ತೀರಿ, ಅಭಿಮಾನದಿಂದ ನೀವು ಹೇಳ್ಕೊಳ್ತೀರಿ ನಾನು ಕೃಷಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ. ಇತ್ತ ಕವಿತೆಯನ್ನು ಕೂಡ ಬರೀತೀರಿ, ಅತ್ತ ಕೃಷಿ ಕೆಲಸಗಳನ್ನು ಕೂಡ ಮಾಡ್ತೀರಿ, ಹೀಗೆ ಹೊಂದಿಸ್ಕೊಳ್ತೀರಿ? ಯಾವ ಸಂದರ್ಭದಲ್ಲಿ ನೀವು ಕವಿತೆಗಳನ್ನ ಬರೀತೀರಿ?
1: ಅಂದ್ರೆ ಮೇಡಮ್, ಸಾಹಿತ್ಯ ನನಗೆ ಜೀವನ ಅಲ್ಲ ಮೇಡಮ್, ಕೃಷಿಯೇ ನನ್ನ ಜೀವನ. ಸಾಹಿತ್ಯಕ್ಕೆ ನಾನು ಸಮಯ ಆದಾಗ ಸಮಯ ಕೊಡ್ತೀನಿ ಮೇಡಮ್. ಸಾಹಿತ್ಯಕ್ಕೋಸ್ಕರ ನಾನು ಸಮಯ ಅಂತ ಮೀಸಲಿಡೋದಿಲ್ಲ ಮೇಡಮ್. ಕೃಷಿಯ ನಡುವೆ ನನಗೆ ಸಮಯ ಆದಾಗ ಒಂದಷ್ಟು ಪುಸ್ತಕ ಓದ್ತೇನೆ, ಕವಿತೆಗಳನ್ನ ಬರೀಬಹುದು, ಕಥೆಗಳನ್ನ ಬರೆಯುವಂತ ಕೆಲಸ ಮಾಡ್ತೀನಿ ಮೇಡಮ್.
0: ಭೂಮಿ ತಾಯಿಯ ಒಂದು ಸ್ಮರಣೆಯಲ್ಲಿ ನೀವು ಬರೆದಿರೋದುಂಟ?
1: ಖಂಡಿತ ಇದೆ ಮೇಡಮ್, ಆನೆಯ ಬಗ್ಗೆ ಬರೆದಿದ್ದೇನೆ ಮೇಡಮ್. ಮುಗಿಯದ ಆನೆ ಮಾನವ ಸಂಘರ್ಷ ಅಂತ ಹೇಳಿ, ಇದು ನನಗೂ ಸಂಬಂಧ ಬರುತ್ತೆ. ನಾನೊಬ್ಬ ರೈತನಾಗಿ ನಿನ್ನ ಶಪಿಸುವುದಿಲ್ಲ ಆನೆ, ನಾನೊಬ್ಬ ರೈತನಾಗಿ ನಿನ್ನ ಶಪಿಸುವುದಿಲ್ಲ ಆನೆ. ನನ್ನ ಜಮೀನಿಗೆ ಬಂದು ಹೋದಾಗಲೆಲ್ಲ ಕೊರಗಿದ್ದೇನೆ ನಾನೆ. ಕಾಡಲ್ಲಿ ಬೆಂಕಿ ಬಿದ್ದು ಹಸಿವು ಕಾಡಿದರೆ ಬಂದೇ ಬರುವೆ. ನಾ ಬೆಳೆದ ಬೆಳೆ ನಿನಗಾಸರೆ, ಕೊಟ್ಟ ಸಾಲಕ್ಕಾಗಿ ದಿನ ಬೆಳಗ್ಗೆ ಕೊಲ್ಲುವರು ನೀನು ಅಷ್ಟೆ. ಹೇಗೆ ತಿಳಿಯಬೇಕು ಬಿಟ್ಟು ಬಿಡದೆ ನನ್ನ ಕಾಡುವ ಸಾಲದ ಹೊರೆ. ಬೆಳೆದ ಫಸಲು ನಿನ್ನ ಉದರ ಸೇರಿದಾಗಲೆಲ್ಲ ಸಾಲದ ನೋಟಿಸು ನನ್ನ ಮನೆಗೆ ಬರದಿರುವುದಿಲ್ಲ. ಬೆಳೆದ ಫಸಲು ನಿನ್ನ ಉದರ ಸೇರಿದಾಗಲೆಲ್ಲ ಸಾಲದ ನೋಟಿಸು ನನ್ನ ಮನೆಗೆ ಬರದಿರುವುದಿಲ್ಲ. ಐದಂಕಿ ಮೊತ್ತದ ಅಡಮಾನದ ಸಾಲದ ಪತ್ರಕ್ಕೆ ಸಮಪಾಲಿನ ಹಕ್ಕು ನಿನಗೂ ಇದೆ. ಹೊಟ್ಟೆ ಹೊರೆಯುವ ನಿನ್ನ ಬದುಕಿನ ಹೋರಾಟಕ್ಕೆ ನನ್ನ ಬದುಕಿನ ಗೋಳಾಟ. ಹೊಟ್ಟೆ ಹೊರೆಯುವ ನಿನ್ನ ಬದುಕಿನ ಹೋರಾಟಕ್ಕೆ ನನ್ನ ಬದುಕಿನ ಗೋಳಾಟ. ಆನೆಗಳೇ, ನಿಮಗೂ ಗೊತ್ತಿದೆ ಬದುಕಿನ ಅನಿವಾರ್ಯತೆ. ನಿನ್ನವರು ಸತ್ತಿದ್ದಾರೆ, ನಿನ್ನಿಂದ ಸತ್ತವರು ಬಹಳಷ್ಟು ನಮ್ಮವರು ಇದ್ದಾರೆ. ಇದು ಆನೆಯ ಬಗ್ಗೆ. ನಾನು ನಮ್ಮ ಹೊಲದಲ್ಲಿ ಬಂದು ಆನೆ ನಮಗೆ ನಷ್ಟ ಮಾಡಿದಾಗ ಬರೆದಂತ ಕವನ.
0: ಹೇಮಂತ್ ಪಾರೇರಾವ್ರೇ,
1: ಹೇಳಿ ಮೇಡಮ್,
0: ಎಷ್ಟು ಕವನಗಳನ್ನ ಬರ್ತಿದ್ದೀರಿ?
1: ನಾನೊಂದು 200 ಮೇಲೆ ಬರೆದಿದ್ದೇನೆ. ಹೌದು, ಅದರಲ್ಲಿ ಒಂದು 65 ಕವನಗಳು ಒಂದು ಪುಸ್ತಕ ಆಗಿದೆ. ಮತ್ತೊಂದು ಪುಸ್ತಕಕ್ಕೆ ರೆಡಿ ಆಗಿದೆ ಮೇಡಮ್, ಬಿಡುಗಡೆ ಆಗ್ಲಿಲ್ಲ ಇನ್ನು.
0: ಸಿದ್ಧತೆ
1: ನಡೆಸಿದ್ದೀರಿ?
0: ಈಗ ಪ್ರಪ್ರಥಮವಾಗಿ ಒಂದು ಕವನ ಸಂಕಲನ ಬಿಡುಗಡೆ ಆಯ್ತು.
1: ಹೌದು,
0: ಬಿಡುಗಡೆ ಆಗುವಾಗ ನಿಮ್ಗೇನ್ ಅನ್ನಿಸ್ತು ಮನಸ್ಸಲ್ಲಿ?
1: ತುಂಬಾ ಖುಷಿ ಆಯ್ತು ಮೇಡಮ್. ಪುಸ್ತಕ ಮಾಡ್ಬೇಕು ಅಂತ ನನಗೆ ಯಾವ್ದು ಅನ್ಸೇ ಇರ್ಲಿಲ್ಲ. ಕವನಗಳನ್ನ ಬರೀತಿದ್ದೆ, ಹಾಗೆ ಬರೆದು ಇಟ್ಕೊಳ್ತಿದ್ದೆ,
0: ಹವ್ಯಾಸವಾಗಿ
1: ಅದನ್ನ ಪುಸ್ತಕ ಮಾಡ್ಬೇಕು ಅಂತ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಸಾಹಿತಿಗಳು ಭಾರದ್ವಾಜ್ ಸರ್, ಆಮೇಲೆ ಅನಂತ ಶೇನ ಸರ್, ಖುಷ್ವಂತ್ ಕೋಳಿಬೈಲು, ಆಮೇಲೆ ರಂಜಿತ್ ಕವಲಪ್ಪ,

0: ಹಾಗೆ ತುಂಬಾ ಮೇರುಕವಿಗಳು ನಮ್ಮ ಕೊಡಗಿನಲ್ಲಿ ಇದ್ದಾರೆ. ಹಾಗೆ ಹೌದು ಹೌದು, ಸಾಹಿತಿಗಳು ನಮ್ಮ ಸುನೀತಾ ಕುಶಲಾರ, ಕೃಪಾ ದೇವರಾಜ್, ಸ್ಮಿತಾ ಅಮೃತರಾಜ್, ಸಂಗೀತಾ ರವಿರಾಜ್ ಅವರೆಲ್ಲರೂ ಕೂಡ ನನಗೆ ಆತ್ಮೀಯರೇ. ಹಾಗೆ ಅವರ ಒಡನಾಟದಿಂದ ನನಗೆ ಯಾಕೆ ಒಂದು ಪುಸ್ತಕ ಮಾಡಬಾರದು ಅಂತ ಅನ್ಸಿತ್ತು ಮೇಡಮ್. ಹಾಗೆ ಅದಕ್ಕೆ ಪೂರಕವಾಗಿ ನಮ್ಮ ಭಾರದ್ವಾಜ್ ಸರ್ ಮತ್ತು ನಮ್ಮ ಅನಂತ ಶೈನ ಸರ್ ಅವರು ನನಗೆ ಸಹಾಯ ಮಾಡಿದ್ರು ಆ ಸಂದರ್ಭದಲ್ಲಿ. ಅವರ ಒಂದು ಸಹಾಯದ ಫಲವಾಗಿ ನನ್ನ ಮೌನ ಮುರಿದ ಕನವರಿಕೆಗಳು ಪುಸ್ತಕ ಬಂತು ಮೇಡಮ್.
1: ಅವರೆಲ್ಲರ ಒಂದು ಸಹಕಾರ ಆಶೀರ್ವಾದವನ್ನು ನೀವು ಸ್ಮರಿಸ್ತಾ ಇದ್ದೀರಾ
0: ಖಂಡಿತವಾಗಿ
1: ಈ ಮೂಲಕ. ಬಹುಶಃ ಅವರು ಕೂಡ ಈ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಮುಂದಿನ ಕನಸು ಏನು?
0: ಕನಸು ಇಂಥದ್ದೇ ಅಂತ ಏನಿಲ್ಲ ಮೇಡಮ್.
1: ಒಬ್ಬ ಯುವಕನಾಗಿ ನೂರಾರು ಕನಸುಗಳನ್ನ ಕಾಣ್ತಾನೆ,
0: ಹೆಚ್ಚಾಗಿ ಕನಸು ಕಾಣುವುದಿಲ್ಲ ಮೇಡಮ್.
1: ನಡೆದು ಬಂದ ಹಾದಿಯನ್ನ ನೋಡ್ತಾ ನೋಡ್ತಾ ಮುಂದಿನ ದಾರಿಯನ್ನ ಕಂಡುಕೊಳ್ಳೋದು ಸಹಜ ಅಲ್ವಾ? ಈಗ ನಡೆದು ಬಂದ ಹಾದಿಯನ್ನೊಮ್ಮೆ ನೀವು ತಿರುಗಿ ನೋಡಿದಾಗ ಏನಾದ್ರೂ ಮರೆಯಲಾರದ ಒಂದು ಘಟನೆ ಕಾಡುವಂತದಿದೆಯಾ?
0: ಖಂಡಿತ ತುಂಬಾ ಇದೆ.
1: ಯಾವ್ದಾದ್ರೂ ಒಂದು ಹೇಳಬಹುದಾ?
0: ರೈತ ಜೀವನದಲ್ಲೇ ಮೇಡಮ್ ಹೇಳೋದಾದ್ರೆ, ನನ್ನ ತಮ್ಮ ತೀರ್ಕೊಂಡಿದ್ದು ನನಗೆ ಮರೆಯಲಾಗದ ನೋವು ಮೇಡಮ್, ವೆಂಕಟೇಶ ಅಂತ ಹೇಳಿ. ನಮ್ಮದೊಂದು ಕುಗ್ರಾಮವೇ ಆಗಿತ್ತು, ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಅವತ್ತಿನ ದಿನದಲ್ಲಿ ಆನೆಗಳು ನಮ್ಮ ಮನೆ ಹತ್ತಿರಕ್ಕೆ ಪ್ರತಿ ದಿನವೂ ಬರ್ತಿದ್ವು ಮೇಡಮ್. ನಾವು ಮೂರು ಜನ ಅಣ್ಣ ತಮ್ಮಂದ್ರೆ ಇದ್ವಿ. ಆ ಫಸ್ಟ್ ವರ್ಷ ಪಾಳು ಬಿದ್ದಿತ್ತು ಅವಾಗ, ಮೊದಲೆಲ್ಲ ಹೊಲ ಮಾಡೋರು ಇರಲಿಲ್ಲ. ನಮ್ಮ ವಿವೇಚನೆಗೆ ಬಂದು ನಮ್ಮ ಕೈಗೆ ಆಸ್ತಿ ಬಂದ ನಂತರ ನಾವು ಪ್ರಥಮವಾಗಿ ಆ ಹೊಲದಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ಶುರು ಮಾಡಿದ್ವಿ
1: ಮೂವರು ಸಹೋದರರು.
0: ಹಾ ಹೌದು. ಆವಾಗ ಏನಾಯ್ತು ಅಂದ್ರೆ ತಮ್ಮ ತೀರ್ಕೊಂಡ್ಬಿಟ್ಟ, ಅವ್ನು ನನಗೆ ಸಪೋರ್ಟಿವ್ ತಮ್ಮ, ಇನ್ನೊಂದು ತಮ್ಮ ಚಿಕ್ಕವನು. ನಾವು 5 ಎಕರೆ ಜಮೀನಿಗೆ ಜೋಳ ಹಾಕ್ಬೇಕಿತ್ತು, ಜೋಳ ಹಾಕಿ ಆಯ್ತು, ತಮ್ಮ ಇಲ್ಲ. ಆವಾಗ ಆನೆಗಳು ಪಾರ ಕಾಯ್ಬೇಕು ನಾವು ನೈಟ್. ನಮ್ಮ ಹತ್ರ ನಾನು ತುಂಬಾ ಚಿಕ್ಕ ಹುಡುಗ, ಒಂದು 15-16 ವರ್ಷ ಇರಬಹುದು. ಆ ಸಂದರ್ಭದಲ್ಲಿ ನಾವು ಮರದ ಮೇಲೆ ಸಣ್ಣದಾಗಿ ಗುಡಿಸಲು ಹಾಕೊಂಡು ರಾತ್ರಿ ಟೈಮಲ್ಲಿ ಆನೆಗಳನ್ನ ಕಾಯ್ತೀವಿ. ಏನು ಇಲ್ಲದೆ ನಾನು ಕಾಯ್ಬೇಕಿತ್ತು, ಒಂದು ಕತ್ತಿ ಇಟ್ಕೊಂಡು, ಎರಡು ಪಟಾಕಿ ಇಟ್ಕೊಂಡು. ಆದರೆ ಆ ಪ್ರತಿ ದಿನವೂ ಆನೆಗಳು ನಮ್ಮ ಹೊಲಕ್ಕೆ ಬಂದು ನಾನು ಬೆಳೆದಂಥ ಬೆಳೆನ ನನ್ನ ಕಣ್ಣೆದುರಿಗೇ ತಿಂತಾ ಇದ್ವಿ. ನನ್ನ ಕೈಲಿ ಏನು ಮಾಡೋಕ್ಕಾಗದೆ ನಾನು ಅಲ್ಲಿ ಮರದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ.
1: ಅಸಹಾಯಕವಾಗಿ
0: ಕೂಡ ಹೊಟ್ಟೆಗೋಸ್ಕರನೇ ಬರೋದು, ನಾವು ಹೊಟ್ಟೆ ಹೊರಲಿಕ್ಕೋಸ್ಕರನೇ ಅಲ್ಲಿ ಬೆಳೆ ಬೆಳೆದಿರೋದು. ಬಟ್ ಅದನ್ನು ಉಳಿಸ್ಕೊಳ್ಳಿಕ್ಕೆ ನನಗೆ ದಾರಿ ಇರಲಿಲ್ಲ. ಖಂಡಿತವಾಗಿ ಪ್ರಾಣಿಗಳ ಬಗ್ಗೆ ನಮಗೂ ಕೂಡ ಒಂದು ಕಾಳಜಿ ಇದೆ.
1: ನೀವು ಅಲ್ಲಿ ದಯೆಯನ್ನು ತೋರಿಸ್ತೀರಿ, ನಿಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸ್ತೀರಿ.
0: ಹೌದು,
1: ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದು ಪೂರ್ಣವಾಗಿ ತಿಂದು ಹೋಗೋವರೆಗೆ
0: ಏನು ಉಳಿಸ್ಲಿಲ್ಲ ಮೇಡಮ್. ಆ ವರ್ಷ ಪೂರ್ತಿ ಅದು ಎಷ್ಟುವರೆ ಖಾಲಿ ಆಯ್ತು ಅಷ್ಟುವರೆಗೂ ತಿಂದು ಮುಗಿಸಿ ಹೋಗಿದ್ದು. ನನಗೆ ಒಂದಷ್ಟು ಕೂಡ ಉಳಿಸ್ಲಿಲ್ಲ.
1: ಮತ್ತೆ ನಿಮ್ಮ ಜೀವನಕ್ಕೆ
0: ಸಾಲ ಆಯ್ತು ಮೇಡಮ್, ಬೇಕಾದಷ್ಟು. ಪ್ರತಿ ವರ್ಷವೂ ಸಾಲ ಆಯ್ತು. ಪುನಃ ನಾನು ವ್ಯವಸಾಯ ಬಿಡ್ಲಿಲ್ಲ, ಪುನಃ ವ್ಯವಸಾಯ ಮಾಡ್ಕೊಂಡೆ ಬಂದೆ. ಒಂದು 5-6 ವರ್ಷಗಳು ಹಾಗೆ ಮಾಡಿ ಮಾಡಿ ಸಾಲದ ಲೆಕ್ಕ ಬೆಳೀತು. ಆನೆಗಳ ಕಾಟದಿಂದ ತಡ್ಕೊಳಕಾಗದೆ ನಾನು ಕವಿ ಆದ್ನೇನೋ ಅಂತ ಕೆಲವೊಂದ್ಸಲ ಅನ್ಸಿದುಂಟು. ಆಯ್ತು, ನಾನು ಅವಾಗ ಏನ್ ಮಾಡಿದೆ ಅಂತ ಹೇಳಿದ್ರೆ, ಪತ್ರಿಕೆಗಳನ್ನ ಆನೆಗಳ ಬಗ್ಗೆನೇ ಬರೆಯಲಿಕ್ಕೆ ಶುರು ಮಾಡಿದೆ. ಈಗಲೂ ಕೂಡ ನಮ್ಮೂರಲ್ಲಿ ಆನೆ ಮಂತ್ರ
1: ನಿಮ್ಮ ಗದ್ದೆಯಲ್ಲಿ ಆನೆಗಳನ್ನ ನೋಡ್ತಾ ಇದ್ರಿ, ಅಂದ್ರೆ ನೀವು ಬೆಳೆದಂತಹ ಬೆಳೆಯನ್ನೇ ಅದು ತಿಂದು ಹೋಗ್ತಿತ್ತು ಅನ್ನುವಾಗ ಕಣ್ಣೆದುರೇ ತಿಂತಾ ಇದ್ದಾಗ ಅದು ಒಂದು ಕಹಿ ನೆನಪು.
0: ನನಗೆ ಆನೆಗಳ ಬಗ್ಗೆ ಏನು ದ್ವೇಷ ಇರಲೇ ಇಲ್ಲ. ಆನೆಗಳು ಬಂದು ಹೋದಾಗ ಅದರ ಪಾದ ಪೂಜೆ ಮಾಡ್ತಿದ್ದೆ, ಒಂದು ಪದ್ಧತಿ, ಗಣಪತಿ ಅಂತ ಹೇಳ್ತೀವಿ ನಾವು. ಆನೆಗಳು ಬಂದಾಗ, ಅಯ್ಯೋ ನಾಳೆಯಿಂದ ಬರಬೇಡಪ್ಪ ನಿಂದಮ್ಮಯ್ಯ ಅಂತೇಳಿ ಅದಕ್ಕೆ ಒಂದು ಗಂಧ ಕಡ್ಡಿ ಇಟ್ಟು ಹೂ ಇಟ್ಟು ಪೂಜೆ ಮಾಡೋ ಕ್ರಮ ನಮ್ಮಮ್ಮ ಹೇಳ್ತಿದ್ರು. ಬೈಬೇಡಪ್ಪ ಆನೆ ಬಂದಿದ್ರೆ, ಅದೇನು ಮಾಡೋಕ್ಕಾಗುತ್ತೆ, ಗಣಪತಿ ಬಂತು ಅಂತ ಅನ್ಕೋ. ಎಷ್ಟು ಸಲಿಯೂ ಕೂಡ ಅದೇ ಥರ ಅನ್ಕೊಂಡು ಅನ್ಕೊಂಡು ಕೆಲವೊಮ್ಮೆ ಸಿಟ್ಟು ಬರ್ತಿದ್ರೆ
1: ಹೆಚ್ಚಿಗೆ ಕೈ ಮುಗಿತ.
0: ಹೌದೌದು, ಹೊಲಕ್ಕೆ ಆನೆ ಬರ್ತಿದೆ, ದಯವಿಟ್ಟು ಏನಾದರೂ ಮಾಡಿಕೊಡಿ, ಸರ್ಕಾರದಿಂದ ಏನಾದರೂ ಮಾಡಿಕೊಡಿ, ಅರಣ್ಯ ಅಧಿಕಾರಿಗಳೇ ದಯವಿಟ್ಟು ಏನಾದರೂ ಒಂದು ಮಾಡಿಕೊಡಿ, ನಮಗೊಂದು ರಕ್ಷಣೆ ಕೊಡಿ ಅಂತ ತುಂಬ ಬರದೆ. ಖಂಡಿತವಾಗಿಯೂ ನನಗೆ ಸಪೋರ್ಟ್ ಮಾಡಿದ್ರು. ಇವತ್ತು ನಮ್ಮ ಹೊಲಕ್ಕೆ ಆನೆನೇ ಬರಲ್ಲ.
1: ಬರಲ್ಲ,
0: ಹೌದು, ಆ ರೀತಿಯಾಗಿ ಮಾಡಿದ್ದಾರೆ.
1: ಆದರೆ ಗಣಪತಿ ಪೂಜೆಗೆ ಹೋಗ್ತೀರಿ?
0: ಹಾ ಖಂಡಿತ. ಹಾಗೆ ಒಮ್ಮೊಮ್ಮೆ ಬಂದ್ರೆ ಏನು ಅನ್ಕೊಳ್ಳಲ್ಲ ನಾವು.
1: ಇನ್ನು ನಿಮ್ಮ ಕನಸಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮುಂದೆ ನಾನು ಒಬ್ಬ ದೊಡ್ಡ ಸಾಹಿತಿ ಆಗ್ಬೇಕು, ಕವಿ ಆಗ್ಬೇಕು ಅಂತ ಒಂದು ಕನಸಿರಬಹುದು, ಹೇಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ ವೈಯಕ್ತಿಕವಾಗಿ?
0: ಮೊದಲನೇದಾಗಿ ನಾನು ನನ್ನನ್ನು ಕವಿ ಅಂತಾನೆ ಅನ್ಕೊಳ್ಳಲ್ಲ ಮೇಡಮ್. ಯಾಕೆಂದ್ರೆ ನಾನು ಬರೆದಿದ್ದ ಹೌದು, ನನಗಿಂತ ತುಂಬ ಬರೆದವರು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಗಾಳಿ ನೀರು ಭೂಮಿ ಕೊಟ್ಟ ಹಾಗೆ ಸಾಹಿತ್ಯದ ಒಂದು ರುಚಿನ ಕೊಟ್ಟಿದ್ದಾರೆ. ಹಾಗೆ ನಾನೊಬ್ಬ ಸಣ್ಣ ಮೊಳಕೆ ಅಂತ
1: ಇರಬಹುದು, ಸಂಗತಿಯನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ.
0: ನಾನೊಬ್ಬ ಅದರಲ್ಲಿ ಚಿಕ್ಕ ಅಣು, ಹಾಗಾಗಿ ನನಗೂ ಒಂದು ಬರಿಬೇಕು ಅಂತ ಆಸೆ ಇದೆ, ಬರಿತಾ ಇದ್ದೇನೆ. ಎತ್ತರಕ್ಕೆ ಬರಿಬೇಕು ಅಂತಿಲ್ಲ, ಅದು ಕೊಂಡು ಹೋದಲ್ಲಿವರೆಗೆ ಸಾಕು, ತೃಪ್ತಿ ಇದೆ ಅಷ್ಟೇ ಮೇಡಮ್. ಕನಸುಗಳು ಅಂತ ಏನಿಲ್ಲ, ಬರಿತಾ ಇದ್ದೇನೆ ಅಲ್ವಾ, ಇವಾಗ ಒಪ್ಕೊಂಡಿದ್ದಾರೆ, ಓದುಗರು ಇದ್ದಾರೆ, ಒಂದು ಬರವಣಿಗೆ

0: ನೀನು ಇಷ್ಟಪಟ್ಟು
1: ತುಂಬ ಖುಷಿಯಾದಂತ ಕ್ಷಣ ಯಾವುದು?
0: ಖುಷಿ ಮೇಡಮ್, ಮೈಸೂರು ದಸರಾ ತುಂಬ ಖುಷಿ ಆಯ್ತು ಮೇಡಮ್. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಬರ್ದಿದ್ದೆ, ಪುಸ್ತಕವನ್ನು ಕೊಟ್ಟಿದ್ದೆ ಮೈಸೂರು ವಿಶ್ವವಿಖ್ಯಾತ ದಸರಕ್ಕೆ. ಅದು ಮೊದಲ ಬಾರಿಗೆ ನನ್ನ ಪುಸ್ತಕ ಆಯ್ಕೆ ಆಗಿದ್ದು ನನಗೆ ತುಂಬ ಖುಷಿ ಆಯ್ತು ಮೇಡಮ್. ಎರಡನೆಯದು, ನನ್ನ ಒಂದು ಚಿಕ್ಕ ವಯಸ್ಸಿನಲ್ಲಿ ಚೌಚೌ ಚೌಕಿಯಿಂದ ಒಂದು ಕಾರ್ಯಕ್ರಮ ಬರ್ತಾ ಇತ್ತು
1: ಮಡಿಕೇರಿ
0: ಆಕಾಶವಾಣಿಯಲ್ಲಿ. ಆವಾಗ ಚೌಚೌ ಚೌಕಿಯ ಬಗ್ಗೆ ಇಂಥವ್ರು ಬರೆದಿದ್ದು, ಇಂಥ ಊರಿನಿಂದ ಬರೆದಿದ್ದು, ಚೌಚೌ ಚೌಕಿಯಲ್ಲಿ ಜೋಕ್ಸ್ಗಳನ್ನ ಹೇಳ್ತಾ ಇದ್ರು. ನಾನು ಒಂದೊಂದು ಜೋಕ್ಸ್ಗಳನ್ನ ಬರೆದು ಕಳಿಸ್ತಿದ್ದೆ, 7 ಗಂಟೆ ಸುಮಾರಿಗೆ ಬರ್ತಾ ಇತ್ತು ಅಂದ್ಕೊಳ್ತೀನಿ. ಆವಾಗ ಆ ಚೌಚೌ ಚೌಕಿಯಲ್ಲಿ ನನ್ನ ಹೆಸರು ಜೊತೆಗೆ ನನ್ನ ಜೋಕ್ಸ್ ಬರುವಾಗ ನನಗೆ ತುಂಬ ಖುಷಿ ಆಗ್ತಿತ್ತು ಮೇಡಮ್.
1: ರೇಡಿಯೋದಲ್ಲಿ
0: ಅದನ್ನು ನನಗೆ ಒಂದು ಸಲ ಬಂದಾಗ ಪ್ರತಿ ಮಾರನೇ ವಾರ ನಂದೇ ಬರಬೇಕು ಅಂತೇಳಿ ನಾನು ಬರೆದು ಕಳಿಸ್ತಾ ಇದ್ದೆ. ಅದು ಫಸ್ಟ್ ನನಗೆ ಸಾಹಿತ್ಯದೆಡೆಗೆ ಬರೀಬೇಕು ಅಂತ ನನಗೆ ಪ್ರೇರಣೆನೂ ಇರಬಹುದು ಮೇಡಮ್.
1: ರೇಡಿಯೋ ಒಂದು ಪ್ರೇರಣೆಯನ್ನು ನೀಡಿತು ಅಂತ ಹೇಳಬಹುದು. ನಿರಂತರವಾಗಿ ರೇಡಿಯೋನ ಕೇಳ್ತಿದ್ದೆ. ಪ್ರತಿದಿನ ನೀವು ಬರೆಯೋದ್ರಲ್ಲಿ ನೀವು ಮುಂದುವರಿತಾ ಇರ್ತೀರಾ ಅಂತ ಹೇಳಬಹುದು.
0: ಮತ್ತೆ ಬೆಳಿಗ್ಗೆ ಎದ್ದ ಹಾಗೆ ನಮ್ಮಲ್ಲಿ ರೇಡಿಯೋ ಆನ್ ಆಗ್ತದೆ ಮೇಡಮ್, ಪ್ರತಿದಿನವೂ ಕೂಡ. ನಮ್ಮಲ್ಲಿ ಟಿವಿ ಆನ್ ಆಗಲ್ಲ.
1: ನಿಮ್ಮ ನೆಚ್ಚಿನ ಸಂಗತಿ ಯಾವುದು ಜಗತ್ತಿನಲ್ಲಿ?
0: ಪುಸ್ತಕವೇ ಮೇಡಮ್.
1: ಪುಸ್ತಕ. ಇನ್ನು ಕೃಷಿ ಕ್ಷೇತ್ರದಲ್ಲಿ ಹೇಮಂತ್ ಅವರು ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ
0: ಮೇಡಮ್? ನಮಗೆ ಕಾಫಿ ತೋಟ ಇದೆ, ಪೆಪ್ಪರ್ ಇದೆ, ಜೊತೆಗೆ ಮಿಶ್ರ ಬೆಳೆಯಾಗಿ ಸ್ವಲ್ಪ ಏಲಕ್ಕಿ ಇದೆ, ಜೊತೆಗೆ ಅಡಿಕೆ ಕೂಡ ಹಾಕಿದ್ದೇನೆ. ಹಾಗಾಗಿ ಬೇರೆ ಕಡೆ ಶುಂಠಿ ಹಾಕ್ತೇನೆ, ಆಮೇಲೆ ಮರಗೆಣಸು, ಬೆಲ್ಲಗೆಣಸು, ಮೆಣಸು, ಹಸಿರು ಮೆಣಸು, ಹಾಗೆ ಎಲ್ಲ ಬೆಳೆಗಳನ್ನು ನಾನು ಕೃಷಿಕನಾಗಿ ಬೆಳಿತೇನೆ ಮೇಡಮ್. ಬೇರೆ ಬೇರೆ ಕಡೆ
1: ಯಾರಿದ್ದಾರೆ ನಿಮಗೆ ಬೆನ್ನೆಲುಬಾಗಿ?
0: ತಮ್ಮ ಇದ್ದಾನೆ ಅಂತ ಹೇಳಿದ್ರೆ ಲೋಕೇಶ್ ಪಾರೇರ ಅಂತ ಹೇಳಿ.
1: ನಿಮ್ಮ ಕನಸಿನಲ್ಲಿ ಕಾಣುವಂತಹ ನೂರಾರು ಭಾವನೆಗಳನ್ನ ಸೆರೆ ಹಿಡಿದಿದ್ದುಂಟ ಕವಿತೆಯಲ್ಲಿ?
0: ಖಂಡಿತ ಮೇಡಮ್, ಕೂತಲ್ಲಿ ಬರೆದಿರಬಹುದು, ಕೆಲವೊಮ್ಮೆ ರಾತ್ರಿ ನಿದ್ದೆ ಬಾರದೆ ಎಚ್ಚರ ಆದಾಗ ಬರೆದಿರಬಹುದು, ಆಮೇಲೆ ತೋಟಕ್ಕೆ ಹೋದಾಗ ಹಸಿರು ಕಂಡಾಗ ಬರೆದಿರಬಹುದು, ಯಾವುದೋ ಚಿಲಿಪಿಲಿ ಹಕ್ಕಿ ಚುಂಗಿಗುಡುವಾಗ ಬರೆದಿರಬಹುದು, ಹಾಗೆ ಒಂದು ಸಾವಿನ ಮನೆಯಲ್ಲಿ ಕೂಡ ಒಂದು ಕವನ ಮನೆಗೆ ಬಂದು ಬರೆದಿದ್ದೆ ಮೇಡಮ್. ಅದನ್ನು ಒಂದು ಹೇಳಿಬಿಡ್ಲ. ಸತ್ತವನ ಮನೆಯಲ್ಲಿ ಮತ್ತೊಂದು ಸೂತಕ ಅಂತ ಮೇಡಮ್ ಕವನದ ಶೀರ್ಷಿಕೆ. ಸಾವಿನ ಮನೆಯಲ್ಲಿ ಮತ್ತೊಂದು ಸೂತಕ, ಸತ್ತವನ ಮಗಳು ಮೈನೆರೆದಳಂತೆ. ಸಾವಿನ ಮನೆಯಲ್ಲಿ ಮತ್ತೊಂದು ಸೂತಕ, ಸತ್ತವನ ಮಗಳು ಮೈನೆರೆದಳಂತೆ. ಸಾವಿಗೆ ಬಂದವರಿಗೆ ಎಷ್ಟು ಸೂತಕ? ಹೆಣ್ಣಿಗೆ ಈ ಸೂತಕದ ನಂಟು ಹುಟ್ಟಿನಿಂದ ಹೊತ್ತು ಬಂದಳೇನೋ. ಶುಚಿಯಾಗುತ್ತಿರುತ್ತಾಳೆ ಅವಳೆಂದರೆ ಸೃಷ್ಟಿಯ ಆದಿ ಅಂತ್ಯ ಪುನರಾವರ್ತನೆ. ಅವಳೇ ಒಂದು ದೇವತೆ, ಪ್ರಕೃತಿ ಅಂತ ಹೇಳ್ತೀವಿ ನಾವು ಹೆಣ್ಣನ್ನು. ಹಾಗಾದರೆ ಈ ಸೂತಕದ ಅರ್ಥ ಏನು ಅಂತ ಕೇಳುವ ಒಂದು ನನ್ನ ಕವನದ ಸಾಲು. ಪ್ರಕೃತಿ ಧರ್ಮ ಮೇಡಮ್, ಸಾವು ಕೂಡ ಪ್ರಕೃತಿಯೇ ಕೊಟ್ಟಿರೋದು, ಆ ಒಂದು ಮೈನೇರಿದ ಹುಡುಗಿಯು ಕೂಡ ಒಂದು,
1: ಅದು ಕೂಡ ಪ್ರಕೃತಿ ತತ್ವ.
0: ಹೌದು,
1: ಇನ್ನು ಸಾಕಷ್ಟು ಕವಿತೆಗಳಿದೆ.
0: ಖಂಡಿತ,
1: ನಾವು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕವಿತೆಗಳನ್ನ ಕೇಳೋಣ.
0: ಖಂಡಿತ.
1: ಹೇಮಂತ್ ಅವರೇ, ನೀವು ಕನಸುಗಳನ್ನ ಹೇಳ್ಕೊಂಡ್ರಿ,
0: ಹೌದು,
1: ಮತ್ತೆ ನನಸಾದ ಸಂಗತಿಗಳನ್ನು ಕೂಡ ನೀವು ಹಂಚಿಕೊಂಡ್ರಿ ನಮ್ಮ ಯುವ ಸ್ನೇಹಿತರ ಜೊತೆ. ನಡೆದು ಬಂದ ಹಾದಿಯನ್ನು ಕೂಡ ನೀವು ಅಂತರಾಳದಿಂದ ಅದನ್ನ ತೆರೆದಿಟ್ರಿ ಶ್ರೋತೃಗಳ ಎದುರು. ನಿಮ್ಮ ಒಂದು ಕೃಷಿ ಕ್ಷೇತ್ರದ ಕನಸನ್ನ, ಮತ್ತೆ ಅಲ್ಲಿ ನೀವು ಏನೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಿ, ಬೆಳೀತಾ ಇದ್ದೀನಿ ಅಂತ ಕೂಡ ನಿಮ್ಮ ಯುವ ಉತ್ಸಾಹ ಕೃಷಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಮಾತುಗಳಲ್ಲಿ ಬಹಳ ಉಂಪಾಗಿ ಕೇಳಿಸ್ತಾ ಇದೆ. ಕೃಷಿ ಅಂತ ಅಂದ್ರೆ ಕೆಲವರು ಮೂಗು ಮುರಿಯೋರು, ಇನ್ನು ಕೆಲವರು ಕೃಷಿಯನ್ನ ಪ್ರೀತಿಯಿಂದ ಸಹಜವಾಗಿ, ಈಗ ನೀವೇನು ಕವಿತೆಯನ್ನ ಓದಿದ್ರೆ ಪ್ರಕೃತಿ ದತ್ತವಾಗಿ ಅದನ್ನ ನೀವು ಸ್ವೀಕರಿಸಿದ್ದೀರಿ.
0: ಹೌದು.
1: ಇನ್ನು ಜೀವನ ಅಂತ ಅಂದ್ರೆ ಏನು? ನೀವು ಎಲ್ಲಾ ಸ್ಥಾನದಲ್ಲಿ ನಿಂತು ನೀವು ಕವಿತೆಗಳನ್ನ ರಚನೆ ಮಾಡ್ತೀರಿ. ಈಗ ನೀವು ಇಷ್ಟೆಲ್ಲಾ ಸಂಗತಿಗಳನ್ನ ಹೇಳಿದ್ರಿ, ಹೇಳ್ತಾ ಹೋದ್ರೆ ಈ ಒಂದು ಯುವವಾಣಿ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರ ಆಗೋ ಬಲ್ಲದು. ನಡೆಯುವಂತಹ ಹಾದಿಯಲ್ಲಿ ಕಲ್ಲು ಮುಳ್ಳು ಎಲ್ಲವೂ ಕೂಡ ಇರುತ್ತೆ.
0: ಖಂಡಿತ ಮೇಡಮ್, ಖಂಡಿತ.
1: ನಿಮ್ಮ ಕವಿತೆಯ ಸಾಲುಗಳೇ ನಮಗೆ ನಿಮ್ಮ ಜೀವನದ ಚರಿತ್ರೆಯನ್ನ ಹೇಳ್ಬಿಟ್ಟಿದೆ. ನಿಮ್ಮ ವೈಯಕ್ತಿಕ ಬದುಕಿಗಿಂತ ನಿಮ್ಮ ಮನಸ್ಸಿನ ಭಾವನೆಗಳು ನಿಮ್ಮ ಬಚ್ಚಿಟ್ಟ ಕನಸುಗಳನ್ನೆಲ್ಲ ತೆರೆದಿಟ್ಟಿದೆ. ಈಗ ಜೀವನ ಅಂದ್ರೆ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಿ
0: ಮೇಡಮ್? ಜೀವನ ಅಂತ ಹೇಳಿದ್ರೆ ಹುಟ್ಟು ಸಾವು ನಮ್ ಕೈಲಿಲ್ಲ ಮೇಡಮ್, ಅದು ಪ್ರಕೃತಿ ದತ್ತವಾಗಿ ಬಂದಿರೋದು. ಹಾಗಾಗಿ ಇರುವಷ್ಟು ದಿನ ಮೇಡಮ್ ನೆಮ್ಮದಿಯಾಗಿ ಬದುಕಬೇಕು, ಆಸೆ ಇಲ್ಲದೆ. ಆಸೆ ಇರಬೇಕು, ಆಸೆ ಅಹಂಕಾರ ಎಲ್ಲೋ ಮನುಷ್ಯನಿಗೆ ಬೇಕು, ಅದೊಂದು ಸೀಮಿತ ಒಂದು ಮಿತಿಯಲ್ಲಿ ಇರಬೇಕು ಮೇಡಮ್. ಹಾಗಿದ್ದಾಗ ಸಂತೋಷದ ಬದುಕು
1: ಸಿಗ್ಲಿಕ್ಕೆ,
0: ದುರಾಸೆ ಬೇಡ, ಆಯ್ತು, ಇರುವುದರಲ್ಲೇ ತೃಪ್ತಿ ಕಾಣು. ನೀವು ಕೇಳಿದ್ರಿ ಮುಂದೆ ಏನು ನಿಮಗೆ ಆಸೆ, ಹೆಚ್ಚು ಕಡಿಮೆ ನಾನು ಬಯಸಿದ್ದೆಲ್ಲವೂ ಕೂಡ ಸಿಕ್ಕಿದೆ, ಒಂದು ಉತ್ತಮ ಜೀವನ ಸಿಕ್ಕಿದೆ ನನಗೆ. ಇವತ್ತು ನೋಡಿ ನಿಮ್ಮ ಮುಂದೆ ಕೂತಿದ್ದೇನೆ, ನನ್ನ ಆಸೆಗಳೆಲ್ಲ ಸಿಗ್ತಾ ಇದೆ ಮೇಡಮ್, ಇದಕ್ಕಿಂತ ಆಸೆ ಇನ್ನೇನ್ ಪಡ್ಲಿಕ್ಕೆ ಸಾಧ್ಯ? ಮುಂದೆ ಸಿಕ್ಕಿದ್ರೆ ನನ್ನ ಸೌಭಾಗ್ಯ, ಸಿಗದೇ ಇದ್ರೂ ಸಾಕು ಮೇಡಮ್.

0: ಇದು ಜೀವನ ನನ್ನ ಪ್ರಕಾರ. ಜೀವನ ಬಂದಂತೆ ಸ್ವೀಕರಿಸು.
1: ಒಳ್ಳೆಯದು ಹೇಮಂತ್ ಪಾರೇರ್ ಅವರೇ, ನಿಮ್ಮ ಕವಿತೆಗಳನ್ನು ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಶ್ರೋತೃಗಳು, ಯುವ ಸ್ನೇಹಿತರು ಕೇಳ್ತಾ ಇದ್ದರು. ಇಂದು ಸ್ವತಃ ನೀವೇ ಬಂದು ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿಯಲ್ಲಿ ನೀವು ಕವಿತೆಗಳ ಸಾಲುಗಳನ್ನು ಹೇಳಿದ್ದೀರಿ. ಹಾಗಾಗಿ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರಲಿ. ನಿಮ್ಮ ಬರುವಂತಹ ದಿನಗಳಲ್ಲಿ ಈ ಕೃಷಿ ಕ್ಷೇತ್ರ ಆಗಬಹುದು, ಬರವಣಿಗೆ ಕ್ಷೇತ್ರ ಆಗಬಹುದು, ಎರಡೂ ಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಒಂದು ಸಂತೃಪ್ತ ಬದುಕನ್ನು ಕಾಣುವಂತಾಗಲಿ ಅಂತ ಹೇಳ್ತಾ ಇವತ್ತಿನ
2: ಯುವ ಸ್ಪಂದನ
1: ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ.
0: ಜೊತೆಗೆ ಮೇಡಮ್, ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ, ಒಂದಷ್ಟು ಏನೋ ಒಂದು ಹೆಸರು ಮಾಡಿದ್ದೇನೆ ಅಂತ ಹೇಳಿದ್ರೆ ಮಡಿಕೇರಿ ಆಕಾಶವಾಣಿ ಕೇಂದ್ರವು ಕೂಡ ಕಾರಣ ಮೇಡಮ್. ನಿಮ್ಮ ಎಲ್ಲ ಬಳಗದವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.
2: ಇದುವರೆಗೆ ಯುವ ಸ್ಪಂದನ ಕಾರ್ಯಕ್ರಮದಲ್ಲಿ ಯುವ ಕೃಷಿಕ ಹಾಗೂ ಬರಹಗಾರ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಎಡವನಾಡು ಗ್ರಾಮದ ಹೇಮಂತ್ ಪಾರೇರ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಯುವ ಸ್ಪಂದನ
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಸಮಯ 5:34:08. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
5: ಕಾವೇರಿ
3: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಆತ್ಮೀಯ ಸ್ವಾಗತ. ಶ್ರೋತೃಗಳೇ, ನಿಮ್ಮೊಂದಿಗೆ ನಾನು ಅವಿನಾಶ್ ಕೆಎಲ್. ನೀವು ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಬಹುದು. ಕರೆ ಮಾಡಲು ಸಂಖ್ಯೆ ಹೀಗಿದೆ: 08272288558. ಸಂಖ್ಯೆ ಮತ್ತೊಮ್ಮೆ 08272288558.

0: ನಮ್ಮ ಮೊದಲಕರೇ, ಹಲೋ.
1: ನಮಸ್ತೆ,
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸೋಮವಾರಪೇಟೆಯಿಂದ ದಿನೇಶ್ ಹಾಲೇರಿ ಮಾತಾಡ್ತಾ ಇದ್ದೀನಿ.
0: ದಿನೇಶ್ ಅವರು ಸೋಮವಾರಪೇಟೆಯಿಂದ. ಮಳೆ ಇದೆಯಾ ಸೋಮವಾರಪೇಟೆಯಲ್ಲಿ?
1: ಇಲ್ಲ ಸರ್, ಮಳೆ ಇಲ್ಲ, ಗುಡುಗು ಇಲ್ಲ, ಕಾಣ್ತಾ ಇದೆ. ಇದು ನೋಡ್ಬೇಕು, ನಾಳೆಯಿಂದ ಆದಿತ್ಯ ಮಳೆ ಹೇಗೆ ಬರುತ್ತೆ ನೋಡಬೇಕು.
0: ಆಯ್ತಾ ಸಂಜೆ ಕಾಫಿ ಎಲ್ಲ?
1: ಸಂಜೆ ಕಾಫಿ ಆಗಿದೆ ಸರ್.
0: ಇವತ್ತೇನು ದಿನ
1: ತಂದು
0: ಅಂತ
1: ಆಯ್ತಾ?
0: ಗೊತ್ತಿದೆಯಾ ನಿಮಗೆ? ಹಾ, ನಮ್ದಾಯ್ತು.
1: ಹೇಳಿ.
0: ಇವತ್ತೇನು ದಿನ ಅಂತ ಗೊತ್ತಿದೆಯಾ?
1: ಅದೇ ಸರ್, ವಿಶ್ವ ಯೋಗ ದಿನ.
0: ಭಾನುವಾರ ಅಂದ್ಬಿಡ್ತೀರಾ ಅನ್ಕೊಂಡೆ.
1: ಇಲ್ಲ ಇಲ್ಲ, ನಾನು
0: ಯಾವಾಗಿದೆ ಬೇಕು
1: ಮೊದಲು ಯೋಗ
0: ನಿಮಗೆ?
1: ಮಾಡ್ತಿದ್ದೆ, ಒಂದು ವರ್ಷದಿಂದ ಬಿಟ್ಟಿದ್ದೀನಿ. ಒಂದು ಹದಿನೈದು ಆಪರೇಷನ್ ಆಯಿತು, ಹಾಗೆ ಬಿಟ್ಟಿದ್ದೀನಿ.
0: ಮೊದಲು ನಿರಂತರವಾಗಿ ಮಾಡ್ತಾ ಇದ್ರಿ?
1: ಮಾಡ್ತಾ ಇದ್ದೆ ನಾನು.
0: ಯಾವಾಗಿದೆ ಬೇಕು ನಿಮಗೆ ಇವತ್ತು?
1: ಸರ್, ನನಗೆ ಹಳೆಯ ಚಿತ್ರ ಪಾಪ ಪುಣ್ಯ ಅಂತೇಳಿ, ಅದರಲ್ಲಿ ಗಿರಿ ಪದ ನಾವು ಬಂದೇವ ಶೀಶ ನೋಡಬೇಕಂತ ಹಾಡು.
0: ಪ್ರಸಾರ ಮಾಡುವ ನಿಮಗೆ ಒಂದು ಪ್ರಶ್ನೆ,
1: ಹೇಳಿ.
0: ಅಂತಾರಾಷ್ಟ್ರೀಯ ಯೋಗ ದಿನದ ಕುರಿತು.
1: ಹಾಂ,
0: ಎಷ್ಟನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಇಂದು ಆಚರಿಸಲಾಯಿತು?
1: ಸರ್ ಇದು ಹನ್ನೆರಡನೇದು.
0: ಹೌದು, ಸರಿಯಾದ ಉತ್ತರ. ಹೇಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಸರ್, ಧನ್ಯವಾದಗಳು.

0: ಸುಖ ಬಂದರೆ ನಿಶ್ಚಲವಾಗಿ ಹೇಳ್ತಾರಂತ.
1: ಏನಂತ?
0: ಮುಂದಕ್ಕ ಹೋಗಂತ, ಈಗಾಗೋದಿಲ್ಲ ಮುಂದಕ್ಕ ಹೋಗಂತ. ಬೆಟ್ಟ ಯಾರಿ ಬಂದಿದ್ರು ಕೆಟ್ಟ ಗುಣ ಹೋಗಲಿಲ್ಲ, ಹುಟ್ಟು ಗುಣ ಸುಟ್ಟಾರು ಹೋಗದಂತ. ಬಾಯಿದ್ರು ಮೂಕಲಾಗಿ, ಕಿವಿ ಇದ್ರು ಕಿವುಡಲಾಗಿ, ದಿವಾಯಾಕೆ ಕುಂತ.
1: ಹೇಪಾ.

0: ಹಲೋ
1: ಹಲೋ ಸರ್,
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ಇದು ಸರ್ ಇಂದ ಪ್ರದೀಪ್.
0: ಪ್ರದೀಪ್?
1: ಪ್ರದೀಪ್.
0: ಹೇಗಿದ್ದೀರಾ?
1: ಚೆನ್ನಾಗಿದೆ ಸರ್.
0: ಸಂಜೆಯ ಕಾಫಿ ಟೀ ಎಲ್ಲ ಆಯ್ತಾ?
1: ಓ ಹಾಂ, ಟೀ ಆಯ್ತು ಆಯ್ತು.
0: ನಾವು ಕೂಡ ಚೆನ್ನಾಗಿದ್ದೇವೆ. ಇವತ್ತು ಯಾವ ದಿನ ಅಂತ ಗೊತ್ತಿದೆ ನಿಮಗೆ?
1: ಇವತ್ತು ಸಂಡೇ.
0: ಸಂಡೇ, ಏನು ಇವತ್ತು ಸ್ಪೆಷಲ್ ದಿನ? ರೇಡಿಯೋ ಕೇಳಲಿಲ್ವಾ ಬೆಳಿಗ್ಗೆಯಿಂದ?
1: ಇಲ್ಲ, ರೇಡಿಯೋ ಬೆಳಿಗ್ಗೆ ಕೇಳಲಿಲ್ಲ.
0: ಕೇಳಲಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಮಾಡ್ತೀರಾ?
1: ಇಲ್ಲ, ಯೋಗ ಮಾಡಲಿಲ್ಲ. ಮಾಡಿಲ್ಲ.
0: ಯಾವಾಗಲೂ ಮಾಡಲಿಲ್ಲ?
1: ಇಲ್ಲ.
0: ಹಾಗಾದ್ರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರ ಗೊತ್ತಿರಲಿಕ್ಕಿಲ್ಲ ಅನ್ಸುತ್ತೆ. ಯೋಗದ ಪಿತಾಮಹ ಯಾರೆಂತ ಗೊತ್ತೆ ನಿಮಗೆ?
1: ಯೋಗದ ಪಿತಾಮಹ? ಇಲ್ಲ ಸರ್, ಗೊತ್ತಿಲ್ಲ.
0: ಮುಂದಿನ ಕರಿಯಲ್ಲಿ ನಿರೀಕ್ಷೆ ಮಾಡುವ. ಯಾವ ಗೀತೆ ಬೇಕು ನಿಮಗೆ?
1: ನಂದಿ ಇತ್ರದಿಂದ ಕಡಲ ಗಾಟಿ ಬಂದ.
0: ಯಾಕೆ ಈ ಗೀತೆ? ಯಾಕೆ ಈ ಗೀತೆ ಬೇಕು?
1: ತುಂಬಾ ಇಷ್ಟ ನಮಗೆ ಗೀತೆ.
0: ಪ್ರಸಾರ ಮಾಡುವ.
1: ಆಯ್ತು ಸರ್.
0: ಪ್ರಸಾರ ಮಾಡುವ, ಹೀಗೆ ಕರೆ ಮಾಡ್ತಾ ಇರಿ.
1: ಆಯ್ತು ಸರ್.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಮಗ ಮಾತಾಡಿದ್ದೇನೆ.
0: ಪುತ್ತೂರಿನಲ್ಲಿ ಮಳೆ ಇದೆಯಾ?
1: ಮಳೆ ಇದೆ, ಸ್ವಲ್ಪ ಬರ್ತದೆ.
0: ಇವತ್ತಿದ್ದ?
1: ಈಗ ತುಂಬ ಮನೆ ಬಂದು ಬಂದಿದೆ.
0: ಇವತ್ತು ರಜೆ ಇತ್ತಾ ನಿಮಗೆ?
1: ಇವತ್ತು ರಜೆ.
0: ಏನು ಮಾಡಿದಿರಿ ಸಂಡೆ ಸ್ಪೆಷಲ್?
1: ಸ್ಪೆಷಲ್ ಅಂದ್ರೆ ಅಂದ್ರೆ ಕಾಯಿ ಪಲ್ಯ ಮಾಡಿದ್ದೀನಿ ಸರ್, ಟೊಮೆಟೊ ಸಾಂಬಾರ್ ಮಾಡಿದ್ದೇನೆ.
0: ಸಂಜೆಯ ಕಾಫಿ ಎಲ್ಲ ಆಯ್ತಾ?

0: ಕಾಫಿ ಆಯ್ತದ ಸರ್. ಇದು ಗೋಡಿ ಮಾಡಿದ್ದೇನೆ ಹಾಡುಗಳಿದ್ದೇನೆ.
1: ಯಾವ ಗೀತೆ ಬೇಕಿವತ್ತು ನಿಮಗೆ?
0: ನನಗೆ ಧರ್ಮಚಿತ್ರದಿಂದ ಸರ್ ಪಾವನ ಗಂಗೆ ಧರ್ಮಗಳೇ ಪಾದ ಕಮಲ.
1: ಪ್ರಸಾರ ಮಾಡುವ ಆಗ್ಲೇ ಪ್ರಶ್ನೆ ಕೇಳ್ಕೊಂಡ್ರ? ಏನು ಉತ್ತರ?
0: ಪತಂಜಲಿ ಗುರು.
1: ಹೌದು, ಮಹರ್ಷಿ ಪತಂಜಲಿ ಅವರು ಯೋಗದ ಪಿತಾಮಹ ಎಂದು ಕರೆಯುತ್ತಾರೆ. ಕರೆ ಕಡಿತಗೊಂಡಿದೆ, ಅವರ ನೆಚ್ಚಿನ ಗೀತೆ ಈಗ ಪ್ರಸಾರ ಆಗ್ತಾ ಇದೆ.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಯಾರು ಮಾತಾಡ್ತಿರೋದು?
1: ನಾನು ಚೇರಂಬಾಣೆ ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿಜ್ಯ ಅಂಗೋಮಯ.
0: ಚೇರಂಬಾಣಿಲಿ ಮಳೆ ಇದೆಯಾ?
1: ಮಳೆ ಇಲ್ಲ ಸರ್, ಮೊನ್ನೆ ಬುಧವಾರ ಒಂದು 2 ಗಂಟೆ ಅಷ್ಟು ಸ್ವಲ್ಪ ಮಳೆ ಬಂತು, ಒಂದು 50 ಸೆಂಟ್ ಮಳೆ ಬರ್ತಿರ್ಬೋದು. ಅಲ್ಲಿಂದ ಅನಿ ಬಿದ್ದಿಲ್ಲ, ಇಷ್ಟೊತ್ತಿಗೂ ಮಳೆ ಇಲ್ಲ, ಸುಡು ಬಿದ್ದಿಲ್ಲ.
0: ಬುಧವಾರನೇ ಕೊನೆ.
1: ಕೊನೆ ಮೊನ್ನೆ ಮೊನ್ನೆ 4-5 ದಿವಸ ಆಯ್ತು. ಬೆಳಿಗ್ಗೆ ಎಲ್ಲ ಬಿಟ್ಟು ಕೇಕಾಗಲ್ಲ, ಜೋರು ಸೆಕೆ ಆಗುತ್ತೆ. ಮಾರ್ಚ್ ತರದ ಮಾರ್ಚ್ ಏಪ್ರಿಲ್ ತರ ಸೆಕೆ ಆಗುತ್ತೆ.
0: ಕಳೆದ ವರ್ಷ ಈ ತಿಂಗಳಲ್ಲೆಲ್ಲ ಭಾರಿ ಮಳೆ ಇತ್ತು.
1: ಮೇ 6ಕ್ಕೆ ಇರುತ್ತೆ ಮಳೆ, ಜೂನ್ ಲಾಸ್ಟ್ ವರೆಗೂ ಮಳೆ ಇದೆ, ಜುಲೈ

0: ಏನಿರ್ಬೋದು ಈ ವರ್ಷ ಮಳೆ ಬರದೆ ಕಾರಣ?
1: ಮಳೆ ಬರೋದು ಪ್ರಕೃತಿ ನಾಶ, ಎಲ್ಲ ಪ್ರಕೃತಿ ನಾಶ.
0: ನಾವೇ ಕಾರಣ.
1: ಎಲ್ಲೆಲ್ಲೋ ಕೆರೆ ಕಟ್ಟೆಗಳು, ಬೋರ್ವೆಲ್, ಅದು ಇದು ಅಂತೇಳಿ ಭೂಮಿಯಲ್ಲಿ ಪದ ಇಲ್ಲ ಸರ್.
0: ಅಂದ್ರೆ ನಾವೇ ಕಾರಣ ಅಂತ.
1: ನಮ್ಮ ಈ ಪರಿಸ್ಥಿತಿಗೆ ನಾವೇ ಕಾರಣ. ಅದ್ರ ನಮಗೆ ಕಷ್ಟ ಆಗ್ತಾ
0: ಹೌದು,
1: ಇದೆ ಬದುಕು, ಕೃಷಿಕರ ಬದುಕು ಕಷ್ಟ. ಯಾಕೆಂತೇಳಿದ್ರೆ ಗೊಬ್ಬರ ಹಾಕಿದೆ, ಮೊನ್ನೆ ಮಳೆ ಇತ್ತು ಅಂತೇಳಿ ತೋಟಕ್ಕೆಲ್ಲ ಗೊಬ್ಬರ ಹಾಕಿದೆ, ಅದು ಕರಗಿಲ್ಲ, ಗೊಬ್ಬರ ಹಾಗೆ ಇದೆ.
0: ಮಳೆ ಬಂದಿಲ್ಲಲ್ಲ.
1: ಮಳೆ ಬಂದಿಲ್ಲ, ಮಳೆ ಬಂದಿಲ್ಲ.
0: ಆಯ್ತಾ ಸಂಜೆಯ ಕಾಫಿ ಎಲ್ಲ?
1: ಸಂಜೆ ಕಾಫಿ, ಕಾಫಿ ಮಿಕ್ಸರ್ ತಿಂದೆ.
0: ಯಾವ ಗೀತೆ ಬೇಕಿವತ್ತು ನಿಮಗೆ?
1: ನನಗೆ ಕೃಷ್ಣ ರುಕ್ಮಿಣಿಯಿಂದ ಕರ್ನಾಟಕದ ಇತಿಹಾಸದಲ್ಲಿ ಆ ಗೀತೆ ಬೇಕು.
0: ಒಳ್ಳೆಯ ಗೀತೆ.
1: ಹೌದು
0: ನಿಮಗೆ ಪ್ರಶ್ನೆ, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಅಲ್ವಾ, ಗೊತ್ತಿದೆ ಅಲ್ಲ?
1: ಹೌದು, ನಾನು ರೇಡಿಯೋ ಬೆಳಿಗ್ಗೆಯಿಂದ ಕೇಳಿದ್ದೆ, ನೋಡಿದೆ, ಮತ್ತೆ ಟಿವಿ ನೋಡಿದೆ.
0: ಧ್ಯೇಯವಾಕ್ಯ ಏನಿದೆ ಇವತ್ತಿದು ಗೊತ್ತಿದೆಯಾ?
1: ವೃದ್ಧಾಪ್ಯದಲ್ಲಿ ಯೋಗ, ಆರೋಗ್ಯಕ್ಕಾಗಿ ಯೋಗ ಅಂತ.
0: ಹೌದು, ಈಗ ಚೆನ್ನಾಗಿ ಯೋಗ ಮಾಡಿದ್ರೆ.
1: ಆದ್ರೆ ವಯಸ್ಸಾದವರು ವೃದ್ಧಾಪ್ಯದಲ್ಲಿ ಯೋಗ ಮಾಡ್ಲಿಕ್ಕೆ ಆಗಲ್ಲ ಸರ್, ಆಗಲ್ಲ ಸರ್.
0: ಅಲ್ಲ,
1: ಕೈ ನೋವು ಮಂಡಿ, ನಮ್ಮ ಅಮ್ಮಗೆ ಯಾವಾಗಲೂ ಆರೋಗ್ಯ ಸರಿ, ಮಂಡಿ ನೋವು ಕೈ ನೋವು.
0: ಅಲ್ಲ, ಯೋಗ ಮಾಡೋ ಪರಿಸ್ಥಿತಿಯಲ್ಲಿ ಇದ್ದಾಗ ಚೆನ್ನಾಗಿ ಯೋಗ ಮಾಡಿದ್ರೆ ವೃದ್ಧಾಪ್ಯದಲ್ಲಿ ಆರೋಗ್ಯವಾಗಿರ್ಬೋದು ಅಂತ.
1: ಆಗ ದುಡಿಮೆ ಇಲ್ಲ ಸರ್, ನಮ್ಮ ಅಮ್ಮನವರೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ.
0: ಹೌದು,
1: ಶ್ರೀಮಂತರ ಹಾಕಬೇಕೆಂಬ ಬಯಕೆ. ಈಗ ಆರೋಗ್ಯ ಸರಿ ಇಲ್ಲ, ಏನ್ ಮಾಡಕ್ಕೂ ಕೆಲಸ ಮಾಡಕ್ ಆಗಲ್ಲ. ಆಗ ಶ್ರೀಮಂತರಾಗ್ಬೇಕು, ದೊಡ್ಡವರಾಗ್ಬೇಕು, ನಾವು ಎಲ್ಲರಂತೆ ಬಾಳ್ಬೇಕು ಅಂತ ಹೇಳಿ ಕೆಲಸ ಮಾಡಿ ಮಾಡಿ ಮಾಡಿ ಮಾಡಿ ಈಗ ಕೆಲಸ ಏನಾಗಲ್ಲ, ಹೇಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಂಡಿ ನೋವು.
0: ಹೀಗೆ ಕರೆ ಮಾಡ್ತಾ ಇರಿ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ.
1: ಆಯ್ತು, ಧನ್ಯವಾದಗಳು ಸಮಸ್ತ ಕೇಳುವುದರಿಗಾಗಿ, ಧನ್ಯವಾದಗಳು.

ಆಕಾಶವಾಣಿ ಮಡಿಕೇರಿ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರ ಆಗಲಿರುವ ಕಾರ್ಯಕ್ರಮದ ವಿವರ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೇಂದ್ರ ಸರ್ಕಾರ 12 ಪೂರೈಸಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಗ್ರಾಮೀಣ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ VBGRAMJI ಯೋಜನೆ ಕುರಿತು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. 7:20 ಸುದ್ದಿ ಜುಂಪೆ. ಪ್ರಾಯೋಜಕರು ದೇರಾಜೆ ಶ್ರೀ ಬಿದ್ದಪ್ಪ ಮತ್ತು ಸಂಸಾರ, ಮುತ್ತಾರ್ಮುಡಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಣೆಯಲ್ಲಿ ಯೋಗದ ಪಾತ್ರ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ. 8:00 ಕನ್ನಡ ಚಿತ್ರಗೀತೆಗಳು. 8:10 ಹನ್ನೆರಡು ವರ್ಷಗಳ ಸರ್ಕಾರದ ಪೂರ್ಣಗೊಳಿಸುವಿಕೆಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಆಕಾಶವಾಣಿಯಿಂದ ವಿಶೇಷ ಸರಣಿಯ ಪ್ರಸಾರ, ಧ್ವನಿಮುದ್ರಿತ ಕಾರ್ಯಕ್ರಮ. ಇಂದಿನ ವಿಷಯ ವನ್ಯಜೀವನ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ನಾಟಕ ವಿಧವಾ ತಾಯಿ, ರಚನೆ ಮೂಲ ಮುನೈ ಪ್ರೇಮಚಂದ್ರ, ಬಾನುಲಿ ರೂಪಾಂತರ ವಿನೋದ ಶರ್ಮ, ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ದಿವಾಕರ ಡೊಂಗ್ರೆ ಅವರಿಂದ ಚಿಂತನ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ನಮ್ಮ ನಿಲಯದಿಂದ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಎರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನಬಚಾನ ಹಿಂದಿ ಚಿತ್ರಗೀತೆಗಳು. 11:00 ಗಾನಡಂಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ, ನಂತರ ಭಾವಗೀತೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 1:00 ಪ್ರಗತಿಪಥದಲ್ಲಿ ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿಯನ್ನು ಆಲಿಸಲಿದ್ದೀರಿ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜನೆ.

ಉಚಿತ ಕಾರ್ಯಕ್ರಮ 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ, 3:00 ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳು, 4:00 ನಮ್ಮ ನಿಲಯದಿಂದ ಭಕ್ತಿಗೀತೆಗಳು, 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ, ನಾಳೆ ಸಂಜೆ 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಯುಕ್ತ ಮಹಿಳೆಯರಿಗೆ ಯೋಗ, ಈ ಕುರಿತು ಯೋಗ ತರಬೇತುದಾರರಾದ ಮಡಿಕೇರಿಯ ಶಿಲ್ಪಾ ರೈ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವಿದ್ಯಾರಾವ್ ಕೆಎಲ್, ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಕೃಷಿರಂಗ, ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸಿಎಸ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿಜುಂಪೆ, ಪ್ರಾಯೋಜಕರು ದೇರಾಜೆ.

0: ಗಳನ್ನು ನಿರ್ಮಿಸಬಹುದಾಗಿದೆ. ಇನ್ನು 17ನೇದಾಗಿ, ಹವಾಮಾನ ವೈಪರೀತ್ಯಗಳಿಂದ ಉಂಟಾಗ್ತಕ್ಕಂತಹ ಹಾನಿಯನ್ನು ತಡೆಗಟ್ಟಲು ಪ್ರವಾಹ ನಿಯಂತ್ರಣಕ್ಕಾಗಿ ಮೃದುಗಳ ನಿರ್ಮಾಣ, ಮಣ್ಣಿನ ಸವಕಳಿಯನ್ನು ತಡೆಯಲು ಮರಗಳನ್ನು ಬೆಳೆಸುವುದು ಮತ್ತು ನೈಸರ್ಗಿಕ ವಿಕೋಪಗಳನ್ನ ಎದುರಿಸತಕ್ಕಂತಹ ಕಾಮಗಾರಿಗಳನ್ನ ಕೈಗೊಳ್ಳಬಹುದಾಗಿದೆ. ಇನ್ನು ಈ ಯೋಜನೆಯಡಿ ಹಳೆಯ ಜಾಬ್ ಕಾರ್ಡ್ಗಳ ಬದಲು ಅತ್ಯಾಧುನಿಕವಾದಂತಹ ಭದ್ರತಾ ವೈಶಿಷ್ಟ್ಯಗಳಿಂದ ಕೂಡಿರತಕ್ಕಂತಹ ಹೊಸ ವಿಕಸಿತ ಗ್ರಾಮೀಣ ಉದ್ಯೋಗ ಖಾತರಿ ಕಾರ್ಡ್ಗಳನ್ನ ವಿತರಿಸಲಾಗುತ್ತದೆ. ಇನ್ನು 19ನೇದಾಗಿ, ಸಾರ್ವಜನಿಕ ದೃಶ್ಯೀಕರಣ ಉಪಕರಣ ಅಥವಾ ಡ್ಯಾಶ್ ಬೋರ್ಡ್ ಮುಖಾಂತರ ಕಾಮಗಾರಿಗಳ ಪ್ರಗತಿ, ಹಣ ಪಾವತಿಯ ಸ್ಥಿತಿ ಮತ್ತು ಬಳಕೆಯಾದ ಅನುದಾನದ ಮಾಹಿತಿಯನ್ನ ಸಾರ್ವಜನಿಕರು ಯಾವುದೇ ಸಮಯದಲ್ಲಿ ಪರಿಶೀಲಿಸಬಹುದಾಗಿದೆ. ಇನ್ನು 20ನೇದಾಗಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ವಾರ ಸಭೆಗಳನ್ನು ನಡೆಸಿ ಕೆಲಸದ ವಿವರ, ವೇತನ ಪಾವತಿ ಮತ್ತು ದೂರುಗಳ ವಿಲೇವಾರಿಯನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ಕಡ್ಡಾಯವಾಗಿದೆ. ಇನ್ನು 21ನೆಯದಾಗಿ, 2047ರ ವಿಕಸಿತ ಭಾರತದ ಗುರಿಯನ್ನು ತಲುಪಲು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನ ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆ ಇದಾಗಿದೆ. ಇನ್ನು 22ನೆಯದಾಗಿ, ಕಠಿಣ ಶಕ್ತಿ ಬೇಡುವಂತಹ ಮಾನವ ಸಾಧ್ಯವಾಗದ ಕೆಲಸಗಳನ್ನ 40% ಪ್ರಮಾಣದಲ್ಲಿ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯ ಅನುಮೋದನೆಯೊಂದಿಗೆ ಕೈಗೊಳ್ಳಬಹುದಾಗಿದೆ. ಇನ್ನು 23ನೆಯದಾಗಿ, ಈ ಯೋಜನೆಯ ಹೆಸರು ಬದಲಾಗಿದೆ ಅಷ್ಟೇನೆ, ಆದರೆ ಸ್ವರೂಪ ಬದಲಾಗಿಲ್ಲ. ಇನ್ನು 24ನೆಯದಾಗಿ, ನೆರೆ ಬಂದರೆ ಮಾನವ ದಿನಗಳನ್ನು ಹೆಚ್ಚಿಸಿಕೊಳ್ಳುವ ಅವಕಾಶಗಳನ್ನ ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ. ಮತ್ತು ಕೊನೆಯದಾಗಿ ಹಾಗೂ 25ನೆಯದಾಗಿ, ಕೇಂದ್ರ ಸರ್ಕಾರ ವರೆಯನ್ನ ರಾಜ್ಯ ಸರ್ಕಾರಗಳೊಂದಿಗೆ ಹಂಚಿಕೊಂಡು ರಾಜ್ಯ ಸರ್ಕಾರಕ್ಕೆ ತೀರ್ಮಾನ ಮಾಡತಕ್ಕಂತ ಹಕ್ಕುಗಳನ್ನ ನೀಡಿದೆ.
1: ಈ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯ ಒಂದು ಅನುಷ್ಠಾನವನ್ನ ಎಷ್ಟು ಹಂತದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತೆ ಅಂತೀರಿ?
0: ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂತ ವಿಷಯ. ಈ ಯೋಜನೆಯಡಿ 5 ಹಂತದ ಮೇಲ್ವಿಚಾರಣೆ ನಡೀತಕ್ಕಂಥದ್ದನ್ನ ನಾವು ನೋಡಬಹುದು. ಮೊದಲ ಹಂತದಲ್ಲಿ ಕೇಂದ್ರ ಮತ್ತು ರಾಜ್ಯ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ಗಳು ಅನುಷ್ಠಾನದ ಪರಿಶೀಲನೆ ಮತ್ತು ಹೊಣೆಗಾರಿಕೆಯನ್ನ ನಿರ್ವಹಿಸುತ್ತವೆ. ಇನ್ನು 2ನೇದಾಗಿ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಚಾಲನಾ ಸಮಿತಿಗಳು ಕಾರ್ಯತಂತ್ರದ ನಿರ್ದೇಶನ, ಒಮ್ಮುಖತೆ ಮತ್ತು ಕಾರ್ಯಕ್ಷಮತೆಯ ವಿಮರ್ಶೆಯನ್ನ ನಡೆಸುತ್ತವೆ. ಇನ್ನು 3ನೇದಾಗಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಯೋಜನೆಯ ತಯಾರಿ ಮತ್ತು ಅನುಷ್ಠಾನವನ್ನ ಮುನ್ನಡೆಸುತ್ತವೆ. ಗ್ರಾಮ ಪಂಚಾಯಿತಿಗಳು ವೆಚ್ಚದ ದೃಷ್ಟಿಯಿಂದ ಕನಿಷ್ಠ 1/2 ಕೆಲಸಗಳನ್ನ ಕಾರ್ಯಗತಗೊಳಿಸುತ್ತವೆ. ಇನ್ನು 4ನೇದಾಗಿ, ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಮತ್ತು ಕಾರ್ಯಕ್ರಮದ ಅಧಿಕಾರಿಗಳು ಯೋಜನೆಯನ್ನು ತಯಾರಿಸಿ ಅದರ ಅನುಸರಣೆ, ಪಾವತಿಗಳು ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನ ನಿರ್ವಹಿಸುತ್ತಾರೆ. ಇನ್ನು 5ನೇದಾಗಿ, ಈ ಯೋಜನೆಯಡಿ ಲೆಕ್ಕ ಪರಿಶೋಧನೆಗಳನ್ನು ನಡೆಸುವಲ್ಲಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಪ್ರವೇಶದ ಮೂಲಕ ಪಾರದರ್ಶಕತೆಯನ್ನ ಖಚಿತಪಡಿಸಿಕೊಳ್ಳುವಲ್ಲಿ ಗ್ರಾಮ ಸಭೆಗಳು ಬಲವಾದ ಪಾತ್ರವನ್ನ ನಿರ್ವಹಿಸುತ್ತವೆ.
1: ಇನ್ನ ಈ ವಿಕಸಿತ ಭಾರತ್ ಜಿರಾಮ್ಜಿ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಪಾತ್ರವನ್ನು ವಹಿಸುತ್ತೆ ಅಂತೀರಿ?
0: ಈ ಮಸೂದೆಯು ಕೇಂದ್ರ ಸರ್ಕಾರಕ್ಕೆ ಸಾರ್ವಜನಿಕ ನಿಧಿಗಳನ್ನು ರಕ್ಷಣೆ ಮಾಡತಕ್ಕಂಥದ್ದಕ್ಕೆ ಮತ್ತು ಅನುಸರಣೆಯನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದ ದೂರುಗಳನ್ನ ತನಿಖೆ ಮಾಡಲು, ಗಂಭೀರ ಅಕ್ರಮಗಳು ಪತ್ತೆಯಾದಾಗ ನಿಧಿ ಬಿಡುಗಡೆಯನ್ನ ಸ್ಥಗಿತಗೊಳಿಸಲು ಮತ್ತು ನ್ಯೂನತೆಯನ್ನ ಪರಿಹರಿಸಲು ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರವನ್ನ ನೀಡುತ್ತಾ ಇದೆ. ಇನ್ನು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ದುರುಪಯೋಗವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರಕ್ಕೆ ಈ ಶಾಸನದ ಅಡಿ ಅಧಿಕಾರ ಪ್ರಾಪ್ತವಾಗಿರತಕ್ಕಂಥದ್ದನ್ನ ನೋಡಬಹುದು.
1: ಇನ್ನು ಈ ವಿಕಸಿತ ಭಾರತ್ ಜಿರಾಮ್ಜಿ ಯೋಜನೆಯಿಂದ ನಮ್ಮ ರೈತ ಬಾಂಧವರಿಗೆ ಆಗುವಂತಹ ಪ್ರಯೋಜನ ಏನೇನು ಅಂತೀರಿ?
0: ನೋಡಿ, ಇದು ಅತ್ಯಂತ ಮುಖ್ಯವಾಗಿರತಕ್ಕಂಥ ವಿಷಯ. ಮೊಟ್ಟಮೊದಲಿಗೆ ಬಿತ್ತನೆ ಮತ್ತು ಕೊಯ್ಲಿನ ಸಂದರ್ಭದಲ್ಲಿ 60 ದಿನಗಳ ಅವಧಿಯನ್ನ ಸ್ಥಗಿತಗೊಳಿಸಲು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ರೈತರಿಗೆ ಕಾರ್ಮಿಕರ ಸಮಸ್ಯೆ ಎದುರಾಗುವುದಿಲ್ಲ. 2ನೇದಾಗಿ, ಈ ಯೋಜನೆಯಡಿ ನಿರ್ಮಾಣವಾಗ್ತಕ್ಕಂಥ ಗೋದಾಮುಗಳು, ನೀರಾವರಿ ಕಾಲುವೆಗಳು ಮತ್ತು ಮಾರುಕಟ್ಟೆ ಸಂಪರ್ಕ ರಸ್ತೆಗಳಿಂದ ರೈತರು ತಮ್ಮ ಉತ್ಪನ್ನಗಳನ್ನ ಸುಲಭವಾಗಿ ಮತ್ತು ನೇರವಾಗಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು 3ನೇದಾಗಿ, ಈ ಯೋಜನೆ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟಲು ಬೇಕಾದಂತಹ ಪ್ರವಾಹ ನಿಯಂತ್ರಣ ಕ್ರಮಗಳು ಮತ್ತು ಮಣ್ಣಿನ ಸಂರಕ್ಷಣೆ ಕಾರ್ಯಕ್ರಮಗಳೊಂದಿಗೆ ಪರಿಸರ ಸ್ನೇಹಿ ಕೃಷಿಗೆ ಅನುವನ್ನ ಮಾಡಿಕೊಡುತ್ತದೆ. ಇನ್ನು 4ನೇದಾಗಿ, ಕೃಷಿಯ ಉತ್ಪಾದಕತೆ, ಘನತೆ ಮತ್ತು ಸುಸ್ಥಿರತೆಯ ಅವಕಾಶಗಳು ಹೆಚ್ಚುತ್ತವೆ. 5ನೇದಾಗಿ, ಗ್ರಾಮೀಣ ಕೆರೆಗಳ ಪುನಶ್ಚೇತನ, ಹೂಳೆತ್ತುವುದು, ಚೆಕ್ ಡ್ಯಾಮ್ಗಳ ನಿರ್ಮಾಣ ಮತ್ತು ಕೃಷಿಗೆ ಪೂರಕವಾದ ನೀರಾವರಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ. 6ನೇದಾಗಿ, ಹಳ್ಳಿಗಳ ನಡುವಿನ ಸಂಪರ್ಕವನ್ನು ಹೆಚ್ಚಿಸಲು ಗುಣಮಟ್ಟದ ರಸ್ತೆಗಳು

0: ನಿರ್ಮಾಣದಿಂದ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಸುಗಮವಾಗಿ ಸಾಗಣೆ ಮಾಡಲು ಅನುಕೂಲವಾಗುತ್ತದೆ. ಇನ್ನು ಏಳನೇದಾಗಿ, ಸಣ್ಣ ಪ್ರಮಾಣದ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಕಟ್ಟಡಗಳ ನಿರ್ಮಾಣದಿಂದ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆಗೆ ಅನುಕೂಲವಾಗುತ್ತದೆ. ಮತ್ತು ಎಂಟನೇದಾಗಿ ಹಾಗೂ ಕೊನೆಯದಾಗಿ, ಪ್ರವಾಹ ನಿಯಂತ್ರಣಕ್ಕಾಗಿ ಬದುಗಳ ನಿರ್ಮಾಣ ಮತ್ತು ಮರಗಳನ್ನು ಬೆಳೆಸಿ ಮಣ್ಣಿನ ಸವಕಳಿಯನ್ನು ತಡೆಯುವುದರಿಂದ ರೈತರಿಗೆ ಅನುಕೂಲವಾಗುತ್ತದೆ.
1: ಇನ್ನು ಈ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆಯಿಂದ ನಮ್ಮ ಕೆಲಸಗಾರರಿಗೆ ಅಥವಾ ಕಾರ್ಮಿಕರಿಗೆ ಆಗುವಂತಹ ಪ್ರಯೋಜನಗಳು ಏನೇನು ಅಂತೀರಿ?
0: ನೋಡಿ, ಮೊಟ್ಟ ಮೊದಲನೆಯದಾಗಿ, 100 ದಿನಗಳ ಕೆಲಸದ ಒಂದು ಬಲವು 125 ದಿನಗಳ ವರೆಗೆ ಹೆಚ್ಚಿ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಇದರಿಂದ ಲಾಭ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಎರಡನೇದಾಗಿ, ಕಾರ್ಮಿಕರಿಗೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ 15 ದಿನಗಳೊಳಗಾಗಿ ಉದ್ಯೋಗ ಒದಗಿಸತಕ್ಕಂಥದ್ದು ಕಡ್ಡಾಯವಾಗಿದೆ. ಮೂರನೇದಾಗಿ, ಒಂದು ವೇಳೆ ನಿಗದಿತ 15 ದಿನಗಳೊಳಗಾಗಿ ಕೆಲಸ ನೀಡಲು ಸರ್ಕಾರ ವಿಫಲವಾದರೆ ರಾಜ್ಯ ಸರ್ಕಾರವು ನಿರುದ್ಯೋಗ ಭತ್ತೆಯನ್ನು ನೀಡತಕ್ಕಂಥದ್ದು ಕಡ್ಡಾಯವಾಗಿರುತ್ತದೆ. ನಾಲ್ಕನೇದಾಗಿ, ಕಾರ್ಮಿಕರು ಮಾಡಿದ ಕೆಲಸಕ್ಕೆ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿಯಾಗದಿದ್ದರೆ ವಿಳಂಬದ ಪ್ರತಿದಿನಕ್ಕೆ ಕಾರ್ಮಿಕರಿಗೆ ಪರಿಹಾರ ಸಿಗುತ್ತದೆ. ಐದನೇದಾಗಿ, ಭ್ರಷ್ಟಾಚಾರ ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಹಣವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲು ಬಯೋಮೆಟ್ರಿಕ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನ ಜಾರಿ ಮಾಡೋದ್ರಿಂದ ಕಾರ್ಮಿಕರಿಗೆ ಅನುಕೂಲವಾಗುತ್ತದೆ. ಇನ್ನು ಆರನೇದಾಗಿ, ಕಾರ್ಮಿಕರು ಸ್ಥಿರ ಆದಾಯ ಪಡೆಯುವುದರಿಂದ ಕಾರ್ಮಿಕರ ವಲಸೆಯನ್ನು ತಡೆಗಟ್ಟಲು ಸಾಧ್ಯವಾಗುತ್ತದೆ. ಮತ್ತು ಕೊನೆಯದಾಗಿ, ಈ ಶಾಸನವು ದೈನಂದಿನ ವೇತನ ವಿತರಣೆಯನ್ನ ವಾರಕ್ಕೊಮ್ಮೆ ಅಥವಾ ಯಾವುದೇ ಸಂದರ್ಭದಲ್ಲಿ ಕೆಲಸ ಮಾಡಿದ 15 ದಿನಗಳ ನಂತರ ಪಾವತಿ ಮಾಡತಕ್ಕಂಥದ್ದನ್ನ ಕಡ್ಡಾಯಗೊಳಿಸುತ್ತದೆ.
1: ಇನ್ನು ಈ ವಿಕಸಿತ್ ಭಾರತ್ ಜಿ ರಾಮ್ಜಿ ಯೋಜನೆಯ ಫಲಾನುಭವಿ ಆಗೋದಕ್ಕೆ ಯಾರನ್ನ ಸಂಪರ್ಕಿಸಬೇಕು ಅಂತೀರಾ?
0: ವಿಬಿ ಜಿ ರಾಮ್ಜಿ ಯೋಜನೆಯಡಿಯಲ್ಲಿ ನೋಂದಣಿ ಪ್ರಕ್ರಿಯೆ ಅಂತಕ್ಕಂಥದ್ದು ಗ್ರಾಮ ಮಟ್ಟದಲ್ಲೇ ನಡೆಯೋದ್ರಿಂದ ಆಸಕ್ತರು ತಮ್ಮ ಗ್ರಾಮ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ತಮ್ಮ ಕುಟುಂಬದ ವಿವರಗಳನ್ನ ನೋಂದಾಯಿಸಿಕೊಳ್ಳಬೇಕು. ಇನ್ನು ಗ್ರಾಮೀಣ ಕುಟುಂಬದ 18 ವರ್ಷ ಮೇಲ್ಪಟ್ಟ ಯಾವುದೇ ಸದಸ್ಯರು ಕೌಶಲ್ಯರಹಿತ ದೈಹಿಕ ಶ್ರಮದ ಕೆಲಸ ಮಾಡಲಿಕ್ಕೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ನೋಂದಣಿಯ ನಂತರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಅನ್ನ ಕಾರ್ಮಿಕರು ಪಡೆಯುತ್ತಾರೆ. ಈ ಕಾರ್ಡ್ ಹೊಂದಿದ್ದರೆ ಮಾತ್ರ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯವಾಗುತ್ತದೆ.
1: ಇನ್ನ ಈ ವಿಬಿ ಜಿ ರಾಮ್ಜಿ ಯೋಜನೆ ಇದೆಯಲ್ಲ, ಇದು ನಮ್ಮ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಸಾಕಾರಗೊಳಿಸೋದ್ರಲ್ಲಿ ಹೇಗೆ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ತಾವು ಅಭಿಪ್ರಾಯ ಪಡ್ತೀರಾ?
0: ನೋಡಿ, ಭಾರತದ ಗ್ರಾಮೀಣ ಉದ್ಯೋಗ ನೀತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರ್ತಕ್ಕಂತಹ ನಿಟ್ಟಿನಲ್ಲಿ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಯು ಗ್ರಾಮೀಣ ಭಾರತದ ಆರ್ಥಿಕತೆಯನ್ನು ಬಲಪಡಿಸಿ 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಯನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದು. ಇದೊಂದು ಗ್ರಾಮೀಣ ಮೂಲಸೌಕರ್ಯ ಮತ್ತು ಡಿಜಿಟಲ್ ಆಡಳಿತವನ್ನ ಸಂಯೋಜಿಸುವ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ವಿಕಸಿತ ಗ್ರಾಮಗಳ ಮೂಲಕ ವಿಕಸಿತ ಭಾರತ ಎಂಬ ದೂರದೃಷ್ಟಿಯ ಅಡಿಯಲ್ಲಿ ಗ್ರಾಮೀಣ ಭಾಗದ ಚೇತೋಹಾರಿ ಶಕ್ತಿ ಮತ್ತು ಉತ್ಪಾದಕತೆಯನ್ನ ಬಲಪಡಿಸುವ ಗುರಿಯನ್ನ ಈ ಕಾಯ್ದೆ ಹೊಂದಿದೆ. ಒಟ್ಟಿನಲ್ಲಿ ಈ ಮಸೂದೆಯು ಬಡವರ ಕಲ್ಯಾಣದ ಜೊತೆಗೆ ಸಮಗ್ರ ಗ್ರಾಮಾಭಿವೃದ್ಧಿಯೊಂದಿಗೆ ಮಹಾತ್ಮ ಗಾಂಧೀಜಿಯವರ ಸಂಪೂರ್ಣ ಸ್ವಾವಲಂಬಿ ಮತ್ತು ವಿಕಸಿತ ಭಾರತದ ನಿರ್ಮಾಣ ಗುರಿಯನ್ನ ಸಾಕಾರಗೊಳಿಸುವಲ್ಲಿ ಒಂದು ಕ್ರಾಂತಿಕಾರಕ ಹೆಜ್ಜೆಯಾಗಿದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ.
1: ಆತ್ಮೀಯ ಕೇಳಿದರೆ, ತಮಗೆ ಈ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 8073-09-82-33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073-09-82-33. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ, ತಾವಿದುವರೆಗೂ ಈ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಈ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಗೂ ಧನ್ಯವಾದಗಳು. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳುವ ರಸಗೊಬ್ಬರಗಳ ಕಲಬೆರಕೆ ಪತ್ತೆ, ಈ ಕುರಿತು ಮಾಹಿತಿ.

ರೈತರು ತಮ್ಮ ಮಟ್ಟದಲ್ಲಿ ರಸಗೊಬ್ಬರದ ಕಲಬೆರಕೆಯನ್ನು ಕಡಿಮೆ ವೆಚ್ಚದಲ್ಲಿ ಮಾಡಿಕೊಂಡು ಗುಣಮಟ್ಟದ ರಸಗೊಬ್ಬರಗಳನ್ನು ಕೊಂಡ್ಕೋಬಹುದು. ಈ ಒಂದು ದಿಕ್ಕಿನಲ್ಲಿ ಕೆಲವೊಂದು ಸುಲಭ ಪರೀಕ್ಷೆಗಳಿಂದ ರಸಗೊಬ್ಬರ ಕಲಬೆರಕೆಯಾಗಿದೆಯೇ ಅಥವಾ ನಕಲಿ ಗೊಬ್ಬರನೇ ಅಂತ ಅವರು ತಿಳ್ಕೋಬಹುದು. ರೈತರು ರಸಗೊಬ್ಬರವನ್ನು ಕೊಳ್ಳುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಈ ರಸಗೊಬ್ಬರದ ಚೀಲದ ಬಾಯನ್ನು ಯಂತ್ರದಿಂದ ಹೊಲ್ದಿರಬೇಕಾಗತ್ತೆ. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿಸಿ ಕೊಂಡ್ಕೋಬೇಕು. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವಂಥ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣವನ್ನು ಕೊಡಬಾರ್ದು. ರಸಗೊಬ್ಬರದ ಚೀಲದ ಮೇಲೆ ಕೆಲವೊಂದು ವಿವರಗಳು ಮುದ್ರಿತ ಆಗಿರೋದನ್ನು ಖಚಿತಪಡಿಸ್ಕೋಬೇಕು. ಮೊದಲಿಗೆ ರಸಗೊಬ್ಬರ ಅಂತ ಮುದ್ರಿತವಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡು ಮತ್ತು ರಸಗೊಬ್ಬರದ ಹೆಸರು ಇರಬೇಕಾಗತ್ತೆ. ರಸಗೊಬ್ಬರದಲ್ಲಿರುವಂಥ ಕನಿಷ್ಠ ಶೇಕಡವಾರು ಪೋಷಕಾಂಶಗಳ ವಿವರಗಳು ಇರಬೇಕಾಗತ್ತೆ. ಗರಿಷ್ಠ ಮಾರಾಟ ಬೆಲೆ ಇರಬೇಕಾಗತ್ತೆ. ಗರಿಷ್ಠ ಮತ್ತು ನಿವ್ವಳ ತೂಕ ಅಲ್ಲಿ ಮುದ್ರಿತವಾಗಿರಬೇಕಾಗತ್ತೆ. ರಸಗೊಬ್ಬರದ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟು, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬುಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ಕೂಡ ಇರಬೇಕಾಗತ್ತೆ. ರಸಗೊಬ್ಬರವನ್ನು ಖರೀದಿ ಮಾಡೋದಕ್ಕೆ ನಮೂನೆ ಎಂನಲ್ಲಿ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿನಲ್ಲಿ ಖರೀದಿ ಮಾಡಿದಂಥ ರಸಗೊಬ್ಬರದ ವಿವರಗಳು ಇರಬೇಕಾಗತ್ತೆ. ಅಲ್ಲಿ ರೈತರ ಸಹಿ ಇರಬೇಕಾಗತ್ತೆ, ಮಾರಾಟಗಾರರ ಸಹಿ ಕೂಡ ಇರಬೇಕಾಗತ್ತೆ. ಇನ್ನು ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸೋದಕ್ಕೆ ಕೆಲವೊಂದು ಸುಲಭವಾದ ವಿಧಾನಗಳಿದ್ದಾವೆ. ಅದರಲ್ಲಿ ಭೌತಿಕ ಪರೀಕ್ಷೆ ಬಹಳ ಮುಖ್ಯವಾದಂಥದ್ದು. ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ, ಆಕಾರ ಮತ್ತು ಗಾತ್ರವನ್ನು ಹೊಂದಿರ್ತವೆ. ಕಣ್ಣಿಗೆ ಕಾಣುವಂತಹ ಬೇರೆ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರ್ದು. ಹೆಚ್ಚು ಪುಡಿಯಾಗಿರಬಾರ್ದು, ಹಾಗೆಯೇ ಹೆಚ್ಚಿನ ತೇವಾಂಶ ಕೂಡ ಇರಬಾರ್ದು. ಇನ್ನು ನೀರಿನಲ್ಲಿ ಕರಗುವಂಥ ಪರೀಕ್ಷೆಯನ್ನು ಕೂಡ ನಾವು ಕೈಗೊಳ್ಳಬಹುದು. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗ್ತವೆ. ಅಂಥ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವಂಥ ಪದಾರ್ಥ ಏನಾದರೂ ಉಳಿದ್ರೆ ಅದು ಕಲಬೆರಕೆಯಾಗಿದೆ ಅಂತ ನಾವು ತಿಳ್ಕೋಬಹುದು. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಮ್ಯೂರೇಟ್ ಆಫ್ ಪೊಟ್ಯಾಷು, ಸತುವಿನ ಸಲ್ಫೇಟು ಮತ್ತು ಮೆಗ್ನೀಷಿಯಂ ಸಲ್ಫೇಟು, ಇವು 100ಕ್ಕೆ 100ರಷ್ಟು ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು. ಇನ್ನು ನೀರಿನಲ್ಲಿ ಕರಗಿಸಿದಾಗ ಕೆಲವೊಂದು ರಸಗೊಬ್ಬರಗಳು ತಣ್ಣನೆಯ ಅನುಭವವನ್ನು ನೀಡ್ತವೆ. ಈ ತಣ್ಣನೆಯ ಅನುಭವವನ್ನು ನೀಡದೇ ಇದ್ದರೆ ಅಂತಹ ರಸಗೊಬ್ಬರದಲ್ಲಿ ಕಲಬೆರಕೆಯಾಗಿರುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಕ್ಲೋರೈಡು, ಮ್ಯೂರೇಟ್ ಆಫ್ ಪೊಟ್ಯಾಷು, ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟು ಮತ್ತು ಪೊಟ್ಯಾಷಿಯಂ ನೈಟ್ರೇಟು, ಇವು 100ಕ್ಕೆ 100ರಷ್ಟು ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು. ಇನ್ನು ಬಿಸಿ ಮಾಡುವಂಥ ಪರೀಕ್ಷೆಯನ್ನು ಕೂಡ ನಾವು ಬಳಸ್ಕೋಬಹುದು. ಯೂರಿಯಾ ರಸಗೊಬ್ಬರವನ್ನು ಬಿಸಿ ಮಾಡಿದಾಗ ಅದು ಸಂಪೂರ್ಣವಾಗಿ ಕರಗಿ ನೀರಾಗುತ್ತೆ. ಕರಗದೇ ಇರುವಂಥ ವಸ್ತು ಏನಾದರೂ ಉಳಿದ್ರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಂತ ನಾವು ತಿಳ್ಕೋಬಹುದು. ಇನ್ನು ಡಿ ಎ ಪಿ ರಸಗೊಬ್ಬರವನ್ನು ನಮ್ಮಲ್ಲಿ ಇರುವಂಥ ಒಂದು ಲೋಹದ ತಗಡಿನ ಮೇಲೆ ಬಿಸಿ ಮಾಡಿದಾಗ ಡಿ ಎ ಪಿ ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟ್ಕೊಳ್ತವೆ. ಡಿ ಎ ಪಿ ಹರಳುಗಳು ಅರಳದಲ್ಲೇ ತಳಕ್ಕೆ ಅಂಟ್ಕೊಳ್ಳದೇ ಇದ್ದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಥವಾ ಇದು ನಕಲಿ ಗೊಬ್ಬರ ಅಂತ ನಾವು ತಿಳ್ಕೋಬಹುದು. ಇನ್ನು ಪೋಷಕಾಂಶಗಳ ಪರೀಕ್ಷೆಯನ್ನು ಕೂಡ ನಾವು ಮಾಡಬಹುದು. ಅದರಲ್ಲಿ ಈ ಸಾರಜನಕದ ಪರೀಕ್ಷೆಯನ್ನು ಸುಟ್ಟ ಸುಣ್ಣದ ಪರೀಕ್ಷೆ ಮೂಲಕ ನಾವು ಮಾಡಬಹುದು. ಈ ಅಮೋನಿಯಂ ರೂಪದ ಸಾರಜನಕ ಇರುವಂಥ ರಸಗೊಬ್ಬರಗಳನ್ನು ಅಂಗೈನಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸುಣ್ಣದಿಂದ, ಅಂದರೆ ನಾವು ವೀಳ್ಯದಲ್ಲೇ ಅಡಿಕೆ ಜೊತೆಗೆ ಬಳಸ್ಕೊಳ್ಳುವಂಥ ಸುಣ್ಣ, ಇದನ್ನು ಹಾಕ್ಕೊಂಡು ತೀಡಿದಾಗ ಈ ಅಮೋನಿಯಾದ ಘಾಟು ವಾಸನೆ ಬರುತ್ತೆ. ಘಾಟು ವಾಸನೆ ಬರದೇ ಇದ್ದರೆ ಅಂತಹ ರಸಗೊಬ್ಬರ ನಕಲಿ ರಸಗೊಬ್ಬರ ಆಗಿರುತ್ತೆ. ಇದೇ ರೀತಿ 30 ರಸಗೊಬ್ಬರಗಳನ್ನು ನಾವು ಪರೀಕ್ಷೆ ಮಾಡ್ಕೋಬಹುದು. ಉದಾಹರಣೆಗೆ ಡಿ ಎ ಪಿ ಡೈ ಅಮೋನಿಯಂ ಫಾಸ್ಫೇಟು 16:20, 20:20, 15:15:15, 17:17:17, 19:19:19, 10:26:26, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು ಮತ್ತು ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟು, ಇವುಗಳನ್ನು ನಾವು ಸುಟ್ಟ ಸುಣ್ಣದ ಪರೀಕ್ಷೆಯಿಂದ ಪರೀಕ್ಷೆ ಮಾಡ್ಕೋಬಹುದು. ಇನ್ನು ರಂಜಕ ಪೋಷಕಾಂಶದ ಪರೀಕ್ಷೆಯನ್ನು ಕೂಡ ಮಾಡ್ಕೋಬಹುದು. ಸ್ವಲ್ಪ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸೂಪರ್ ಫಾಸ್ಫೇಟು ಮತ್ತು ಡಿ ಎ ಪಿ ರಸಗೊಬ್ಬರಗಳಾದರೆ ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಬೇರೆ ಸಾರಜನಕ ಮತ್ತು ರಂಜಕ, ಹಾಗೆಯೇ ಸಂಯುಕ್ತ ಗೊಬ್ಬರ ಸಾರಜನಕ ರಂಜಕ ಪೊಟ್ಯಾಷ್ ಸಂಯುಕ್ತ

0: ರಸಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣವನ್ನು ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ಕಂಡುಬರ್ತವೆ. ಹಳದಿ ಬಣ್ಣದ ಕಣಗಳು ಕಂಡುಬರದೇ ಇದ್ದರೆ ಅದು ನಕಲಿ ರಸಗೊಬ್ಬರ ಆಗಿರುತ್ತೆ. ಇನ್ನು ಈ ಪೊಟ್ಯಾಶ್ ಪೋಷಕಾಂಶದ ಪರೀಕ್ಷೆಯನ್ನು ಕೂಡ ನಾವು ಮಾಡ್ಕೋಬಹುದು. ಪೊಟ್ಯಾಶ್ ಅಂಶ ಇರುವಂಥ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ 2 ಹನಿ ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ಹಳದಿ ಬಣ್ಣದ ಕಣಗಳು ಕಂಡುಬರ್ತವೆ. ರಸಗೊಬ್ಬರ ನಕಲಿಯಾಗಿದ್ದರೆ ಈ ಕೋಬಾಲ್ಟ್ ನೈಟ್ರೇಟ್ ದ್ರಾವಣದೊಂದಿಗೆ ಹಳದಿ ಬಣ್ಣದ ಕಣಗಳು ಕಂಡುಬರೋದಿಲ್ಲ. ಬರೀ ದ್ರಾವಣದ ಬಣ್ಣ ಕಂಡುಬಂದರೆ ರಸಗೊಬ್ಬರ ನಕಲಿಯಾಗಿದೆ ಅಂತ ನಾವು ತಿಳ್ಕೋಬಹುದು.
1: ಇದುವರೆಗೆ ರಸಗೊಬ್ಬರಗಳ ಕಲಬೆರಕೆ ಪತ್ತೆ ಈ ಕುರಿತು ಮಾಹಿತಿ ಕೇಳಿದಿರಿ.
2: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,800 ರೂಪಾಯಿಯಿಂದ 23,300 ರೂಪಾಯಿ, ಅರೇಬಿಕಾ ಚೆರ್ರಿ 12,750 ರೂಪಾಯಿಯಿಂದ 14,250 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,700 ರೂಪಾಯಿಯಿಂದ 18,300 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 9,400 ರೂಪಾಯಿಯಿಂದ 10,200 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಸಿಎಸ್ ರುದ್ರಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಎದ್ದು. ಹೊಸ ಕಾರ್ಗೆ ಅಲ್ಲೂ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್, ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಹೊಸ ಬಡಾವಣೆ ನಿವಾಸಿ ಹೇಮಂತ್ ಕುಮಾರ್ ಪಿಸಿ ತಮ್ಮ 53ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಹೇಮಂತ್ ಕುಮಾರ್ ಪಿಸಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಚೈನ್ ಗೇಟ್ ಬಳಿ ಇರುವ ರುದ್ರಭೂಮಿಯಲ್ಲಿ ನಡೆಯಲಿದೆ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಮುತ್ತಾರ್ಮುಡಿ ಗ್ರಾಮದ ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ.
5: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ದೈಹಿಕ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾದೇತ ನಗರಸಭೆ ಅಧ್ಯಕ್ಷರು ಪಿ ಕಲಾವತಿ ಅವು ಕಿವಿಮಾತು ಕೊಟ್ಟೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತೆ ಆಯುಷ್ ಇಲಾಖೆ ಇವರ ಕೂಡು ಕೂಟಂದ ಪ್ಯಾಟೆನ ಕಾವೇರಿ ಹಾಲ್ಲಿ ಇಂದು ಹೊತ್ತಾರೆ 6:30 ನಡೆದ ಅಂತಾರಾಷ್ಟೀಯ ದಿನಾಚರಣೆಲಿ ಕೂಡಿಯಾಡಿ ಅವು ಮಾತಾಡ್ದೋ. ಯಾಗೋಳು ಯೋಗ ಮಾಡದರಿಂದ ಆರೋಗ್ಯ ಆಯಸ್ಸು ಜಾಸ್ತಿ ಆದೆ, ಇದರಿಂದ ಕ್ರಿಯಾಶೀಲತೆ ಮತ್ತೆ ಚಲನಶೀಲತೆಯಿಂದ ಬದುಕು ನಡೆಸಿಕೆ ಸಹಕಾರಿಯಾದೇತ ಹೇಳದೋ. ಈ ಕಾರ್ ಬರ್ಲಿ ಜಿಲ್ಲಾಧಿಕಾರಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಆಶಾ ಕಾರ್ಯಕರ್ತೆಯರು ಹಂಗೆ ಆರೋಗ್ಯ ಸಿಬ್ಬಂದಿಗ ಒಳ್ಳ ಆರೋಗ್ಯ ಸೇವೆಯೊಟ್ಟಿಗೆ ಜಿಲ್ಲೆಯಲ್ಲಿ ತಾಯಿ ಮತ್ತೆ ಶಿಶು ಮರಣ ಕಮ್ಮಿ ಮಾಡಿಕೆ ಪ್ರಾಮಾಣಿಕ ಆಗಿ ಚಾಕ್ರಿ ಮಾಡ್ದು ಅವಶ್ಯತ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಅವು ಕೇಳಿಕೊಂಡಳು. ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖೆ ಕೂಡುಕೂಟಲಿ ಪ್ಯಾಟಿನ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಕಚೇರಿ ಸಭಾಬಾಡಿಲಿ ನಡೆದ ಕಿಲ್ಕಾರಿ ಸೇವೆ ಕುರಿತ ತರಬೇತಿ ಕಾರ್ಯಾಗಾರಲ್ಲಿ ಅವು ಮಾತಾಡ್ದೋ. ಜಿಲ್ಲೆಯಲ್ಲಿ ಬ್ಯಾರೆ ಬ್ಯಾರೆ ಕಾರಣದ ತಾಯಿ ಮತ್ತೆ ನವಜಾತ ಕೂಸುಗ ತೀರಿ ಹೋಗುವ ಸಾಧ್ಯತೆ ಇದ್ದು ಇದನ್ನು ತಪ್ಪಿಸಿಕೆ ಸರ್ಕಾರಿ ಕಿಲ್ಕಾರಿ ಸೇವೆ ಜಾರಿಗೆ ತಂದುಟು ಗರ್ಭಧಾರಣೆ ಗರ್ಭಿಣಿ ತಾಯಿ ಮತ್ತೆ ಕೂಸಿನ ಆರೋಗ್ಯದ ಮಾಹಿತಿನ ನೇರ ಆಗಿ ಸಂಸಾರದ ಮೊಬೈಲ್ ಫೋನಿಗೆ ತಲುಪಿಸಲಾದೇತ ಅವು ವಿವರಣೆ ಕೊಟ್ಟು. ಮರಣದ ಸಂಖ್ಯೆ ಕಮ್ಮಿ ಮಾಡಿಕೆ ಆರೋಗ್ಯ ಸಿಬ್ಬಂದಿಗ ಆಶಾ ಕಾರ್ಯಕರ್ತರು ಜಾಸ್ತಿ ಎಚ್ಚರ ವಹಿಸಕು ತಪ್ಪಿದಲ್ಲಿ

0: ಕ್ರಮ ಕೈಗೊಳ್ಳಲಾದೆತ್ತ ಎಚ್ಚರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶ್ರೀನಿವಾಸ ಸೇರಿದಂಗೆ ಆರೋಗ್ಯ ಶಿಕ್ಷಣಾಧಿಕಾರಿಗ ಸಿಬ್ಬಂದಿ ವರ್ಗದವು ಕೂಡಿಯಾಡಿದ್ದು. ಮೂರ್ನಾಡು 33/11 kV ಕರೆಂಟ್ ಹಂಚುವ ಉಪಕೇಂದ್ರದ ಹೊರಹೋವ F3 ಮೂರ್ನಾಡು ಫೀಡರ್ಲಿ ಜೂನ್ 23ಕ್ಕೆ ಹೊತ್ತಾರೆ 10 ಗಂಟೆಯಿಂದ ಹಿಂಬುತ್ತು 5 ಗಂಟೆಗೆ ಮುಟ್ಟ ಮಳೆಗಾಲಕ್ಕೆ ಎಚ್ಚರ ತಕ್ಕಂಬಕ್ಕೆ ರಿಪೇರಿ ಕೆಲಸ ಇರದರಿಂದ ಮೂರ್ನಾಡು ಪಟ್ಟಣ ಮುತ್ತಾರ್ಮುಡಿ ಕುಂಬಳದಾಲು ಕಿಗ್ಗಾಲು ಕಬಡಗೇರಿ ಸುತ್ತಮುತ್ತ ಜಾಗಲಿ ಕರೆಂಟ್ ಇರ್ದುಳೆ ಸಾರ್ವಜನಿಕರು ಸಹಕರಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿಶೀಲನೆಗೆ ಸಂಬಂಧಪಟ್ಟಂಗೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತೆ ಉಸ್ತುವಾರಿ ಸಮಿತಿ ಸಭೆನ ಸಂಸದರ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ ಜೂನ್ 22ಕ್ಕೆ ಅಂದರೆ ನಾಳೆ ಹೊತ್ತಾರೆ 10 ಗಂಟೆಗೆ ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡಿಲಿ ನಡೆದದೆ. ಜಿಲ್ಲಾ ಪಂಚಾಯತ್ ಕೆಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ತಿಳಿಸಿಯೋಳು. ಕೊಡಗು ಜಿಲ್ಲೆಯಲ್ಲಿ 2026ನೇ ಸಾಲಿನ ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬಾರದೇ ಇರದರಿಂದ ಹಂಗೆ ವಾಡಿಕೆಗಿಂತ ಮಳೆ ಕಡಿಮೆ ಆಗಿರದರಿಂದ ಕೃಷಿ ಚಟುವಟಿಕೆಗೂ ಹಂಗೆ ಕುಡಿಯುವ ನೀರಿನ ತೊಂದರೆ ಮುಂದಕ್ಕೆ ಆವ ಸಾಧ್ಯತೆ ಉಂಟು. ಶ್ರೀ ಓಂಕಾರೇಶ್ವರ ದೇವಾಲಯದಲ್ಲಿ ಜೂನ್ 22ಕ್ಕೆ ನಾಳೆ ಹೊತ್ತಾರೆ 11 ಗಂಟೆಗೆ ಮಳೆಗಾಗಿ ವಿಶೇಷ ಆಗಿ ಪೂಜನ ಏರ್ಪಾಡು ಮಾಡಿರೋ ಭಕ್ತಾದಿಗ ಜಾಸ್ತಿ ಸಂಖ್ಯೆಯಲ್ಲಿ ಸೇರುವ ಹಂಗೆ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಳು. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಇವು ಇದೇ ತಿಂಗಳ ಜೂನ್ 23ಕ್ಕೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಬಾರ್ ಹಮ್ಮಿಕೊಂಡಳು. ಮಾನ್ಯರು ಸಭಾಪತಿಗ ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ನಡೆಯುವ ಕೊಡಗು ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡಿಯಾಡುವೆ. ಆಮೇಲೆ ಮಧ್ಯಾಹ್ನ 1:30 ಗಂಟೆಗೆ ಕೊಡಗು ವಿಶ್ವವಿದ್ಯಾಲಯ ಕಾರ್ಯಕ್ರಮದಲ್ಲಿ ಸೇರುವೆತ್ತ ಸಭಾಪತಿ ಅವರ ಕಾರ್ಯದರ್ಶಿ ಎಚ್ಡಿ ಪಾಟೀಲ್ ಅವು ಮಾಹಿತಿ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ನಿವೃತ್ತ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ದೇರಜೆ ಶ್ರೀ ಬಿದ್ದಪ್ಪ, ಶ್ರೀಮತಿ ಮಂಜುಳಾ ಮತ್ತೆ ಮಕ್ಕ, ಮುತ್ತಾರ್ಮುಡಿ ಗ್ರಾಮ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
4: ಸಿಜೆ ಬಿಲ್ಡ್ವೇರ್ ಬೈಲುಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
6: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
7: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ. 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
3: ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಶನ್

0: ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಗಳ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ವಿಶೇಷ ಪರೀಕ್ಷಾ ಪೂರ್ವ ತರಬೇತಿಯನ್ನು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಮತ್ತು ಗೋಣಿಕೊಪ್ಪಲುವಿನ ಕಾವೇರಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9480640657.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್.
2: ಗಮನಿಸಿ, ISO 9001:2015 ಪ್ರಮಾಣಿತ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಮೆಗಾ ಮಾನ್ಸೂನ್ ಆಫರ್. ಪ್ರೀಮಿಯಂ ಫರ್ನಿಚರ್ ಗಳಿಗೆ ಆಕರ್ಷಕ ಆಫರ್ಗಳು. ಪ್ರತಿ ಬುಕಿಂಗ್ ಗೆ ಗಿಫ್ಟ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮೆರಾ ಗೆಲ್ಲುವ ಸುವರ್ಣಾವಕಾಶ. ನಾರ್ತ್ ಕೇರಳಾಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
3: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
4: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
3: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
5: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
7: ಸುದ್ದಿ ಸಮಾಚಾರ ಓದಿನಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ತಡೀರಪಿಂಜ ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಆಪಂದು ನಗರಸಭೆ ಅಧ್ಯಕ್ಷಗಳನ್ನ ಪಿ ಕಲಾವತಿ ಅಂಗ ಅಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಆಯುಷ್ ಇಲಾಖೆ ಇಂಗಡ ಕೂಡ್ಕೊಟ್ಟು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋ ವಿಷಯತ್ರಡಿಲು ನಗರತ್ರ ಕಾವೇರಿ ಹಾಲ್ ಇಂದು ನಡೆದ ಅಂತಾರಾಷ್ಟೀಯ 12ನೇ ಯೋಗ ನಾಳು ಕಾರ್ಯಕ್ರಮತ್ತು ಕೂಡಿಯಾಡಿತು ಅವು ತಕ್ಕ ಬಂದಿತು. ಎಕ್ಕೋಲು ಯೋಗ ಮಾಡೋಣಗೊಂಡು ಆರೋಗ್ಯ ಆಯಸು ಅವರಪ್ಪ. ಯೋಗ ನಾಳು ಓರು ದಿನಕ್ಕೆ ಮಾತ್ರ ಸೀಮಿತ ಆಗತ್ತೆ. ಎಕ್ಕೋಲು ಯೋಗ ಮಾಡೋ ಅಭ್ಯಾಸ ಬೆಳೆತಿಂಡಕ್ಕ ನಲ್ಲ ಆರೋಗ್ಯತ್ನ ಕಾಪಾಡಿಯೋಲು ಹೆಂಗ ಎಣಿಸಿ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ, ಉಪವಿಭಾಧಿಕಾರಿ ನಿತಿನ್ ಚಕ್ಕಿ, ಯೋಗ ತರಬೇತುದಾರಂಗಳನ್ನು ಮಹೇಶ್ ಕುಮಾರ್ ಕೂಡನಕ್ಕೆ ಮುಖ್ಯಭಟ್ಟವು ಕೂಡಿಯಾಡಿ ತಿಂಜತ್ತು. 2027ನೇ ಸಾಲು ಕೊಡವ ಒಕ್ಕಡೊಕ್ಕಡ ಹಾಕಿ ನಮ್ಮೆನ ಅಜ್ಜಿಗುಟ್ಟಿದ ಒಕ್ಕ ವಹಿಸುವ ಇಂಡೆ ಮಾರಿಪತ್ತು ಗೋಣಿಕೊಪ್ಪತ್ತು ಕುಟುಂಬತ್ರ ಮುಖ್ಯಪಟ್ಟಣಗಳುಂಡು ಮುಂಬುಲ ಸಭೆ ನಡೆದತ್ತು. ಕೊರವಕಾರಿಕಿನ ಹಾಕಿ ನಮ್ಮೆರ ಅಧ್ಯಕ್ಷ ಅಜ್ಜಿಗುಟ್ಟಿರ ನರೇನ್ ಕಾರ್ಯಪ್ಪ ವಹಿಸಿ ಸಿಂಜತ್ತು. ಸಭೆಯಲ್ಲಿ ಮುಖ್ಯ ಬಿಂದು ಆಯ್ತು. ಶಾಸಕ ಅಜ್ಜಿಗುಟ್ಟಿರ ಎಸ್ ಪೊನ್ನಣ್ಣಂಗ ತಕ್ಕ ಬಂದಿತ್ತು. ಬಪ್ಪಗಲ ಹಾಕಿ ನಮ್ಮೆನ ಗೌಜಿಲ್ ನಡೆತ ನಟ್ಟಲು ಸುಮಾರು ಸಲಹೆ ಸೂಚನೆಯನ್ನ ಕೊಡ್ತತ್ತು. ನರೇನ್ ಕಾರ್ಯಪ್ಪ ಹಿಂಗ ತಕ್ಕ ಬಂದಿತ್ತು. ಹಾಕಿ ಕಳಿಕೂಟತ್ನ ಯಶಸ್ವಿ ಐತಿ ನಡ್ತಕ್ಕ ಕುಟುಂಬತ್ರ ಎಲ್ಲಾ ಸದಸ್ಯಂಗ ಕೈಕೂಟೊಂಡು ಒಂದು ಮನವಿ ಮಾಡಿಸಿ ಕೊಡವ ಹಾಕಿ ಅಕಾಡೆಮಿರ ಕೂಡಕೂಟತ್ತು ನಡಪ ಕಳಿಕೂಟತ್ಲೆ ಎಲ್ಲರ ಸಹಕಾರ ತುಂಬ ಮುಖ್ಯ ಎಂದು ಅಣಿಸಿ. ಮೂರ್ನಾಡು 33/11 kV ವಿದ್ಯುತ್ ವಿತರಣಾ ಉಪಕೇಂದ್ರ ತುಂಜ ಪೊರಪಾಯುವ ಎಫ್ 3 ಮೂರ್ನಾಡು ಫೀಡರ್ಲ ಅವಶ್ಯ ರಿಪೇರಿ ಪಣಿಗಳನಗೊಂಡು ಮತ್ತೆಂದು 23 ಪೋಲಕ 10 ಗಂಟೆಂಜ ವೈಪುತ 5 ಗಂಟೆ ಕತ್ತನೆ ಮೂರ್ನಾಡು ಟೌನ್ ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲ್ ಕಬಡಗೇರಿ ಪಿಂಜಿ ಸುತ್ತಮುತ್ತ ಜಾಗತ್ ಕರೆಂಟ್ ಇಪ್ಪಲೆ ಸಾರ್ವಜನಿಕಂಗ ಸಹಕರಿಸಿಡೋಣಕ್ಕೆ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತ್ತು. ನಮ್ಮ ಅಕತ್ತೂರು ತಂಡ ಪಿಂಜ ಚಾರಣಿಧಿ ಕೇಂದ್ರ ಮಡಿಕೇರಿ ಇಂಗಡಾದ ನೆಂಜ ಅಕತ್ತೂರ್ಲು ಕುವೆಂಪು ಸ್ಕೂಲ್ ಸಭಾಬಾಡಲು ಆಯೋಜನೆ ಮಾಡಿತಿಂಜ ಸಾರ್ವಜನಿಕ ಚೌರ್ಯದಾನ ಶಿಬಿರ ಯಶಸ್ವಿ ಆಯ್ತು ನಡೆದತ್ತು. ಶಿಬಿರತ್ತು ಒಟ್ಟು 41 ಜನ ಚೌರ್ಯದಾನ ಮಾಡಿಸಿ ಜಿಲ್ಲಾ ಚಾರಣಿಧಿ ಕೇಂದ್ರ ಹತ್ರ ಮುಖ್ಯಸ್ಥ ಕರಂಬಯ್ಯ ಹೆಂಗ ಸ್ಕೂಲ್ ಮಕ್ಕಕ್ಕೂ ಪಿಂಜ ಶಿಬಿರಕ್ಕೆ ಬಂದ ಹೆಂಕ್ ಚೌರ್ಯದಾನ ಹತ್ರ ಮಹತ್ವ ಪಿಂಜ ಜವಾಬ್ದಾರಿನ ಅರಿಚಿಟತ್ತು. ಕರ್ನಾಟಕ ವಿಧಾನ ಪರಿಷತ್ ಸಭಾಪತಿ ಬಸವರಾಜು ಎಸ್ ಹೊರಟ್ಟಿ ಅಯ್ಯಂಗ ಮತ್ತೆಂದು 23 ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಬೆಚ್ಚಂಡಿದ್ದು ಮಾನ್ಯ ಸಭಾಪತಿ ಅಯ್ಯಂಗ ಕುಶಾಲನಗರ ಹತ್ರ ರೈತ ಸಹಕಾರ ಭವನತ್ತು ನಡೆಪಕೊಳ್ಳೋ ಕೊಡಗು ಜಿಲ್ಲಾ ಆದ್ಯ ಶರಣ ಸಾಹಿತ್ಯ ಸಮ್ಮೇಳನದ ಕೂಡಿಯಾಡುವ ಅಲ್ಲಿಂಜ ಮಜಾನ 1:30 ಕೊಡಗು ವಿಶ್ವವಿದ್ಯಾಲಯ ಕಾರ್ಯಕ್ರಮದಲ್ಲಿ ಕೂಡಿಯಾಡುವ ಅಂದು ಸಭಾಪತಿ ಅಯ್ಯಂಗಡ ಕಾರ್ಯದರ್ಶಿ ಅರಿಚಿಟ್ಟಿತ್ತು. ಮಡಿಕೇರಿಯ ಶ್ರೀ ಓಂಕಾರೇಶ್ವರ ದೇವಸ್ಥಾನದ ನಾಳೆ ಪೊಲಕ 11 ಗಂಟೆಂಜ ಮಳೆ ಕಾಯ್ತು ವಿಶೇಷ ಪೂಜನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ರಾಜನೆಂಜ ಏರ್ಪಾಡು ಮಾಡಿತ್ತು. ಕೊಡಗು ಜಿಲ್ಲೆಗಳು ಸರ್ಕಾರಿ ಅನುದಾನಿತ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕೂಡುಕೂಟತ್ತು ನಗರತ್ರ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಾಳೆ ಚಾಕ್ರಿ ಮೇಳ ಆಯೋಜನೆ ಮಾಡಿತ್ತು. ಈ ಮೇಳತ್ತು ಕೊಡಗು ಜಿಲ್ಲೆಯ ವ್ಯಾಪ್ತಿಗೆ ಕೂಡುವಂತ ಕೇಳಿಪಟ್ಟ ಕಂಪನಿಯರ ಉದ್ಯಮೆದಾರಂಗ ಕೂಡಿಯಾಡಿತು. ಹಂಗಕ್ಕೆ ಬೋಂಡಿಯನ್ನು ಅಭ್ಯರ್ಥಿಗಳ ಆಯ್ಕೆ ಮಾಡುವ ಅರ್ಹ ಅಭ್ಯರ್ಥಿಯ ತಂಗಡ ಒತ್ತ ದಾಖಲೆಯೊಡೆ ನಾಳೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಹಾಜರಾಯಿತು. ಚಾಕ್ರಿ ಮೇಳತ್ತು ಕೂಡಿಯಾಡಲೊಂದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಪ್ರಾಚಾರ್ಯಂಗ ಅರಿಚಿಟ್ಟಿತ್ತು. ಇಲ್ಲಿ ಸುದ್ದಿ ಸಮಾಚಾರ ತಿಂದತ್ತು.
5: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
6: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ

0: ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ

ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದ್ರ ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ಧ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി ಕೇಳಿ ಜೀವನ ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್.
1: ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಭಾರತೀಯರಿಗೆ ಸಂತಸದ ದಿನ. ನಮ್ಮ ಪರಂಪರೆ ಸಂಸ್ಕೃತಿ ಭಾಗವಾಗಿರುವಂಥ ಯೋಗವು ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನು ಆಚರಿಸುವುದರ ಮೂಲಕವಾಗಿ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ. ಯೋಗ ನಿನ್ನೆ ಮೊನ್ನೆದಲ್ಲ, 5000 ವರ್ಷ ಹಳೆಯ ಪ್ರಾಚೀನ ಅಭ್ಯಾಸವಾಗಿದೆ. ಯೋಗ ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ದೇಹ ಮತ್ತು ಮನಸ್ಸಿನಲ್ಲಿ ಆರೋಗ್ಯವಾಗಿರಲು ಸಂಪೂರ್ಣ ಮಾರ್ಗವಾಗಿದೆ. ಪತಂಜಲಿ ಮಹರ್ಷಿಗಳು ತಮ್ಮ ಸೂತ್ರದಲ್ಲಿ ಹೇಳ್ತಾರೆ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗ ಮನಸ್ಸಿನ ವಿಕಾರವಾದ ಮನೋಭಾವನೆಗಳನ್ನು ಹೊರಗೆ ಹಾಕುತ್ತದೆ. ಯೋಗ ದೇಹವನ್ನು ಸದೃಢವಾಗಿರಿಸುವುದರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಪ್ರತಿದಿನ ನಿಮಗೆ ಉತ್ತಮ ಭಾವನೆಯನ್ನು ಮೂಡಿಸುತ್ತದೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಆರೋಗ್ಯವಾಗಿ ಇರಲು ಮತ್ತು ಸಂತೋಷವಾಗಿರಲು ಯೋಗದತ್ತ ಮುಖ ಮಾಡುತ್ತಿದ್ದಾರೆ. ಇಂದಿನ ಕಾರ್ಯನಿರತ ಜಗತ್ತಿನಲ್ಲಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡದಂಥ ಜೀವನ ಶೈಲಿ ಸಮಸ್ಯೆಗಳಿಗೆ ವಿರುದ್ಧ ಹೋರಾಡಲು ಯೋಗ ಸಹಾಯವಾಗುತ್ತದೆ. ಹೀಗೆ ಯೋಗ ಅನೇಕ ರೀತಿಯಲ್ಲಿ ನಮ್ಮನ್ನು ಆರೋಗ್ಯವಾಗಿಡುವ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಬಂಧುಗಳೇ, ಇಂದು ನಾನು ಜೀವನ ಶೈಲಿ ರೋಗಗಳನ್ನು ಯೋಗದ ಮೂಲಕ ಹೇಗೆ ನಿರ್ವಹಿಸುವುದು ಈ ವಿಷಯದ ಕುರಿತು ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಹಾಗಾದರೆ ಜೀವನ ಶೈಲಿ ರೋಗಗಳೆಂದರೇನು? ಜೀವನ ಶೈಲಿ ರೋಗಗಳೆಂದರೆ ಕ್ರಮವಲ್ಲದ ಜೀವನ ಶೈಲಿ ಅಂತ ಅರ್ಥ. ಅಂದರೆ ನಮ್ಮ ಲೈಫ್ ಸ್ಟೈಲ್ಗಳನ್ನು ಬದಲಾವಣೆ ಮಾಡಿಕೊಂಡಿರುವುದು, ಆ ಬದಲಾವಣೆಯಿಂದ ರೋಗಗಳನ್ನು ನಾವು ಉತ್ಪತ್ತಿ ಮಾಡಿಕೊಳ್ಳೋದು.

ಹಾಗಾದರೆ ನಾವು ಜೀವನ ಶೈಲಿ ಏನು ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ? ಬಹಳಷ್ಟು ಜನ ವ್ಯಾಯಾಮಗಳನ್ನು ಮಾಡೋದೇ ಇಲ್ಲ. ಕೆಲಸದ ಒತ್ತಡದ ನೆಪದಿಂದ ಬಹಳಷ್ಟು ಜನ ವ್ಯಾಯಾಮಗಳನ್ನು ಮರೆತು ಬಿಟ್ಟಿದ್ದಾರೆ. ಕೆಲಸದ ಒತ್ತಡದಲ್ಲಿ ಸರಿಯಾದ ಸಮಯದಲ್ಲೂ ಊಟವೂ ಕೂಡ ಮಾಡೋದಿಲ್ಲ. ಮತ್ತೆ ಕೆಟ್ಟ ಆಹಾರ ಪದ್ಧತಿಯಾಗಿದೆ. ಮನೆಯಲ್ಲಿ ಮಾಡಿ ಬೇಯಿಸುವಂಥ ಆಹಾರಗಳನ್ನು ಈಗ ಊಟ ಮಾಡೋದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಹೊರಗಿನಲ್ಲಿಯ ಆಹಾರಗಳ ರುಚಿ ಹಿಡಿಸ್ತಾ ಇದೆ. ಹಾಗಾಗಿ ಕೆಟ್ಟ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾನೆ. ಹಾಗೆ ಮಾನಸಿಕ ಒತ್ತಡ, ಕೆಲಸದ ಒತ್ತಡ ಇರ್ಬೋದು, ಅಥವಾ ಮನೆಯ ಸಮಸ್ಯೆಗಳ ಒತ್ತಡಗಳಿರ್ಬೋದು, ಅಥವಾ ಹೊರಗಿನ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಮಾನಸಿಕ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗ್ತಾರೆ. ವ್ಯಾಯಾಮ ಮಾಡದೇ ಇರುವುದು ಒಂದು ಕ್ರಮವಾದರೆ ಇನ್ನೊಂದು ಊಟ. ಬಹಳ ಮಹತ್ವದ ವಿಷಯ ಇದು. ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್. ನಮಗೆ ನಾವು ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಎನ್ನುವಂಥ ಯೋಚನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖವಿದೆ. ಹಠಯೋಗದಲ್ಲಿ ಆಹಾರದ ಪರಿಕಲ್ಪನೆ ಇದೆ. ಅನೇಕ ಋಷಿ ಮುನಿಗಳು ತಮ್ಮ ಗ್ರಂಥದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹಠಯೋಗದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸುಸಿದ್ಧ ಮಧುರಾಹಾರ ಚತುರ್ಧ್ವಂಸ ವಿವರ್ಜಿತ ಭೋಜ್ಯತೆ ಶಿವ ಸಂಪ್ರೀತೆ ಮಿತಾಹಾರ ಸ ಉಚ್ಯತೆ. ಸ್ನಿಗ್ಧವಾಗಿ ರುಚಿಕರವಾಗಿರುವ ಆಹಾರವನ್ನು ಹೊಟ್ಟೆಯಲ್ಲಿ ಕಾಲು ಭಾಗವನ್ನು ಉಳಿಸಿ ಶಿವಪ್ರೀತಿಗೋಸ್ಕರ ಸೇವಿಸಬೇಕು. ಸ್ನಿಗ್ಧ ಅಂದರೆ ಮೃದುವಾಗಿ ಸಿಹಿಯಾಗಿರುವಂಥದ್ದು. ಮಿತವಾಗಿ ಋತುಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಋತ್ಬುಕ್ ಮಿತಬುಕ್ ಅಂತ ಹೇಳ್ತಾರೆ. ಅಂದರೆ ಋತುಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸಬೇಕು. ನಮ್ಮ ಆಹಾರದಲ್ಲಿ ಬದಲಾವಣೆಯಾಗಿದೆ. ಬೆಳಗಿನ ಸಮಯದಲ್ಲಿ ನಾವು ಕೆಲಸಕ್ಕೆ ಹೋಗಬೇಕಾದರೆ ಒತ್ತಡದಿಂದ ಸರಿಯಾದ ಆಹಾರವನ್ನು ಸೇವಿಸುವುದಿಲ್ಲ. ಮಧ್ಯಾಹ್ನಕ್ಕೆ ಸಮಯದಲ್ಲಿ ಸಮಯದ ಅಭಾವದಿಂದ ಸ್ವಲ್ಪ ಊಟ ಮಾಡಿಬಿಡ್ತಾರೆ. ಆಮೇಲೆ ರಾತ್ರಿಗೆ ಬಂದಾಗ ಹೆಚ್ಚು ಹೆಚ್ಚು ಆಹಾರಗಳನ್ನು ಸೇವಿಸ್ತಾರೆ. ಈ ಪಾರ್ಟಿ ಮೋಜು ಮಸ್ತಿ ಸಲುವಾಗಿ ರಾತ್ರಿ ಆಹಾರಗಳ ಸೇವಿಸುವುದು ಜಾಸ್ತಿ ಆಗಿಬಿಟ್ಟಿದೆ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೊಜ್ಜನ್ನು ಉತ್ಪತ್ತಿ ಮಾಡುತ್ತೆ. ಆ ಬೊಜ್ಜಿನಿಂದ ಅನೇಕ ರೋಗಗಳನ್ನು ನಾವು ಉತ್ಪತ್ತಿ ಮಾಡ್ತೇವೆ. ಹಾಗಾಗಿ ಆಹಾರ ಸೇವನೆ ಕೂಡ ನಮಗೆ ಬಹಳ ಅದರ ಪರಿಕಲ್ಪನತೆ ಎಂದು ನಾವು ತಿಳ್ಕೊಳ್ಬೇಕಾಗತ್ತೆ. ಬೆಳಗ್ಗೆ ಎಷ್ಟನ್ನು ಊಟ ಮಾಡಬೇಕು, ಮಧ್ಯಾಹ್ನಕ್ಕೆ ಎಷ್ಟನ್ನು ಸೇವಿಸಬೇಕು, ರಾತ್ರಿ ಹೇಗೆ ಸೇವಿಸಬೇಕು. ಅದಕ್ಕೆ ಹೇಳ್ತಾರೆ, ಬೆಳಗ್ಗೆ ಅತಿ ಹೆಚ್ಚು ಆಹಾರವನ್ನು ರಾಜನಂತೆ ಸೇವಿಸಬೇಕು, ಮಧ್ಯಾಹ್ನ ಮಂತ್ರಿಯಂತೆ ಸೇವಿಸಬೇಕು, ರಾತ್ರಿ ಭಿಕ್ಷುಕನಂತೆ ಅಂದರೆ ಸ್ವಲ್ಪ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಆಹಾರದ ಪರಿಕಲ್ಪನೆ ಕೂಡ ನಮಗೆ ಬಹಳ ಮುಖ್ಯ. ನೀರನ್ನು ಯಾವಾಗ ಸೇವಿಸಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ನೀರನ್ನು ಕುಡಿಯಬೇಕು, ಇದು ಕೂಡ ಅದೇ ರೀತಿಯಲ್ಲಿ ಕೆಟ್ಟ ಆಹಾರ ಪದ್ಧತಿ, ಅದನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಅದರ ಜೊತೆಗೆ ಈ ಜಂಕ್ ಫುಡ್ ಅಂತ ಆಹಾರಗಳನ್ನು ಸೇವನೆ ಕೂಡ ಮಾಡುವುದರಿಂದ ಅದರಿಂದ ಕೂಡ ನಮಗೆ ಅನೇಕ ರೋಗಗಳು ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ಜೀವನ ಶೈಲಿ ರೋಗಗಳು ಯಾವ್ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊದಲಾಗಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಮಾನಸಿಕ ಒತ್ತಡ, ಥೈರಾಯ್ಡ್, ಅನೇಕ ರೋಗಗಳು ನಾವು ಜೀವನ ಶೈಲಿಯಿಂದ ನಮ್ಮನ್ನು ನಾವೇ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅನೇಕ ಉದ್ಯೋಗದಲ್ಲೂ ಕೂಡ ನಮಗೆ ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಇದು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಬರುವಂತಹ ಇದು ಕೂಡ ಒಂದು ರೀತಿಯ ನೋವುಗಳು ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆಲ್ಲ ಯೋಗದಲ್ಲಿ ಪರಿಹಾರ ಇದೆಯಾ? ಖಂಡಿತ ಇದೆ. ಯೋಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಪ್ರತಿನಿತ್ಯ ಮಾಡಬೇಕು. ಇದೊಂದು ಜೀವನ ಕ್ರಮವಾಗಬೇಕು. ಹೇಗೆ ಊಟ ನಿದ್ರೆ ಇಲ್ಲದೆ ಮನುಷ್ಯ ಬದುಕುವುದಿಲ್ಲವೋ ಅದೇ ರೀತಿ ಯೋಗ ಇಲ್ಲದೆ ಮನುಷ್ಯನ ಜೀವನ ಸಾಗೋದೇ ಇಲ್ಲ. ಯಾರು ಯೋಗವನ್ನು ಮಾಡಿ ಮುಂದಿನ ಜೀವನ ಇರುತ್ತೋ ಅವನ ಜೀವನ ಉತ್ತಮವಾಗಿರುತ್ತೆ. ಹಾಗಾದರೆ ಇವೆಲ್ಲ ರೋಗಗಳನ್ನು ನಾವು ಯೋಗದ ಮೂಲಕ ಹೇಗೆ ನಿವಾರಣೆ ಮಾಡಿಕೊಳ್ಬೋದು? ಉದಾಹರಣೆಗೆ ಮಧುಮೇಹವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಮಧುಮೇಹ ಮನುಷ್ಯನಲ್ಲಿ ಹೇಗೆ ನಮ್ಮನ್ನು ನಾವು ಉತ್ಪತ್ತಿ ಮಾಡ್ಕೊಳ್ತೀವಿ? ನಮ್ಮ ದೇಹದಲ್ಲಿರುವಂತಹ ಮೇಧೋಜರಕ ಗ್ರಂಥಿ ಅಂದರೆ ಪೆನಕ್ರಿಯಾಸ್ ಅಂತ ಹೇಳುತ್ತೆ, ಪೆನಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಈ ಇನ್ಸುಲಿನ್ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ತೆಗೆದುಕೊಂಡು ನಮ್ಮ ಜೀವಸತ್ವಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಯಾವಾಗ ಪೆನ್ಕ್ರಿಯಾಸ್ ಕೆಲಸ ಮಾಡೋದಿಲ್ವೋ ಆವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ನಾವು ಇದಕ್ಕೆ ಅನೇಕ ಆಸನಗಳ ಜೊತೆಗೆ ಪ್ರಾಣಾಯಾಮವನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಡಯಾಬಿಟಿಸ್ ರೋಗವನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು. ಅದಕ್ಕೆ ವಕ್ರಾಸನ, ಅರ್ಧಮಶ್ಚಂದ್ರಾಸನ, ಗೋಮುಖಾಸನ, ಮಂಡೂಕಾಸನ, ಹೀಗೆ ಅನೇಕ ಆಸನಗಳನ್ನು ಮಾಡುವುದರಿಂದ, ಕಪಾಲಭಾತಿ ಪ್ರಾಣಾಯಾಮದ ಕ್ರಿಯೆಗಳನ್ನು ಮಾಡುವುದರಿಂದ

ನಮ್ಮ ಡಯಾಬಿಟೀಸನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಯೋಗ ಒಂದು ಚಿಕಿತ್ಸಾ ಪದ್ಧತಿ ಅಂತ ಕೂಡ ನಾವು ಹೇಳಬಹುದು. ಯೋಗ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತೆ ಹಾಗೂ ನಿವಾರಣೆಯನ್ನು ಕೂಡ ಮಾಡುತ್ತೆ. ಹಾಗೆ ನಾವು ರಕ್ತದೊತ್ತಡ ಬಿ ಪಿ ಅಂತ ಹೇಳ್ತೀವಿ, ಇದು ಕೂಡ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತಗಳನ್ನು ಸರಿಯಾದ ರೀತಿಯಲ್ಲಿ ಸಂಚಾರವಾಗದೇ ಇದ್ದರೆ ರಕ್ತದೊತ್ತಡ ಅಂತ ಹೇಳ್ತೀವಿ. ಬ್ಲಾಕೇಜ್ಗಳಾಗುವಂಥದ್ದು, ಹೃದಯದ ಸಮಸ್ಯೆಗಳಿರುವಂಥದ್ದು, ಈ ರೋಗಗಳು ಉತ್ಪತ್ತಿಯಾಗುತ್ತೆ. ಅದಕ್ಕೆಲ್ಲ ಏನು ಪರಿಹಾರ ಮಾಡ್ಬೋದು? ನಿರಂತರವಾದ ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ದೇಹದ ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡ್ಬೋದು, ರಕ್ತದೊತ್ತಡವನ್ನು ನಿವಾರಣೆ ಮಾಡ್ಬೋದು. ಬಿ ಪಿ ಸಮಸ್ಯೆ, ಬಿ ಪಿ ಲೋ ಇರ್ಬೋದು, ಬಿ ಪಿ ಹೈ ಇರ್ಬೋದು, ಆ ಸಮಸ್ಯೆಯನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಹಾಗೆ ಭಸ್ತ್ರಿಕಾದ ಬ್ರೀತಿಂಗ್ ಎಕ್ಸಸೈಸ್ ಮಾಡುವುದರ ಮೂಲಕವಾಗಿ ಈ ರೋಗವನ್ನು ನಿವಾರಣೆ ಮಾಡ್ಬೋದು. ಅದಕ್ಕೆ ಹೆಚ್ಚು ಕಠಿಣ ಅಭ್ಯಾಸಗಳ ಅವಶ್ಯಕತೆ ಇರುವುದಿಲ್ಲ. ಕೆಲವೊಂದು ಸಿಂಪಲ್ ಆಸನಗಳನ್ನು ಮಾಡುವುದರ ಮೂಲಕವಾಗಿ ನಾವು ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗೆ ಬೊಜ್ಜು, ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಡಿ. ಈ ಬೊಜ್ಜು ಇವೆಲ್ಲ ರೋಗಗಳಿಗೆ ಮೇನ್ ಕಾರಣ. ಯಾಕಂತ ಹೇಳಿದ್ರೆ ಮನುಷ್ಯನಲ್ಲಿ ಯಾವಾಗ ಬೊಜ್ಜು ಹೆಚ್ಚು ಜಾಸ್ತಿ ಆಗುತ್ತೋ ಆವಾಗ ನಿಧಾನಕವಾಗಿ ಅದು ಡಯಾಬಿಟೀಸ್ಗೂ ಆಗುತ್ತೆ ಮತ್ತು ಅದರಿಂದ ಹೃದಯಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ. ಈ ಮೂಲ ಕಾರಣ ಬೊಜ್ಜು. ಹಾಗಾದರೆ ಈ ಬೊಜ್ಜನ್ನು ಕಡಿಮೆ ಮಾಡುವುದು ಹೇಗೆ ಅಥವಾ ತೂಕವನ್ನು ಕಡಿಮೆ ಮಾಡೋದು ಹೇಗೆ? ಇದು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಭೋಜನ ಮಾಡಿದಾಗ, ನಾವು ಹೇಳ್ತೀವಿ ರಾತ್ರಿ ಸೇವನೆ ಮಾಡಿರುವಂಥ ಆಹಾರಗಳು ಹೇಗೆ ಬೊಜ್ಜನ್ನು ಕನ್ವರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಆಹಾರಗಳು ಜೀರ್ಣವಾಗುವುದಿಲ್ಲ, ಆ ಸಮಯದಲ್ಲಿ ನಮ್ಮ ಅದು ಬೊಜ್ಜಾಗಿ ಅಥವಾ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಹಾರದ ಕ್ರಮ ಬಹಳ ಇಂಪಾರ್ಟೆಂಟ್. ನಾವು ಆಹಾರವನ್ನು ಹೇಗೆ ಸೇವಿಸಬೇಕು, ಮಿತವಾಗಿ ಸೇವಿಸಬೇಕು, ಈ ಪದ್ಧತಿಯನ್ನು ಇದರಲ್ಲಿ ತಿಳ್ಕೊಳ್ಬೇಕು. ರಾತ್ರಿ ಭೋಜನವನ್ನು ಕಡಿಮೆ ಮಾಡಬೇಕು, ಕರಿದು ತಿನ್ನುವಂಥ ತಿನಿಸುಗಳನ್ನು ಕಡಿಮೆ ಮಾಡಬೇಕು, ಜಂಕ್ ಫುಡ್ ಅಂತ ಆಹಾರಗಳನ್ನು ಕಡಿಮೆ ಮಾಡಬೇಕು, ಹೊರಗಿನ ಆಹಾರಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಕೆಮಿಕಲ್ಲು ಅಥವಾ ಇನ್ನಿತರ ಆಹಾರಗಳನ್ನು ಸೇವಿಸೋದ್ರ ಮೂಲಕವಾಗಿ ಆಹಾರವನ್ನು ರಾಸಾಯನಿಕವಾಗಿ ಮಾಡಿಬಿಟ್ಟುಬಿಡಿರುತ್ತೆ. ಹಾಗಾಗಿ ಆಹಾರವನ್ನು ಭಾಳ ಮಿತವಾಗಿ ಬಳಸಬೇಕು. ಅಷ್ಟೇ ಅಲ್ಲ, ಆ ಬೊಜ್ಜನ್ನು ಕರೆಸಲಿಕ್ಕೆ ಕಠಿಣ ಆಗಬೇಕು, ಯೋಗಾಭ್ಯಾಸಗಳನ್ನು ಮಾಡಬೇಕು. ಯೋಗಿಂಗ್, ಜಾಗಿಂಗ್, ಸೈಕ್ಲಿಂಗ್, ಅನೇಕ ವ್ಯಾಯಾಮಗಳನ್ನು ಮಾಡುವುದರ ಮೂಲಕವಾಗಿ ನಾವು ಆ ಬೊಜ್ಜನ್ನು ಕಡಿಮೆ ಮಾಡಬೇಕು. ಅದು ಕೇವಲ ಒಂದು ದಿನದ ಎರಡು ದಿನದಲ್ಲಿ ಆಗುವಂಥದ್ದಲ್ಲ, ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ನಿಮ್ಮ ದೇಹದ ತೂಕದ ಬ್ಯಾಲೆನ್ಸ್ ಆಗಿರಬೇಕು, ಅದು ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಮೇಲೆ ಅದರಿಂದ ಅನೇಕ ರೋಗಗಳು ನಿಧಾನಕವಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾನಸಿಕ ಒತ್ತಡ, ಈ ಮಾನಸಿಕ ಒತ್ತಡದಿಂದ ಬಹಳಷ್ಟು ಜನರು ತಪ್ಪು ನಿರ್ಣಯಗಳನ್ನು ಮಾಡಿಕೊಳ್ಳೋದೇ ಜಾಸ್ತಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಮನಸ್ಸು ಪ್ರಶಾಂತತೆ ಇರೋದೇ ಇಲ್ಲ, ಮನಸ್ಸು ಕೆರಳು ಹೋಗುತ್ತೆ. ಎಷ್ಟೋ ಜನರು ಆತ್ಮಹತ್ಯೆ ಮಾಡಲಿಕ್ಕೆ ಮೂಲ ಕಾರಣವೇ ಮಾನಸಿಕ ಒತ್ತಡ, ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ ಬರೋದೇ ಇಲ್ಲ. ಅದನ್ನು ಸರಿಯಾಗಿ ಹತೋಟಿಯಲ್ಲಿ ಇಡೋದಾದ್ರೆ ನಾವೇನು ಮಾಡಬೇಕು? ಧ್ಯಾನ. ಯೋಗದಲ್ಲಿ ಪ್ರಾಣಾಯಾಮ ಮಾಡುವುದರ ಜೊತೆಗೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನದಿಂದ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಬೇಕು, ಏಕಾಗ್ರತೆಗೆ ತಗೊಳ್ಬೇಕು. ಯಾವತ್ತೂ ನೀವು ಧ್ಯಾನದಲ್ಲಿ ಬರ್ತೀರೋ ಮನಸ್ಸಿನಲ್ಲಿ ಏನು ತಪ್ಪುಗಳ ನಿರ್ಣಯ ಆಗ್ತಾ ಇದೆ, ನಾನೇನನ್ನು ಸರಿ ಮಾಡಬೇಕು, ಅದನ್ನೆಲ್ಲ ನಿಮ್ಮ ಧ್ಯಾನದಲ್ಲಿ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೀರಿ. ಹಾಗಾಗಿ ಆ ಮಾನಸಿಕ ಒತ್ತಡನ ನಿಧಾನಕವಾಗಿ ನಾವು ಕಡಿಮೆ ಮಾಡಬೇಕು ಅಂದರೆ ಅದು ಕೂಡ ಅನುಲೋಮ ವಿಲೋಮ, ಬ್ರೀತಿಂಗ್ ಎಕ್ಸಸೈಜ್, ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಾವು ನಿಧಾನಕವಾಗಿ ನಮ್ಮ ಮನಸ್ಸನ್ನು ಕೂಡ ಪ್ರಶಾಂತಗೊಳಿಸಬಹುದು. ಹಾಗಾಗಿ ನಮ್ಮ ಜೀವನ ಕ್ರಮಗಳು ತಪ್ಪಾಗಿದೆ, ಅದನ್ನು ಈಗಲಾದರೂ ಸರಿಪಡಿಸೋಣ. ಅದರಿಂದ ಬರುವಂಥ ಅನೇಕ ರೋಗಗಳಿದೆ, ಅದನ್ನು ವ್ಯಾಯಾಮ ಮಾಡುವುದರ ಮೂಲಕವಾಗಿ, ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ನಾವು ಕಡಿಮೆ ಮಾಡಿಕೊಳ್ಳೋಣ. ನಾವು ಇವತ್ತು ಕಡಿಮೆ ಮಾಡಿಕೊಳ್ಳಲಿಲ್ಲ ಆದರೆ ಮುಂದೆ ಪಶ್ಚಾತ್ತಾಪಕ್ಕೆ ಒಳಗಾಡಬೇಕಾಗತ್ತೆ. ಈಗಾಗಲೇ ನಮ್ಮ ಸುತ್ತಮುತ್ತಲೆಲ್ಲ ನಾವು ನೋಡ್ತೀವಿ, ವಯಸ್ಸಾದವ್ರ ಪರಿಸ್ಥಿತಿಗಳನ್ನು ನೋಡ್ತೀವಿ, ಹಾಸಿಗೆ ಮೇಲೆ ಬಿದ್ದಂತಹ ವಯಸ್ಸಾದವರನ್ನು ನೋಡ್ತೀವಿ. ಅವ್ರನ್ನ ನೋಡಿದರೆ ಕನಿಕರ ಆಗುತ್ತೆ. ನಮ್ಮ ಮುಂದಿನ ಭವಿಷ್ಯ ಇದೇ ಥರ ಆಗ್ಬೋದಾ, ಆ ಥರ ಇರಲಿಕ್ಕೆ ಬಯಸ್ತೀರಾ? ಖಂಡಿತವಾಗಿ ಇಲ್ಲ. ಹಾಗಾದರೆ ನಮ್ಮ ಕೊನೆಯ ಗಳಿಗೆ ತನಕ ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕು, ಸದೃಢವಾಗಿಟ್ಕೊಳ್ಬೇಕು, ಮನಸ್ಸು ಪ್ರಶಾಂತವಾಗಿಟ್ಕೊಳ್ಬೇಕು, ನಾವು ಬದುಕಿರೋ ತನಕವೂ ಆರೋಗ್ಯವಾಗಿರಬೇಕು ಅಂದರೆ ಅದು ಯೋಗ ಮಾಡಬೇಕು. ಹಾಗಾಗಿ ನಮ್ಮ ಜೀವನ ಪದ್ಧತಿಗಳನ್ನು ಸರಿಯಾಗಿ ಇಟ್ಕೊಳ್ಳೋಣ, ಆಹಾರ ಪದ್ಧತಿಗಳನ್ನು ಸರಿಯಾಗಿ ಬಳಸೋಣ, ಅದರ ಜೊತೆಗೆ ಪ್ರತಿದಿನ ಯೋಗಾಭ್ಯಾಸ ಮಾಡೋಣ, ದೈಹಿಕ ಚಟುವಟಿಕೆ ಮಾಡೋಣ, ಪ್ರಶಾಂತವಾಗಿ ಇಲ್ಲಿಗೆ ಧ್ಯಾನವನ್ನು ಮಾಡೋಣ. ಇವೆಲ್ಲ ಮಾಡುವುದರ ಜೊತೆಗೆ ನಮ್ಮ ಮನಸ್ಸು ಪ್ರಶಾಂತವಾಗಿರುವ ಜೊತೆಗೆ ದೈಹಿಕ ಕೂಡ ಸದೃಢವಾಗಿರುತ್ತೆ. ಹಾಗಾಗಿ ಬಂಧುಗಳೇ,
ಈಗೆಲ್ಲ

0: ಎಷ್ಟು ತಪ್ಪುಗಳು ಮಾಡಿಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ. ಆದರೆ ಈಗಾಗಲೇ ಅನೇಕ ಯೋಗ ಕ್ಲಾಸ್ಗಳಿದೆ, ಅನೇಕ ಗುರುಗಳಿದ್ದಾರೆ. ಆದಷ್ಟು ನಾವು ಅದನ್ನು ಕಲಿತುಕೊಂಡು ನಮ್ಮನ್ನು ನಾವು ಆರೋಗ್ಯವಾಗಿಟ್ಕೊಳ್ಳುವ. ನಾವು ಆರೋಗ್ಯವಾಗಿದ್ದರೆ ಬೇರೆಯವರಿಗೂ ಕೂಡ ಆರೋಗ್ಯದ ಪರಿಕಲ್ಪನೆ ತಿಳಿಸಬಹುದು. ಹಾಗಾಗಿ ನಮ್ಮೆಲ್ಲರ ಜೀವನವನ್ನು ಸದೃಢಗೊಳಿಸೋಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ಯೋಗವನ್ನು ಪ್ರತಿನಿತ್ಯ ಮಾಡೋಣ. ನಾವೆಲ್ಲರೂ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ. ಸಮಾಜ ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಅದು ಭಾರತ ಆರೋಗ್ಯವಾಗಿರುತ್ತೆ, ಪ್ರಪಂಚ ಆರೋಗ್ಯವಾಗಿರುತ್ತೆ. ಎಲ್ಲರೂ ಆರೋಗ್ಯವಾಗಿದ್ದಾಗ ಅದರ ಅನುಭವ ಬೇರೆ, ಆ ಆನಂದ ಬೇರೆ. ಜಾಗತಿಕ ಮಟ್ಟದಲ್ಲಿ ಯುದ್ಧ ತಾಂಡವಾಡ್ತಾ ಇದೆ. ಅವರೆಲ್ಲ ಮನಸ್ಸುಗಳು ಏನಾಗಿದ್ದೇವೆ ಅಂತ ಹೇಳಿದ್ರೆ ಆ ವಿಕಾರವಾಗಿದೆ. ಅವೆಲ್ಲದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಯೋಗವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಜೀವನವನ್ನು ಸದೃಢವಾಗಿ ಗೊಳಿಸ್ಕೊಳ್ಬೇಕು, ಪಾವನವಾಗಿ ಗೊಳಿಸ್ಬೇಕು. ಬಂಧುಗಳೇ, ನಾವೆಲ್ಲರೂ ಇಂದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಕಲ್ಪವನ್ನು ಮಾಡೋಣ. ಈಗಲಾದರೂ ಯೋಗವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಜೀವನವನ್ನು ಆರೋಗ್ಯಮಯವಾಗಿಟ್ಕೊಳ್ಳೋಣ. ನಮ್ಮ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾವು ಯೋಗವನ್ನು ಮಾಡಿ ಇನ್ನೊಬ್ಬರಿಗೂ ಆರೋಗ್ಯವನ್ನು ತಿಳಿಸೋಣ. ನಮ್ಮ ಕುಟುಂಬ ಆರೋಗ್ಯವಾಗಿರುವ ಜೊತೆಗೆ ಸಮಾಜದ ಆರೋಗ್ಯದ ಪರಿಕಲ್ಪನೆಯನ್ನು ಕೂಡ ಮಾಡೋಣ. ಬಂಧುಗಳೇ, ಬನ್ನಿ ಯೋಗ ಮಾಡೋಣ, ಆರೋಗ್ಯವಾಗಿರೋಣ.
1: ಜೀವನ ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ, ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 8:13. ಚಿತ್ರಗೀತೆಗಳು. ಮಧುರ ಸಂಗಮ ಚಿತ್ರದ ಒಂದು ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿದೆ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಗೀತರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ.

ಕಾಂತಾರ ಎ ಲೆಜೆಂಡ್ ಭಾಗ ಒಂದು ಚಿತ್ರದ ಗೀತೆ ಅಜನೀಶ್ ಬಿ ಲೋಕನಾಥ್ ಮೈಮೆ ರಾಮದಾಸ್ ಅವರ ಧ್ವನಿಯಲ್ಲಿದೆ. ಶಶಿರಾಜ್ ಕಾವೂರ್ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಅಜನೀಶ್ ಬಿ ಲೋಕನಾಥ್.

ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಸಲ್ಯೂಟ್ ಚಿತ್ರದ ಗೀತೆ ಕೇಳಿದ್ರಿ. ಭರತ್ ಬಾಬು ಅವರ ಗೀತ ರಚನೆಗೆ ರಾಜ್ ಭಾಸ್ಕರ್ ಸಂಗೀತ ನೀಡಿದ್ದರು. ಆಕಾಶವಾಣಿ ಬೆಂಗಳೂರು, ಸಮಯ 8:09:36. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಸಮಯ 8:44:41. 8:45 ಸರಿಯಾಗಿ ದೆಹಲಿ ಕೇಂದ್ರದಿಂದ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳಲಿದ್ದೀರಿ.

ಆಕಾಶವಾಣಿ ಬೆಂಗಳೂರು. ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸೀಮಾ ರಾಯಕರ್ ಅವರಿಂದ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಬಿಎಂ ಶ್ರೀಕಂಠಯ್ಯ ಅವರ ಒಂದು ರಚನೆ, ಕರುಣಾಳು ಬಾ ಬೆಳಕೆ ಮುಸುಕಿದೆ ಮಪ್ಪಿನಲ್ಲಿ.

0: ಸೀಮಾ ರಾಯ್ಕರ್ ಅವರ ಧ್ವನಿಯಲ್ಲಿ ಬಿಎಂ ಶ್ರೀಕಂಠಯ್ಯ, ಕುವೆಂಪು ಮತ್ತು ಡಾಕ್ಟರ್ ಜಿಎಸ್ ಶುರುದ್ರಪ್ಪ ಅವರ ರಚನೆಗಳನ್ನು ಕೇಳಿದ್ರಿ. ಭಾವಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ.

ರಾಷ್ಟ್ರೀಯ ನಾಟಕ ವಿಧವಾ ತಾಯಿ. ಮೂಲ ಮುನ್ಷಿ ಪ್ರೇಮಚಂದ್. ಬಾನುಲಿ ರೂಪಾಂತರ ವಿನೋದ್ ಶರ್ಮಾ. ಕನ್ನಡ ಅನುವಾದ ಡಾ ಚೇತನ್ ಕುಮಾರ್ ನಾಯಕ್. ನಿರ್ದೇಶನ ಡಾ ಶಶಿಧರ ನರೇಂದ್ರ. ಕೇಳಿ ರಾಷ್ಟ್ರೀಯ ನಾಟಕ ವಿಧವಾ ತಾಯಿ.

0: ನಮಸ್ಕಾರ, ನಾನು ಈ ನಾಟಕದ ಸೂತ್ರಧಾರ. ಈಗ ಇಲ್ಲಿ ಅಯೋಧ್ಯನಾಥ ಲಾಲ್ಜಿಯವರ ನಿಧನ ಆಗಿದೆ. ಅವ್ರದ್ದು ಸುಖದ ಸಾವು. ಅವ್ರಿಗೆ 4 ಗಂಡು ಮಕ್ಕಳು, ಒಬ್ಬ ಮಗಳಿದ್ದಾರೆ. ಒಂದು ದೊಡ್ಡ ಮನೆ, 2 ತೋಟ, ಸಾಕಷ್ಟು ಬಂಗಾರ, ಹಣ, ಒಟ್ಟಾರೆ ಸಾಕಷ್ಟು ಉಳಿಸಿ ಹೋಗ್ಯಾರ. ದೊಡ್ಡ 3 ಗಂಡು ಮಕ್ಕಳು ಮದುವೆ ಆಗ್ಯದ. ಇನ್ನ ಕೊನೆಯವ ಸೀತಾನಾಥ, ಅವ ಇನ್ನೂ ಕಲೀಲಿಕತ್ತ. ಹಂಗ ಮಗಳದು ಮದುವೆ ಆಗಿಲ್ಲ. ಲಾಲ್ಜಿ ಅವರ ಪತ್ನಿ ಫೂಲ್ಮತಿ ಈಗ ವಿಧವೆ, ಆದರೂ ಎಲ್ಲವನ್ನೂ ನಿಭಾಯಿಸುವ ಛಾತಿಯವಳು.
1: ಕಾಂತನಾಥ, ಇದೇನು ಹಿಟ್ಟು ಬರೀ 3 ಚೀಲ ತಂದೆಯಲ್ಲೋ? ನಾನು 5 ಚೀಲ ತರ್ಲಿಕ್ಕೆ ಹೇಳಿದ್ನಪ್ಪ, ಮತ್ತ ತುಪ್ಪದ ಡಬ್ಬಿ 5 ತಂದಿರಿ. ನಾನು 10 ಡಬ್ಬಿ ತರ್ಲಿಕ್ಕೆ ಹೇಳಿದ್ದೆ. ಇವತ್ತು 12ನೇ ದಿವಸ ಶ್ರಾದ್ದ, ಊರಿನ ಜನ ಎಲ್ಲ ಊಟಕ್ಕೆ ಬರ್ತಾರ ಅನ್ನೋದು ಮರ್ತ ಬಿಟ್ಟಿರೇನು? ಬಾವಿ ತೋಡಿದ ಮನುಷ್ಯಾಗ ಕುಡಿಯಾಕ ನೀರಿಲ್ಲ, ನಾಚಿ ಆಗುದಿಲ್ಲ ನಿಮಗ?
2: ಅವ್ವ, ನಾವೆಲ್ಲ ಮಾತಾಡ್ಕೊಂಡ ಎಷ್ಟೆಷ್ಟು ಬೇಕೋ ಅಷ್ಟು ತಂದೇವಿ, ಹೆಚ್ಚಿಗೆ ತಂದು ಕೆಡಿಸೋದ ಯಾಕ ಅಂತ
1: ಅಂದ್ರ ನನ್ನ ಮಾತೆ ಕಿಮ್ಮತ್ತಿಲ್ಲ ಅನ್ನಂಗಾತು.
2: ಇಲ್ಲ ಅಂತ ಯಾರು ಹೇಳ್ತಾರವ್ವ, ಆದ್ರೆ ಲಾಭ ಹಾನಿನೂ ನೋಡ್ಬೇಕಲ್ಲ. ಎಷ್ಟು ಬೇಕು ಅಷ್ಟು ತಂದ್ರೆ ಸಾಕು, ಜಾಸ್ತಿ ಸಾಮಾನು ತಂದು ಖರ್ಚಾಗದ ಉಳಿದ್ರೆ ನಿನಗ ನುಕ್ಸಾನ ಏನು?
1: ಅಲ್ಲಪ್ಪ, ನನ್ನ ಫಾಯ್ದೆ ನುಕ್ಸಾನ ಚಿಂತೆ ನೀವು ಮಾಡಬೇಡ್ರಿ. ತಿಳಿತಾ ನೋಡು, ಈಗಿಂದೀಗ ಹೋಗಿ ತುಪ್ಪದ ಡಬ್ಬಿ ತಗೊಂಬ. ಏನು ಸರಿಯಾಗಿ ಕೇಳಿಸ್ಕೋ, ನಾ ಹಾಕಿದ ಗೆರಿ ದಾಟುವಂಗಿಲ್ಲ, ಹುಷಾರ.
2: ಆದ್ರೆ ಅದು
1: ಈಗ ನೀನು ಏನು ಹೇಳಬೇಡ ನನಗ. 4 ಜನ ಏನ್ ಮಾತಾಡ್ಕೊಂಡಿರಿ, ಕಿಸ್ಮಾರಿ ಆಗಿರನ? ಹೋಗ್ ನೋಡಿ.
2: ಅವ್ವ, ನಾ ಹೇಳುದು ಕೇಳು.
1: ಏನ್ ಕೇಳುದದ? ನೀವೆಲ್ಲ ಸೇರಿ ನನಗ ಅಪಮಾನ ಮಾಡಕ್ ನಿಂತೀರಿ. ತಮ್ಮ, ಇದಕ್ಕೆಲ್ಲ ಅನುಭವ ಬೇಕು. ದೊಡ್ಡ ಸೊಸಿಗೆ ಇಷ್ಟು ಜನಕ್ಕೆ ಏನೇನು ಸಾಮಾನು ಬೇಕು ಅನ್ನೋದು ತಿಳುವಳಿಕೆ ಬೇಡ. 4 ಜನ ಬಂದಾಗ ಅಡಿ ಕಡಿಮೆ ಬಿದ್ರೆ ಏನ್ ಮಾಡ್ತೀರಿ? ನಗಪಾಟ್ಲು. ನಿಮ್ ತಂದಿಲ್ಲಂತ ನೀವು ಮಾಡಿದ್ದ ಕಾರ್ಬಾರ್ ಆಗೈತಿ. ಅವ್ರಿಲ್ಲಂದ್ರೆ ಏನಾತು? ನಾ ಇನ್ನೂ ಜೀವಂತ ಇದ್ದೀನಿ.
2: ಹಂಗಲ್ಲವ್ವ, ಹಿಂದೆ ಮುಂದೆ ನೋಡಿದ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ.
1: ನಡಿ ನಡಿ, ಹೇಳಿ ಕೆಲಸ.

0: ಬಡಿ ಬಹು.
1: ಅತ್ತೆಯವ್ರ,
0: ತಿಜೋರಿ ಬಾಗ್ಲ ಯಾಕ್ ತೆಗಿಲಿಕ್ಕತ್ತಿ? ನಾನು ತಗಿ ಅಂತ ಹೇಳಿದ್ದೆ ನಿನಗ.
1: ಪ್ಯಾಟಿಯಾಗ ಸಾಮಾನು ಯಾರು ಪುಗ್ಸಟ್ಟಿ ಮಾರೋದಿಲ್ಲ ಅತ್ತಿ, ದುಡ್ಡು ಕೊಟ್ಟೇ ತರಬೇಕಾಗ್ತದ.
0: ನೀವು ಏನೇನ್ ಸಾಮಾನು ಎಷ್ಟೆಷ್ಟು ತಂದಿರಿ ಯಾರಿಗ ಗೊತ್ತು? ಸರಿ ಲೆಕ್ಕ ಆಗೋರ್ಗು ದುಡ್ಡು ಕೊಡೋದಿಲ್ಲ ನಾನು.
1: ಎಲ್ಲ ಲೆಕ್ಕಾಚಾರ ಆಗ್ಯದ.
0: ಆಗ್ಯದಂದ್ರೆ ಯಾರು ಮಾಡಿದ್ರು?

0: ಯಾರ್ ಮಾಡ್ಯಾರ ಅಂದ್ರೆ ಗಂಡ್ ಮಕ್ಳೆಲ್ಲ ಸೇರಿ ಮಾಡ್ಯಾರ. ಅವ್ರಿಗೆ ಕೇಳ್ರಿ, ನನಗ ಇವರು ದುಡ್ಡು ತಗೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕ ತಿಜೋರಿ ಬಾಗ್ಲ ತೆಗದೆ.
1: ಯಾರು ಹೇಳಿದ್ದು? ತಾನ ಮನಿ ಯಜಮಾನ ಅಂತ ತಿಳ್ಕೊಂಡೆ ನಿನ್ ಗಂಡ. ಅವ ಈ ಬಾಳ ದೊಡ್ಡ ಮನುಷ್ಯ ಆಗ್ಯಾನಲ್ಲ.
2: ಅವ ನಾ ಹೇಳು ಕೇಳು, ಸುಮ್ಮಾಗು.
1: ಹೌದಪ್ಪ, ನೀ ಹೇಳಿದ ಬುದ್ಧಿ ಮಾತು ನನ್ ಯಾರು ಹೇಳ್ಬೇಕು? ಅಲ್ಲ, ಊಟಕ್ ಬಂದವ್ರಿಗೆ ಒಂದ ಪಂಕ್ತಿ ಒಳಗೂ ಕೂಡ್ಸಿರಿ. ಅಂದ್ರೆ ಎಲ್ಲಾ ಗಡಿಬಿಡಿ ಮಾಡಿ ಬಂದವ್ರಿಗೆ ಹೊತ್ತು ಹಾಕಿ ನೀವೆಲ್ಲ ಹೊಟ್ಟಿ ತುಂಬ ಹೊಡೆದು ನಿದ್ದಿ ಮಾಡ್ಬೇಕಂತ ಮಾಡಿರನ. ಇವತ್ತ ನಿಮ್ ತಂದಿಲ್ಲ ಅಂತ ನಿಮ್ದು ಮಾಡಿದ್ದ ಕಾರ್ಬಾರ್ ಆಗೈತಿ. ನಡ್ ಜನರು ಊಟಕ್ಕೆ ಲಕ್ಷ ಕೊಡ.
2: ಏ ಹೇಳಿದ್ ಕೇಳಿಸ್ತಿಲ್ಲೋ, ದುಡ್ಡು ತಗೊಂಡ್ ಹೋಗ.
0: ಆತಾತು, ಅದ್ರ ಸಲುವಾಗಿ ತಿಜೋರಿ ಬಾಗ್ಲ ತೆಗಿಲಿಕ್ಕತ್ತಿದ್ದೆ.
2: ಆತಾತು, ತಗೊಂಬ ಹೋಗು.
1: ನೋಡಿರ ನೋಡು ಏನ್ ಗದ್ಲದು. ಏ ಸೀತಾನಾಥ, ಅಲ್ ನೋಡು ಜನ ಯಾಕ ಎದ್ದು ಹೋಗ್ಲಿಕ್ಕತ್ತಾರ?
3: ಬಡಿಸಿದ ಪಲ್ಯದೊಳಗ ಸತ್ ಇಲಿ ಬಿದ್ದದಂತ ಎಲ್ಲಾ ಜನ ಬಡಿಸಿದ ಊಟ ಬಿಟ್ಟು ಹೊಂಟಾರ.
1: ಏನು?
3: ಹ್ಮ್,
1: ಊಟದಾಗ ಸತ್ ಇಲಿ ಬಿದ್ದದ?
3: ಹೌದವ್ವ.
1: ಅಯ್ಯೋ ದೇವ್ರೆ, ಇದೇನಾದಪ್ಪ ಅಂತೀನಿ. ಸತ್ ಇಲಿ ಬಿದ್ದು ಊಟನ ಮಂದಿ ಹೆಂಗ್ ಮಾಡ್ಯಾರಪ್ಪ? ಮಾಡಿದ್ದೆಲ್ಲ ಮಣ್ಣು ಪಾಲಾತು, ಸಾವಿರಾರು ರೂಪಾಯಿ ನೀರಾಗ ಹೋಮ ಮಾಡ್ದಂಗಾತು. ನಿಮಗೇನು ನಾಚಿಗೆ ಮರ್ಯಾದೆ ಏನು ಇಲ್ಲನಪ್ಪ. ತಂದೆಯವ್ರ ಶ್ರಾದ್ದಕ್ಕೆ ಬಂದವ್ರಿಗೆ ಅಪಮಾನ ಮಾಡಿದ್ರಿ. ಅವ್ರ ಆತ್ಮಕ್ಕೆ ಶಾಂತಿನರ ಹೆಂಗ್ ಸಿಕ್ಕಿತು? ಮುಂದೆ ನಮ್ಮನೆ ಬಾಗಿಲಿಗೆ ಯಾರು ಬರ್ಲಾರ್ದಂಗ್ ಮಾಡಿದ್ರಲ್ಲೋ.
2: ಯಾಕೃತಿ, ಸುಮ್ಮಾಗು. ನಮ್ ಕಡೆಯಿಂದ ದೊಡ್ಡ ತಪ್ಪಾಗ್ಯದ, ಅಪರಾಧ ಆಗ್ಯದ, ಒಪ್ಕೋತೀವಿ ನಾವು. ಆದ್ರೆ ಅದಕ್ಕಂತ ಪ್ರಾಣ ತಗೋತೀನು ಹೇಳು. ಕೆಲವೊಂದ್ಸಲ ತಪ್ಪ ಆಗ್ತಾವ, ಯಾರು ಬೇಕಂತ ಮಾಡೋದಿಲ್ಲ. ನಾವು ಜೀವ ಕೊಟ್ಟು ನಿನ್ಗೆ ಆರಾಮಾಗುವಂಗಿದ್ರೆ ಹಂಗ ಮಾಡ್ತೀವಿ. ನಮ್ಮನ್ನ ಕೊಂದಾಕು.
1: ಹೌದಾತಪ್ಪ, ತಪ್ಪು ನಿಮ್ದಲ್ಲ. ಇಂತ ದಿನ ನೋಡ್ಲಿಕ್ಕೆ ನಾನಿನ್ನು ಬದುಕಿದ್ದೀನಲ್ಲ. ನನ್ನ ಹಣೆ ಬರ್ನೋ, ನನ್ನ ಹಣೆ ಬರ. ನಮಗೇನ್ ಗೊತ್ತು, ಆ ಕುಂಬದಂಗೆ ಇಷ್ಟು ಸಣ್ಣ ಕೆಲ್ಸನು ಮಾಡ್ಲಿಕ್ ಬರೋದಿಲ್ಲ ಅಂತ. ತರಕಾರಿ ಬೇಯಿಸೋ ಮುಂದ ಸರಿಯಾಗಿ ನೋಡ್ಬೇಕಾಗಿತ್ತು. ಇದ್ರಾಗ ನಮ್ದೇನ್ ತಪ್ಪದ?
2: ಅವ ಸಿಕ್ಕಂಗ್ ಮಾತಾಡ್ಬೇಡ. ಇದ್ರಾಗ ಕುಂಬದಾಳ ತಪ್ಪು ಇಲ್ಲ, ನಿನ್ ತಪ್ಪು ಇಲ್ಲ.
1: ಹೌದೌದಪ್ಪ,
2: ಕೈ ತಪ್ಪಿ ಆಗಿದ ಕೆಲ್ಸಿದು. ನೋಡು ಎಷ್ಟು ಮಂದಿ ಅಡಿಗೆ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಇಂಥ ತಪ್ಪು ಹಾಗೆ ಆಗ್ತಾವು. ಪಲ್ಯ ಹಾಕುವ ಮುಂದೆ ಸರಿಯಾಗಿ ನೋಡ್ಬೇಕಾಗಿತ್ತು. ಆ ತರಕಾರಿ ರಾಶಿ ಒಳಗ ಇಲಿ ಸದ್ ಬಿದ್ದು ಯಾರಿಗ ಗೊತ್ತಿದ್ ಹೇಳು?
1: ಹೌದೌದಪ್ಪ, ಬುದ್ಧಿ ಅಂತೂ ಮೊದ್ಲೇ ಇಲ್ಲಿ ನಿನಗ. ಮತ್ತೀಗ ದೊಡ್ಡ ದೊಡ್ಡ ಮಾತಾಡ್ತಾನೆ. ನಡಿ ನಡಿ.
2: ಏನ್ ದೊಡ್ಡ ಮಾತು? ನಾವೇನ್ ದೊಡ್ಡ ತಪ್ಪು ಮಾಡಿವನು? ಯಾರಿಗೆ ಚೂರಿ ಹಾಕಿವನ್ ನಾವು? ಉಪ್ಪು ಸಕ್ರಿ ಹಿಟ್ಟು ಹಾಕ್ಬೇಕಾದ್ರೆ ಸರಿಯಾಗಿ ನೋಡಿದ್ರೆ ಕೆಲವೊಮ್ಮೆ ತಪ್ಪು ಆಗ್ತಾವು.
1: ಕಾಂತ, ಏನ್ ಮಾತಾಡ್ತೀವ ನೀನು? ಸತ್ತಿ ಇಲಿ ತಿನಿಸಿ ಬಂದವರ ಧರ್ಮ ಪ್ರಶ್ನೆ ಮಾಡ್ತೀನಿ
2: ಅಲ್ವಾ? ಹಳೆ ಕಾಲದ ಮಾತಾಡ್ಲಿಕ್ಕೆ ಹತ್ತಿಯಲ್ಲ. ಇದ್ರಾಗ ಧರ್ಮ ಭ್ರಷ್ಟ ಆಗುವಂತದ್ದು ಏನದ ಹೇಳು? ಊಟದ ಎಲೆ ಬಿಟ್ಟು ಹೋದವರು ಎಲ್ಲಾ ಧರ್ಮವಂತರು ಅಂತ ತಿಳ್ಕೊಂಡೆ ನೀನು?
1: ದೇವ್ರೆ, ನಿನ್ನ ಬಾಯಿಯೊಳಗ ಇಂಥ ಮಾತು ಬರ್ಲಿಕ್ಕೆ ಹತ್ಯಾವ ಅಂದ್ರೆ ಆ ಧರ್ಮನ ದೇವ್ರ ಕಾಪಾಡ್ಬೇಕು. ನಡ್ರಿ ನಡ್ರಿ, ಊಟ ಮಾಡಿ ಹೊದ್ದು ಮಲ್ಕೋರಿ. ಚಿಂತೆ ನಿಮಗಿಲ್ಲ, ದೇವ್ರು ನನಗ್ ಕೊಟ್ಟಾನ, ನನಗ್ ಕೊಟ್ಟಾನ ಚಿಂತೆನ.

0: ಅಲ್ಪ, ಉಮಾನಾಥ, ದಯಾನಾಥ, ಸೀತಾನಾಥ. ನೋಡ್ರಿ, ಮುರಾರಿ ಲಾಲ್ ಅವ್ರ ಮನೆಗೆ ಹೆಣ್ಣು ಕೊಡೋದು ಅಂತ ಅಪ್ಪ ಹೇಳ್ತಿದ್ರು.
1: ಹೌದು,
0: ಆದ್ರೆ ಈಗ ಅಪ್ಪ ಇಲ್ಲ, ಅವ್ರ ಜೋಡಿನ ಅವ್ರ ಮಾತು ಹೋತು.
1: ಹಂಗಂತೆ
0: ನೋಡು, ಮುರಾರಿ ಪಂಡಿತರು ವಿದ್ವಾನ್ ಇದ್ದಾರ, ಸದ್ಗುಣಿ ಇದ್ದಾರ, ಹೌದು. ಆದ್ರೆ ತನ್ನ ವಿದ್ಯಾ ಮತ್ತು ವ್ಯಕ್ತಿತ್ವವನ್ನು ಹಣಕ್ಕಾಗಿ ಮಾರಿಕೊಳ್ಳೋರನ್ನ ನಂಬು ಹಂಗಿಲ್ಲ.
1: ಹೌದು,
0: ಆ ವ್ಯಕ್ತಿ ಮನೆಗೆ ನಮ್ಮ ಕುಮದಾಳನ್ನ ಕೊಡೋದು ನನಗೆ ಸರ್ವಥಾ ಒಪ್ಪಿಗೆ ಇಲ್ಲ. ವರದಕ್ಷಿಣೆ ಇಲ್ಲದ ಮದುವೆ ಮಾಡ್ಕೋತೀವಿ ಅಂದ್ರೆ ಸಹಿತ ನಾವು ಒಪ್ಪುದಿಲ್ಲ. 10 ಲಕ್ಷ ರೂಪಾಯಿ ಮದುವೆಗೆ ಕೊಡೋರು ಯಾರು?
1: ಹೌದು,
0: ಸಾಧ್ಯ ಇಲ್ಲ. ಅವರು ಬೇರೆ ಸಂಬಂಧ ಹುಡುಕ್ಲಿ. ಈಗ ನಮ್ಮ ಹತ್ರ 20 ಲಕ್ಷ ರೂಪಾಯಿ ಏನ್ಪ ಅಂದ್ರೆ ಒಬ್ಬೊಬ್ಬರಿಗೆ 5-5 ಲಕ್ಷ ಬಂದಂಗಾತು. ಮದುವೆಗಂತ ನಾವು 100,000 ಗಟ್ಟಲೆ ಖರ್ಚು ಮಾಡಿದ್ರ ಮುಂದೆ ಆಕಾಶ ನೋಡ್ಬೇಕಾಗಿತ್ತು.
2: ಹೌದಣ್ಣ, ನನಗೂ ದವಾಖಾನೆ ಶುರು ಮಾಡ್ಬೇಕಂದ್ರ ಈಗ 5 ಲಕ್ಷ ರೂಪಾಯಿ ತುಂಬಾ ಅವಶ್ಯಕತೆ ಅದ. ನನಗ್ ಬರೋ ಪಾಲಿನ್ಯಾಗ ನಾನು ಒಂದು ಪೈಸಾನು ಕೊಡೋದಿಲ್ಲ ನೋಡ್ ಮತ್ತ. ಅಲ್ಲ, ದವಾಖಾನೆ ಶುರುವಾದ ಕೂಡಲೇ ಕೈಯಾಗ ದುಡ್ಡು ಬಾ ಅಂದ್ರೆ ಇಲ್ಲಿಂದ ಬರಬೇಕು?
1: ನೋಡ್ರಪ್ಪ, ನನ್ನ ವಿಚಾರ ಅಂತೂ ಬೇರೆ. ನಾನು ಒಂದು ಪತ್ರಿಕೆ ಶುರು ಮಾಡಬೇಕು ಅಂತ ಅನ್ಕೊಂಡಿನಿ. ಪ್ರೆಸ್, ಪತ್ರಿಕೆ ಅಂದ್ರ 10 ಲಕ್ಷ ರೂಪಾಯಿ ಆದ್ರೂ ಬೇಕೇ ಬೇಕಾಗ್ತದೆ. ಬರೇ

0: ಬೇರೆ ಪತ್ರಿಕೆಗಳಿಗೆ ಲೇಖನ ಬರೋದು ಜೀವನ ಮಾಡೋದು ಬಹಳ ಕಷ್ಟ ಐತಿ.
1: ಅಲ್ಲೋ ದಯಾನಾಥ, ಸಿಕ್ಕ ಸಿಕ್ಕದ ಲೇಖನ ಯಾರು ಪ್ರಕಟಿಸ್ತಾರೆ ಹೇಳು? ಏನು ಪತ್ರಿಕೆಯವ್ರು ಸುಮ್ ಸುಮ್ಮನೆ ದುಡ್ಡು ಕೊಡ್ತಾರೇನು? ಲೇಖನ ನಾಲ್ಕು ಮಂದಿ ಓದುವಂಗಿರ್ಬೇಕೇನಪ್ಪ.
0: ಅಣ್ಣ, ನನ್ನ ಲೇಖನ ಓದುಗರು ಬಹಳ ಮೆಚ್ಚಿಕೊಂಡು ಪ್ರತಿಕ್ರಿಯೆ ನೀಡ್ತಾರ. ಹಿಂಗಾಗಿ ನಾ ಅಡ್ವಾನ್ಸ್ ಹಣ ತಗೊಳ್ದ ಯಾವ ಪತ್ರಿಕೆಗೂ ಬರೀದಿಲ್ಲ ನೋಡು. ನಾನ್ ನಿಂದ ಹೇಳುದ್ರಪ್ಪ, ಬೇರೆದವರಿಗೂ ಹಿಂಗ ಮಾಡ್ತಾರೇನು? ಎಲ್ಲಾ ಲೇಖಕರಿಗೂ ಗೌರವಧನ ಸಿಗ್ತದ ಅಂತ ಹೇಳಿ ಬರುವಂಗಿಲ್ಲ.
2: ಅಯ್ಯ ಬಿಟ್ರಿ ಈ ಎಲ್ಲ ಮಾತನ್ನು, ಮದುವೆ ಬಗ್ಗೆ ಮಾತಾಡ್ರಿ. ವಧು ಹಣೆ ಬರಹ ಚಲೋ ಇದ್ರ ಕೊಟ್ಟ ಮನೇನೆ ಸ್ವರ್ಗ ಮಾಡಿ ಆರಾಮ ಇರ್ತಾಳ. ಅದೃಷ್ಟ ಇರದಿದ್ರ ಶ್ರೀಮಂತರ ಮನೆಗೆ ಹೋದ್ರು ದರಿದ್ರತನ ತರ್ತಾಳ.
1: ಅದು ಅಲ್ಲದ ಇದ ವರ್ಷ ನಮ್ ಸೀತಾನಾಥನ ಮದ್ವೆನು ಮಾಡಬೇಕಾಗಿದ.
3: ಅಣ್ಣ ನಿಮಗ ನನ್ನ ಮದ್ವಿ ಕಾಳಜಿ ಬೇಡ. ಹ್ಮ್, ಯಾವ್ದಾದ್ರೂ ಒಳ್ಳೆ ಕೆಲಸ ಸಿಗುತ್ತನ ನಾನು ಮದ್ವಿ ಚಿಂತೆ ಮಾಡುದೇ ಇಲ್ಲ. ಈ ಹೊತ್ತು ದೇಶಕ್ಕ ನನ್ನಂತಹ ಯುವಕರ ಅವಶ್ಯಕತೆ ಬಹಳ ಅದ. ನನಗ ಸಿಗೋ ದುಡ್ಡು ನೀವು ಕುಮದಾನ ಮದ್ವಿಗೆ ಬಳಸಬಹುದು. ಎಲ್ಲಾ ವಿಷಯ ನಿರ್ಧಾರ ಆದ್ಮೇಲೆ ಪಂಡಿತ್ ಮುರಾರಿ ಲಾಲ್ ಅವರ ಸಂಬಂಧ ಕಡ್ಕೊಳ್ಳೋದು ಯಾಕೋ ಸರಿ ಅನ್ಸೋದಿಲ್ಲ.
4: ಹೌದಪ್ಪ ಸೀತಾನಾಥ, ಆದ್ರ ಸಂಬಂಧ ಉಳಿಸ್ಕೊಳ್ಬೇಕಂದ್ರ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಲ್ಲ.
3: ಅಲ್ಲಣ್ಣ, ನಾನು ನನ್ನ ಪಾಲಿನ ದುಡ್ಡು ಕೊಡ್ತೀನಿ ಅಂತ ಹೇಳಿನಲ್ಲ.
4: ಅಲ್ಲೋ ಇನ್ನ 5 ಲಕ್ಷ ಅದೇ ಗಿಡದಾಗಿಂದ ಉದುರ್ತಾವೇನ?
3: ಹಿಂಗ ಮಾಡೋಣ, ಮುರಾರಿ ಲಾಲ್ ಅವರಿಗೆ ಸ್ವಲ್ಪ ಕಡಿಮೆ ಖರ್ಚು ಮಾಡ್ಲಿಕ್ಕೆ ಹೇಳೋಣ. 5 ಲಕ್ಷ ರೂಪಾಯಿದಾಗ ಆರಾಮಾಗಿ ಮದುವೆ ಮಾಡೋಣ.
4: ಹ್ಮ್ ಕಾಂತಣ್ಣ, ಕೇಳಕ್ ಹತ್ತಿ ಎಣ್ಣೆ ನೀವು ಮಾತು.
1: ಹ್ಮ್ ಪಾಪ ಸೀತಾನಾಥಗ ಏನ್ ಗೊತ್ತು? ಅಲ್ಲ ಇದರಿಂದ ನಿಮಗೇನ್ ನುಕ್ಸಾನ್ ಆಗ್ತದಂತೆ? ನಾನು ಮುರಾರಿ ಪಂಡಿತ ನಮ್ ವೈರಿ ಅಂತೂ ಅಲ್ಲಲ್ಲ. ಅದು ಅಲ್ದ ನಮ್ ಪೈಕಿ ಸೀತಾನಾಥ ತನ್ನ ಪಾಲಿನ ದುಡ್ಡು ತ್ಯಾಗ ಮಾಡ್ಲಿಕ್ಕೂ ಮುಂದೆ ಬಂದಾನ. ಈಗ ಅವಾಗ ಅರ್ಜೆಂಟ್ ಆಗಿ ಅಂತ ಕೆಲಸ ಮಾಡೋದು ಏನಿಲ್ಲ. ಮುಂದೆ ಪರೀಕ್ಷೆ ಪಾಸ್ ಆದ್ಮೇಲೆ ಸರ್ಕಾರದ ಏನಾದ್ರೂ ಕೆಲಸ ಇಲ್ಸ ಸಿಗ್ಬಹುದು.
5: ಏ ದಯಾ, ಸೀತಾನಾಥ ಬೋಳೆ ಮನಸ್ಸಾಯ್ದಾನೇನಪ್ಪ? ಹೌದ, ಇದು ಗೊತ್ತಿಲ್ಲ. ಒಮ್ಮೊಮ್ಮೆ 1 ರೂಪಾಯಿ ಸಹಿತ 1 ಲಕ್ಷಕ್ಕೆ ಸಮ ಆಗ್ತದಂತ ಯಾರಿಗ ಗೊತ್ತು? ನಾಳೆ ನೌಕರಿ ಸಲುವಾಗಿ ವಿದೇಶಕ್ಕೆ ಹೋಗೋ ಅವಕಾಶ ಬಂದ್ರೂ ಬರ್ಬೋದು. ಆವಾಗ ವಿದೇಶಕ್ಕೆ ಹೋಗೋ ಬರೋ ಖರ್ಚು ಹ್ಯಾಂಗ್ ಮಾಡ್ತಾನೆ ಹೇಳು. ಸಿದಾನಾಥ, ಏನ್ ತಪ್ಪು ಹೇಳಿಕತ್ತೇನಪ್ಪ?
3: ಅಣ್ಣ, ಹಂಗಾದಾಗ ನನಗ ರೊಕ್ಕದ ಅವಶ್ಯಕತೆ ಬರ್ಬಹುದು ಅನಿಸ್ತದ.
1: ಹ್ಮ್, ಹಂಗಂದ್ರ ನಿನ್ನ ಪಾಲಿನ ರೊಕ್ಕ ತಗೋಂತ ಯಾಕೆ ಹೇಳ್ತಿ?
3: ಹಂಗಂದ್ರ ಅಣ್ಣ ನಿಮ್ಗೇನ್ ಸರಿ ಅನಿಸ್ತದ ಹಂಗ ಮಾಡ್ರಿ. ನಾನು ವಿದೇಶಕ್ಕೆ ಹೋಗ್ದಿದ್ರೂ ಪರವಾಗಿಲ್ಲ, ಆದ್ರ ನಮ್ ಕುಮುದ ಒಳ್ಳೆ ಮನಿ ಸೇರ್ಬೇಕು.
1: ಅಲ್ಪ ನೀ ಹಿಂಗ ಯಾಕೆ ವಿಚಾರ ಮಾಡ್ತಿ? ಕಡಿಮೆ ಖರ್ಚೊಳಗ ಮದುವೆ ಆಗುವಂತ ಸಂಬಂಧ ನೋಡೋದು ಒಳ್ಳೇದಲ್ಲೇನು?
4: ಹೌದು.
1: ಅಂದಂಗ ಪಂಡಿತ ದೀನ್ ದಯಾಳ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ?
4: ಅವರು ತುಂಬಾ ಒಳ್ಳೆ ವ್ಯಕ್ತಿ. MA BA ಆಗದೇ ಇದ್ರು ಪರವಾಗಿಲ್ಲ, ತಮ್ಮ ಪೌರೋಹಿತ್ಯ ಕೆಲಸದಿಂದ ಸಾಕಷ್ಟು ಸಂಪಾದನೆ ಮಾಡ್ತಾರವ್ರು.
0: ಇದೆಲ್ಲ ಸರಿ ಅಣ್ಣ, ಅವಾಗ ಒಂದ್ ಮಾತು ಕೇಳಿದ್ರೆ ಚಲೋ ಆಗೋದಲ್ಲ.
1: ಅವನ ಬಾಯಾಗ ಬರೀ ಮುರಾರಿ ಲಾಲ್ ಹೆಸರ ಅದ. ಅವಾಗ ಗೊತ್ತಿಲ್ಲ, ಈಗ ಕಾಲ ಸಾಕಷ್ಟು ಬದಲಾಗಿದಂತ. ಕುಮದಾಳನ್ನ ಮುರಾರಿ ಪಂಡಿತರ ಮನೆಗೆ ಕಳಿಸೋದು ಅಂತ ಅಕ್ಕಿ ವಿಚಾರದ. ಹಂಗೇನಾರ ಆದ್ರ ನಾವು ಬದುಕೋದು ಕಷ್ಟ ಆದೀತು.
4: ಅಣ್ಣ ನಿನಗ ಇನ್ನೊಂದು ವಿಷಯ ಗೊತ್ತಿಲ್ಲ.
1: ಏನದು?
4: ಅವ್ವ ತನ್ನ ಬಂಗಾರ ಒಡವಿ ವಸ್ತ್ರ ಎಲ್ಲಾನು ಕುಮದಾಳಿಗೆ ಕೊಡೋದು ಗ್ಯಾರಂಟಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ.
1: ಹೌದು, ಇದ್ರ ಬಗ್ಗೆ ನಮಗೇನ್ ಮಾಡ್ಲಿಕ್ಕೆ ಬರುದಿಲ್ಲೇನಪ್ಪ? ಯಾಕಂದ್ರ ತಾಯಿಯಿಂದ ಬಂದ ಸ್ತ್ರೀಧನ ಅಕ್ಕಿದ, ಅದ್ರ ಮ್ಯಾಲೆ ಅಕ್ಕಿಗೆ ಪೂರಾ ಅಧಿಕಾರದ ಏನಪ್ಪ?
4: ಇದು ಒಪ್ಪ ಮಾತಲ್ ಬಿಡು, ಇದೆಲ್ಲ ಕಾನೂನಿಗೆ ವಿರುದ್ಧ ಅನಿಸ್ತದ. ಇಡೀ ಆಸ್ತಿಗೆ ನಾವು 4 ಜನ ಪಾಲುದಾರ ಇದೀವಿ, ಮತ್ತೆ ಈ ಎಲ್ಲಾ ಒಡವಿಗಿನೂ ಅವು ಮಾತ್ರ ಒಡತಿ ಅನ್ನೋದನ್ನ ನಾವು ಒಪ್ಪೋದಿಲ್ಲ. ಈ ಎಲ್ಲಾ ಒಡವಿಗಳ ಸಹಾಯದಿಂದನ ಅವ್ವ ಈ ಕುಮದಾಳ ಮದುವಿನ ಮುರಾರಿ ಪಂಡಿತರ ಮಗನ ಜೊತೆ ಮಾಡ್ತಾಳ. ನೀ ಹೂ ಅಂದ್ರ ಅಣ್ಣ ನಾ ಅವನ ಜೊತೆ ಮಾತಾಡ್ತೇನೆ.
1: ನೋಡಪ್ಪ ನನಗೇನಿದು ಸರಿ ಅನ್ಸುದಿಲ್ಲ.
4: ಹಂಗಾದ್ರೆ ನೀ ಸುಮ್ನಿದ್ ಬಿಡು, ನಡುಕ ಬಾಯ್ ಹಾಕಬೇಡ, ನಾ ಮಾತಾಡ್ತೀನಿ. ಒಡವಿ ಕಿಮ್ಮತ್ತು ಏನಿಲ್ಲ ಅಂದ್ರು 10 ಲಕ್ಷಕ್ಕಿಂತ ಕಡಿಮೆ ಅಂತೂ ಆಗುದಿಲ್ಲ. ಆಮೇಲೆ ನಿಮ್ಗೆ ಕಿರಿಕಿರಿ ಆಗ್ಬೋದು ನೋಡು.
3: ಆಗ್ಲಿ ನೋಡಿ, ಏನಾಗ್ಲಿ
0: ಏನಾದ್ರು ನೋಡೋಣ ಬನ್ನಿ.
4: ಹ್ಮ್ ಬರ್ರಿ.

0: ಭಗವಾನತ ದಯಾನಾಥ
1: ಅವ್ವ
0: ಏನಾಗಿದು ಯಾಕೋ ಒಂಥರ ಹೆದರ್ದಂಗ್ ಕಾಣಿಸ್ಲಿಕ್ಕತ್ತಿರಲ್ಲ
1: ಅವ್ವ ಇತ್ತಿತ್ತಲಾಗ ಸಮಾಚಾರ ಪತ್ರಿಕೆಯೊಳಗ ಲೇಖನ ಬರೆಯೋದು ಅಂದ್ರ ಅದು ಅಷ್ಟು ಸುಲಭದ ಮಾತಲ್ಲ ಎಷ್ಟು ನಾವು ಎಚ್ಚೆತ್ಕೊಂಡು ಬರೆದ್ರು ಕೂಡ ಕೆಲವು ಸಲ ಓದುಗರು ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರ ದಯಾನಾಥ ಒಂದು ಲೇಖನ

0: ಕೊಂಡೀಗ ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಾನ.
1: ಹೌದನಪ್ಪ,
0: ಯಾರಾದ್ರೂ ಈಗ ಜಾಮೀನ್ ಕೊಡಬೇಕು, ಕೊಡದಿದ್ರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಬಹುದು. ತಕ್ಷಣಕ್ಕೆ 50,000 ಕೊಡಬೇಕಾಗ್ಯದ ಈಗ.
1: ಅಲ್ಲಪ್ಪ, ಹಂಗಂದ್ರೆ ಅಂತ ಲೇಖನ ಯಾಕೆ ಬರೀತಿರಪ್ಪ? ಇದಕ್ಕೇನೋ ಉಪಾಯ ಇಲ್ಲನ? 50,000 ದಂಡ ಕಟ್ಟಬೇಕ?
2: ಹೌದವ್ವ, ಯಾರ ಬಗ್ಗೆ ಲೇಖನ ಬರ್ದಿನಲ್ಲ ಅವ ಬಹಳ ಖಡಕ್ ಮನುಷ್ಯ ಅದಾನವ. ಎಷ್ಟು ಪ್ರಯತ್ನ ಪಟ್ಟೆ, ದುಡ್ಡು ಕೊಡದಿದ್ರೆ ಬಿಡುದಿಲ್ಲ ಅಂತಾನ.
1: ಅಲ್ಪ, ನೀನು ಕಾಂತಾನಾಥನ ಹತ್ರ ದುಡ್ಡಿನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ಬೇಕಾಗಿತ್ತು.
0: ಅವ ನಿನಗ ಅವನ ಸ್ವಭಾವ ಗೊತ್ತಾದ ಅಲ್ವಾ?
1: ಹೌದಪ್ಪ.
0: ದುಡ್ಡು ಅಂದ್ರೆ ಅವ ಜೀವನ ಬಿಡ್ತಾನ. ದಯಾನಾಥ್ಗ ಶಿಕ್ಷೆ ಆದ್ರೂ ಅವ ಏನ್ ಸಹಾಯ ಮಾಡೋ ಮನುಷ್ಯ ಅಲ್ಲ.
2: ಹಿಂಗಾಗಿ ಅವ ನಾವಾಗ ಈ ವಿಷಯ ಹೇಳಕ ಹೋಗಿಲ್ಲ.
0: ನೀವು ನನ್ ಜೋಡಿ ನಡ್ರಿ, ಅದ್ ಹೆಂಗ್ ಕೊಡೋದಿಲ್ಲ ನಾನ ನೋಡ್ತೇನೆ.
2: ಬೇಡವ, ಅವನ ಹತ್ರ ಹೋಗುದ್ ಬೇಡ.
1: ಹಂಗಂದ್ರೆ ಏನ್ ಮಾಡ್ತಿ ಮಗನ? ದಂಡ ಕಟ್ಟಬೇಕಲ್ಲ. ನನ್ ಹತ್ರ ಅಂತೂ ದುಡ್ಡಿಲ್ಲಪ್ಪ. ಅಲ್ಲ, ಒಡವೆ ಅದಾವ ನಾನು. ಅವನ್ನ ಒತ್ತೆ ಇಟ್ಟು ದಂಡ ಕಟ್ಟು. ಆಪ ನಡಿ, ಹೋಗು ನಡಿ.
2: ಇಲ್ಲವ, ಇಲ್ಲ, ಇದು ಸರಿಯಲ್ಲ.
1: ಯಾಕಪ್ಪ?
2: ನಿನ್ನ ಒಡವಿ ಗಿರ್ವಿ ಇಟ್ಟು ನನ್ನನ್ನ ಕಷ್ಟದಿಂದ ಪಾರಾಗುವಂತಿಯಲ್ಲ.
1: ಯಾಕೋಪ್ಪ?
2: ಬೇಡವ, ಬೇಡ. ಬಹಳ ಅಂದ್ರೆ 5-10 ವರ್ಷ ಶಿಕ್ಷೆ ಆಗ್ಬಹುದು ಅಷ್ಟು.
1: ಎಂತ ಮಾತಂತಾಡ್ತೀಯೋ ಮಗನ, ನಿನ್ನ ಸಹಾಯಕ್ಕೆ ಬಾರದ ಬಂಗಾರ ಒಡವಿ ಇಟ್ಟುಕೊಂಡು ನಾನ್ ಏನ್ ಮಾಡ್ಲಪ್ಪ?
2: ಉಮಾಣ, ನೀ ಏನ್ ಹೇಳ್ತಿ? ನಾನಿನಗ ಮೊದಲ ಹೇಳಿದೆ, ಅವಂಗ ಹೇಳೋ ಅವಶ್ಯಕತೆ ಇಲ್ಲ ಅಂತ. ನೋಡೀಗ ಬಹಳ ಅಂದ್ರೆ ಏನಕ್ಕಿತ್ತು ನನಗ, ಜೈಲ್ ಹೌದಲ್ಲ.
0: ಛೇ ಛೇ, ಅವಾಗ ಹೇಳ್ದ ಹಂಗ ಇರ್ಲಿಕ್ಕೆ ಹೆಂಗಾಗ್ತಿತ್ತು? ನೋಡು, ನೀ ಜೈಲು ಸೇರಬಾರ್ದು, ಅವನು ಒಡವಿನೂ ಉಳಿಬೇಕು. ನಿಮ್ಮ ಸಲುವಾಗಿ ಒಡವಿ ಅಷ್ಟ ಅಲ್ಪ, ನಾನು ಜೀವ ಕೊಡ್ಲಿಕ್ಕೂ ತಯಾರದೇನು.
2: ಅವ್ವ, ಏನಾಗ್ಲಿ, ನಿನ್ನ ಒಡವಿ ನನಗೆ ಬೇಡವ.
1: ಯಾಕಪ್ಪ?
2: ನಂಗೆ ಬೇಡ. ನಾನು ನಿನ್ನ ಹೊಟ್ಟ್ಯಾಗ ಹುಟ್ಟಬಾರ್ದ ಇತ್ತವ, ಹುಟ್ಟಬಾರ್ದ. ನಾ ಮಗ ಅನ್ನಿಸಿಕೊಳ್ಳಿಕ್ಕೆ ಯೋಗ್ಯಲ್ಲವ, ಯೋಗ್ಯಲ್ಲ.
1: ಸಾಕಪ್ಪ ಸಾಕು, ನೀ ಒಡವಿ ತಗೊಳದಿದ್ರೆ ನಾನ ಹೋಗಿ ಒತ್ತಿ ಇಟ್ಟು ರೊಕ್ಕ ತರ್ತೀನಿ. ಮತ್ ಮೇಲೆ ಜಾಮೀನು ಕೊಟ್ಟು ನಿನ್ನ ಬಿಡಿಸ್ಕೊಂಡ್ ಬರ್ತೀನಿ. ಆತಮ್ಮ, ನಾ ಜೀವಂತ ಇರುವವರೆಗೂ ನಿನ್ ಯಾರು ಮುಟ್ಟಂಗಿಲ್ಲಪ್ಪ, ನಿನ್ ಯಾರು ಮುಟ್ಟಂಗಿಲ್ಲ.
0: ಏ, ಮತ್ ಇನ್ನೇನ್ ಮಾಡ್ಲಿಕ್ ಸಾಧ್ಯ ಐತಿಯೋ ದಯಾನಾಥ? ಅವನ ಒಡವಿನ ತಗೋ, ಆದ್ರ ಒಂದು ಮಾತು ಮಾತ್ರ ನೆನ್ಪಿಡು. ನಿನ್ನ ಕೈಯಾಗ ಹಣ ಬಂದ ತಕ್ಷಣ ಈ ಒತ್ತಿ ಇಟ್ಟಂತ ಅವನ ಒಡವಿನ ಬಿಡಿಸ್ಕೊಂಡು ತಂದು ಅವು ಕೊಡ್ಬೇಕು. ತಿಳಿತಿಲ್ಲೋ?
2: ಹಂಗಾದ್ರೆ ಅವನು ಒಡವಿ ತಗೋಣ ಅಂತೇನು?
1: ಹೌದು, ತಗೋ. ಏನು ತಗೋಪ್ಪ,
0: ತಗೋ.
1: ನಾನು ಸ್ವಲ್ಪ ಗಂಗಾ ಜಲ ತಗೊಂಡ್ಬರ್ತೀನಿ, ಹೋಗ್ಬರ್ತೀನಿ.
2: ಆಯ್ತವ. ಏ ಉಮಾನಾಥ, ನಮ್ಮ ಉಪಾಯ ಹೆಂಗ್ ಪರಿಸ್ತೋಡು?
0: ನಮ್ಮ ಉಪಾಯ ಸಕ್ಸಸ್ ಆತು ಬಿಡು.
2: ಅವು ಎಷ್ಟು ಲೋಕ ಒಪ್ಪಿಸ್ಬಿಟ್ಟಿವಲ್ಲ ಹುಚ್ಚದಳಕ್ಕೆ.

0: ಬಳಿಕ 3 ತಿಂಗಳು ಉರುಳಿದವು. 4 ಮಂದಿ ಸಹೋದರರು ತಮ್ಮ ಅವ್ವನ ಒಡವೆಗಳನ್ನು ಒತ್ತಿ ಇಟ್ಟು ಬಂದ ಹಣದಿಂದ ಮಜಾ ಮಾಡಿದರು. ಆದ್ರೆ ತಮ್ಮ ಅವ್ವನ ಮನಸ್ಸನ್ನ ಯಾವ ಕಾರಣಕ್ಕೂ ನೋಯಿಸಬಾರದು ಅಂತ ತಮ್ಮ ಹೆಂಡಂದರಿಗೂ ಹೇಳುತ್ತಿದ್ರು. ಅವ್ವ ಫೂಲಮತಿ ಏನ ಅಂದ್ರು, ಯಾವ ವಿಷಯ ಹೇಳಿದ್ರು ಮನಸ್ಸಿಗೆ ಹಚ್ಚಿಕೊಳ್ಳದನ ಅವ್ವನ ಸೇವಾ ಮಾಡ್ಕೋತ ಇರಬೇಕು ಅಂದಿದ್ರು. ಪಾಪ ಮೃದು ಹೃದಯದ ಫೂಲಮತಿಗೆ ಸುಳ್ಳು ಹೇಳಿ ನಂಬಿಸಿ ಮಕ್ಕಳೆಲ್ಲ ತಮ್ಮ ತಮ್ಮ ಬ್ಯಾಳಿ ಬೇಯಿಸಿಕೊಳ್ತಿದ್ರು. ತೋಟಗಳನ್ನ ಮಾರ್ಲಿಕ್ಕೆ ಅವ್ವ ಸುತಾರಾಮ್ ಒಪ್ಪಿದ್ದಿಲ್ಲ. ಆದ್ರೆ ಗಂಡಸ್ ಮಕ್ಕಳೆಲ್ಲ ಅಕ್ಕಿ ಮನಸ್ಸು ಕರಗೋ ಹಂಗ ಮಾತಾಡಿ ತ್ವಾಟ ಮಾರಿ ತಮ್ಮ ಇಚ್ಛಾ ಈಡೇರಿಸಿಕೊಂಡ್ರು. ಪಂಡಿತ್ ಮುರಾರಿ ಲಾಲರ ಮಗನಿಗೆ ಕುಮದಾಳನ್ನ ಲಗ್ನ ಮಾಡಿ ಕೊಡ್ಲಿಕ್ಕೆ ಅವ್ವನ ಮನಸ್ಸು ಹಾತೊರಿತಿತ್ತು. ಆದ್ರೆ ಈ ಸಂಬಂಧಕ್ಕೆ ಗಂಡಸ್ ಮಕ್ಕಳು ತಯಾರಿರಲಿಲ್ಲ. ಇದೇ ವಿಷಯಕ್ಕೆ ತಾಯಿ ಮಕ್ಕಳ ನಡುವೆ ಜಗಳ ಶುರುವಾತು.
1: ಕಾಕಾನಾಥ
2: ಹೇಳುವ,
1: ದಯಾನಾಥ, ಉಮಾನಾಥ, ಇಲ್ಲಿ ಕೇಳ್ರಿ. ತಂದೆ ತಾಯಿಗಳ ಆಸ್ತಿ ಒಳಗ ಮಗಳಿಗೂ ಸಮಪಾಲು ಸಿಗಬೇಕು ಅನ್ನಕ್ಕೆ ನಾನು ನಿಮ್ಗ ತೋಟ ಮನಿ ರೊಕ್ಕ ವಸ್ತ್ರ ಒಡವಿ ಎಲ್ಲಾ ಸಿಕ್ಕೈತಿ. ಆದ್ರೂ ನಿಮ್ಗೆ ಸಮಾಧಾನ ಇಲ್ಲ ಅಂತಾದ್ರಾಗ ಕುಮದಾಳ ಮದುವೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹಿಂದ ಮುಂದೆ ನೋಡ್ಲಿಕ್ಕತ್ತಿರಣ.
2: ಹಂಗಲ್ವಾ, ಕುಮದಾ ನಿನಗ ಮಗಳಾದ್ರೂ ನಮಗೆಲ್ಲ ತಂಗಿಲ್ಲನು. ನೋಡು, ನೀ ಏನ್ ಇನ್ನೊಂದ್ 2-3 ವರ್ಷದಾಗ ನಮ್ಮನ್ನ ಬಿಟ್ಟು ಹೋಗಾಕಿ?
1: ಏನಂತಿ
2: ಅಲ್ಲ, ಆಮೇಲೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದ ಅಲ್ಲೇನು? ನಾವ್

0: ಒಂದೊಂದು ಪೈಸಾ ಕೂಡಿಸಿ ಜೀವನ ಮಾಡಬೇಕಾಗಿದೆ. 1,000 ರೂಪಾಯಿದಾಗ ಆಗೋ ಕೆಲಸಕ್ಕೆ 5,000 ರೂಪಾಯಿ ಖರ್ಚು ಮಾಡೋದು ಹುಚ್ಚುತನ ಅಲ್ಲೇನು ನೋಡು. ಕುಮದಾನ ಲಗ್ನಕ್ಕೆ ರೊಕ್ಕ ಯಾರು ಕೊಡೋರು?
1: ಹಂಗಂದ್ರೆ ನಾ ಹೇಳುದು ಕೇಳ್ಕೊ, ಎಷ್ಟು ಖರ್ಚಾದ್ರೂ ನಾ ಕುಮದಾಳ ಮದ್ವಿನ ಆ ಮುರಾರಿ ಲಾಲ್ ಮಗನ ಜೋಡಿನ ನಾ ಮಾಡಕಿ. ನನ್ನ ಹೊಟ್ಟಿ ಒಳಗ ನೀವ್ ಹೆಂಗ್ ಹುಟ್ಟಿರಲ್ಲ ಅಕಿನೂ ಹಂಗ ಹುಟ್ಟಾಳ. ಅದಕ್ಕ ನೀವೆಲ್ಲ ಸೇರಿ ಅಕಿ ಲಗ್ನ ಮಾಡೋದನ್ನ ಮರಿಬೇಡ್ರಿ.
0: ಅವ್ವ ನೀ ಸುಳ ಏನು ಒಟ ಒಟ ಅನ್ಲಿಕತ್ತಿ ನೋಡು, ಅದನ್ನ ಖರ್ಚು ಮಾಡ್ಲಿಕ್ಕೆ ನಿನಗೆ ಏನು ಅಧಿಕಾರ ಇಲ್ಲ.
1: ಇಲ್ಲೋಡು, ನಾನು ಸತ್ತ ಮೇಲೆ ನನ್ನ ರೊಕ್ಕ ನಿಮ್ಮದು, ನಾನಿನ್ನೂ ಜೀವಂತ ಅದೀನಿ.
0: ಇಲ್ವಾ ಅಪ್ಪ, ಇಲ್ವಾ ಅಪ್ಪ, ಸತ್ ಮೇಲೆ ಎಲ್ಲಾ ಆಸ್ತಿನೂ ನಮ್ದಾಗಿದೆ.
1: ಅವ್ವ ನಿನಗ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ, ಸುಮ್ಮನೆ ಯಾಕೆ ವಾದ ಮಾಡ್ತಿ? ನಿಮ್ಮ ಕಾಯ್ದೆ ಕಾನೂನು ಸುಡುಗಾಡಕ್ ಹೋತಂತ ತಿಳ್ಕೊ, ನನಗದೆಲ್ಲ ಗೊತ್ತಿಲ್ಲ. ನಿಮ್ಮಪ್ಪೇನು ಆಗರ್ಭ ಶ್ರೀಮಂತ ಆಗಿದ್ದಿಲ್ಲ, ಬೆವರು ಸುರಿಸಿ ದುಡಿದು ಇಷ್ಟೆಲ್ಲ ಆಸ್ತಿ ಮಾಡಿದ್ರು. ನಾವಿಬ್ರು ಹೇಗೆ ಕಷ್ಟಪಟ್ಟೇವೆ ಅನ್ನೋದು ನಿಮಗೇನು ಗೊತ್ತು? ನಾ ಜೀವಂತಿರುವವರೆಗೂ ನನ್ನ ದುಡ್ಡು ನೀವು ಮುಟ್ಟು ಹಂಗಿಲ್ಲ. ನಿಮ್ಮ 3 ಮಂದಿಗೂ ಎಷ್ಟು ಖರ್ಚು ಮಾಡಿ ಲಗ್ನ ಮಾಡಿನೋ ಅಷ್ಟೇ ಖರ್ಚು ಮಾಡಿ ಕುಮದಾಳ ಲಗ್ನನೂ ಮಾಡ್ತೇನೆ.
0: ಅವ್ವ ನಿನಗ ಖರ್ಚು ಮಾಡ್ಲಿಕ್ಕೆ ಏನು ಅಧಿಕಾರ ಇಲ್ಲ.
1: ಏ ಕಾಂತ್ಯ ಅಣ್ಣ, ನೀ ಯಾಕೆ ಅವನ ಜಡಿ ಜಗಳ ಮಾಡ್ತಿದಿ? ಅಕ್ಕಿಗೆ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ. ಕುಮದಾಳ ವಿವಾಹನ ನಿಮ್ಮ ಮಗನ ಜೊತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರೊಂದು ಪತ್ರ ಬರೆದ್ಬಿಡು, ಮುಗಿತಲ್ಲ. ಹೌದೇನಪ್ಪ? ಅದೇ ನಿಮ್ ಕಾಯ್ದೆ ಕಾನೂನು ನನಗೂ ಸ್ವಲ್ಪ ಬಿಡಿಸ್ ಹೇಳ್ರಪ್ಪ ನೋಡೋನು. ನೀ ಸತ್ ಮೇಲೆ ಎಲ್ಲ ಆಸ್ತಿ ನಮ್ಮ ಪಾಲಿಗೆ ಬರ್ತದ, ನಿಂದು ಅನ್ನೋದು ಏನೂ ಇಲ್ಲ, ಹಟ್ಟಿ ರೊಟ್ಟಿ ಅಷ್ಟ, ಇದ ಕಾನೂನು.
2: ಆತಪ್ಪ ಉಮ್ಮ, ನಾ ನಿಮ್ಮನ್ನೆಲ್ಲ ಹೊತ್ತು ಹೆತ್ತು ಜೋಪಾನ ಮಾಡಿ ಇಷ್ಟು ದೊಡ್ಡವ್ರನ್ನ ಮಾಡಿದ್ ನೋಡು, ಅಂತ ಮನಿಗೆ ನಾನ ಹೊರಗನೆ ಕಾದ್ನೇನು. ಏನ್ ನಿಮ್ ಕಾಯ್ದೆ ಕಾನೂನು ಹೇಳ್ತೈತಿ ಹೇಳಪ್ಪ ನೋಡೋನು. ನೋಡು, ಇಷ್ಟೆಲ್ಲ ಸಹಿಸ್ಕೊಂಡು ಬದುಕೋಕ್ಕಿಂತ ಸಾಯಿದ ಚಲೋ, ಜೀವಂತ ಸಾವು. ನಾ ನೀರ್ ಹಾಕಿ ಬೆಳೆಸಿದ ಗಿಡದ ನೆರಳು ನನಗೇ ಇಲ್ಲ, ಇದೆಂತ ಕಾನೂನು?
3: ಹಿಂಗ ದುಃಖ ತಪ್ತ ಫೂಲ್ಮತಿ ತನ್ನ ರೂಮ್ನ್ಯಾಗ ಹೋಗಿ ಕೂತ್ಕೊಂಡ್ಬಿಟ್ಲು. ಅಕಿ ನೋವು ತಳಮಳನ್ನ ತಿಳುಕೊಳ್ಳುವವರು ಯಾರೂ ಇರಲಿಲ್ಲ. ಪತಿಯ ನಿಧನದ ನಂತರ ಮಕ್ಕಳು ತನಗ ಶತ್ರುಗಳಾಗ್ತಾರ ಅಂತ ಪಾಪ ಅಕಿ ಭಾವಿಸಿದ್ದಿಲ್ಲ. ರಾತ್ರಿಯೆಲ್ಲ ಚಿಂತೆ ಮಾಡ್ಕೋತ ಮಲಗಿದ ಫೂಲಮತಿಯ ಮನಸ್ಸು ಒಂದು ನಿರ್ಧಾರಕ್ಕೆ ಬಂದಿತ್ತು. ಬೆಳಗಿನ ಜಾವ ಎದ್ದು ಕೂಡಲೇ ನಡುಗುವ ಚಳಿಯೊಳಗ ಹೊರಗೆ ಹೋಗಿ ಅಕ್ಕಿ ಅಂಗಳ ಗುಡಿಸ್ತಿದ್ಲು, ಕಸ ಮುಸರಿ ಮಾಡ್ತಿದ್ಲು. ಆದ್ರೆ ದೂರದಿಂದ ಇದೆಲ್ಲವನ್ನ ಗಮನಿಸುತ್ತಿದ್ದ ಮಕ್ಕಳು ಸೊಸೆಂದರು ಇದನ್ನ ನೋಡಿ ಖುಷಿ ಪಡ್ತಿದ್ರು. ಯಾರಿಗೂ ವಯಸ್ಸಾದ ಫೂಲಮತಿಯ ಬಗ್ಗೆ ಕನಿಕರ ಬರಲೇ ಇಲ್ಲ. ಕೆಲವು ದಿವಸಗಳ ನಂತರ ಮುರಾರಿ ಲಾಲರ ಮಗ ದೀನ್ ದಯಾಳನ್ ಕೂಡ ಕುಮದಾಳ ಮದುವೆ ಆತು. ಆಗ ಕುಮದಾಳ ವಯಸ್ಸು ಬರೀ 20, ಇನ್ನ ದೀನ್ ದಯಾಳಗ ವಯಸ್ಸು 40 ಆಸ್ಪಾಸು. ಆದ್ರೂ ಹಂಗೂ ಹಿಂಗೂ ಮದುವೆ ಆತು. ಫೂಲ್ಮತಿ ಹೃದಯ ಹೊಡ್ಕೋತಿತ್ತು. ಅಂತೂ ಮದುವೆ ಮುಗಿತು. ಕುಮದ ಓಡಿ ಬಂದು ತಾಯಿಯನ್ನ ಅಪ್ಪಿಕೊಂಡು ಬಹಳ ಅತ್ಲು. ಆಗ ಅವ್ವ ಫೂಲ್ಮತಿ ಮಗಳನ್ನ ಕೋಣಿಯೊಳಗ ಕರ್ಕೊಂಡು ಹೋಗಿ,
4: ಯಾಕವ್ವ ಹಿಂಗ್ಯಾಕ?
1: ಬಾ ಕುಮದ, ಒಳಗ್ ಬಾರವ.
4: ಅವ್ವ
1: ಇಲ್ಲೊಡಿಲ್ಲ, ನನ್ನಿಂದ ಹೆಚ್ಚಿಂದ ಏನು ಕೊಡಕ್ ಆಗುದಿಲ್ಲವ.
4: ಬೇಡವ,
1: ನಿನ್ ಮದುವಿನ ಧೂಮ್ ಧಾಮ್ ಮಾಡೋ ವಿಚಾರ ನಂದಿತ್ತು, ಏನ್ ಮಾಡ್ಲೇವ? ನಿಮ್ಮ ಅವನ ಕುವತ್ತ ಇಷ್ಟೈತಿ, ತಪ್ಪು ತಿಳ್ಕೊಬೇಡವ. ಕುಮದ ಇವೆರಡ್ ಬಳಿ ಇಟ್ಕೋ.
4: ಬೇಡವ,
1: ನನ್ನ ಹತ್ರ ಒಂದಿಷ್ಟು ರೊಕ್ಕ ಅದಾವ, ಇವನು ಇಟ್ಕೋ. ಇದ ನನ್ನ ಆಸ್ತಿ, ಮುಂದೇನರ ಆದ್ರೆ ದೇವ್ರ ಅದಾನವ ನಿನ್ ನೋಡಾಕ.
4: ನೀನ್ ನನಗೇನು ಕೊಡೋದ್ ಬೇಡವ. ನಿನ್ ಕೈಯಾಗಿದ್ ಬಳಿ ಮತ್ತೆ ಈ ಹಣ ನಿನ್ ಹತ್ರನೇ ಇರ್ಲಿ, ನಂಗೇನು ಬೇಡವ. ನೀನ ನನ್ ಜೀವಂತ ಆಸ್ತಿ.
1: ಹಂಗನ್ ಬೇಡ ಕುಮದ, ಹಂಗನ್ ಬೇಡವ ಮಗಳ, ಹಂಗನ್ ಬೇಡ.
0: ಅಲ್ಲ ವೇಳೆ ಆದ್ ನಡಿ, ಏನ್ ಮಾಡ್ಲಿಕ್ಕತ್ತಿ? ಮತ್ ಎರಡ್ ಮೂರ್ ತಿಂಗಳದಾಗ ನೀ ಬರಾಕಿ ಇದ್ದಿ, ಅವಾಗ ಮಾತಾಡಿದ್ರಾತು. ನಡಿ ನಡಿ ಹೊತ್ತಾಗದ,
1: ಹೋಯ್ ಬಾ ಕುಮದ.
4: ಅವ್ವ
1: ದೇವ್ರು ಒಳ್ಳೆ,
4: ಹೋಯ್ ಬಾ, ಮತ್ತೆ ಬರ್ತೀನಿ.
1: ಹೋಯ್ ಬಾ, ಹೋಯ್ ಬಾ ನನ್ ಮಗಳು.

ನೋಡಿದಲ್ಲ ಫೂಲ್ಮತಿಗೆ ಹೆಂಗಾಗ್ಯದ ಅಂಥೇಳಿ. ಈಗ ಆಕಿ ತನ್ನ ಕೋಣೆಯಿಂದ ಹೊರಗೆ ಬರ್ತಿರಲಿಲ್ಲ, ಮಕ್ಕಳೊಂದಿಗೆ ಬೆರೀತಿರಲಿಲ್ಲ. ಆಕಿಗೆ ಬಾಹ್ಯ ಪ್ರಪಂಚ ದೂರ ಆಗಿತ್ತು.

0: ಅಕ್ಕಿ ತನ್ನ ಸಾವು ಎಂದು ಬರ್ತದ ಅಂತ ಕಾಯ್ತಿದ್ರು. ಇತ್ಲಾಗ ಉಮಾಕಾಂತನ ಆಸ್ಪತ್ರೆ ಆರಂಭ ಆತು. ದಯಾನಾಥ ತನ್ನ ಪ್ರೆಸ್ಸು ಆರಂಭ ಮಾಡಿದ. ಸೀತಾನಾಥಗ ಕೆಲಸ ಸಿಕ್ಕು ವಿದೇಶಕ್ಕೆ ಹೋದ. ಕಾಂತಾನಾಥನ ಮಗನ ಮುಂಜವಾತು. ಹಿಂಗ ಮನೆ ತುಂಬೆಲ್ಲ ಸಂತೋಷದ ವಾತಾವರಣ ಹರಡಿತ್ತು. ಆದ್ರೆ ಫೂಲಮತಿಯ ಬಾಳಿನಾಗ ಕತ್ತಲೆ ಆವರಿಸಿತ್ತು. ಕಾಂತಾನಾಥಗ ಟೈಫಾಯ್ಡ್ ಆಗಿ ಬದುಕಿದ್ದ ಹೆಚ್ಚು. ದಯಾನಾಥ ಪತ್ರಿಕೆ ಒಂದಕ್ಕ ಕಾನೂನು ಬಾಹಿರ ಲೇಖನ ಬರೆದು ಶಿಕ್ಷೆಗೊಳಗಾದ. ಉಮಾನಾಥ ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕಿಬಿದ್ದು ಕೆಲಸ ಕಳ್ಕೊಂಡ. ಇಷ್ಟೆಲ್ಲ ಆದರೂ ಫೂಲಮತಿಯ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಆಗಲಿಲ್ಲ. ಈಗ ಫೂಲಮತಿಗೆ ಉಳಿದಿರೋದು ಒಂದ ಮಾರ್ಗ. ಇಡೀ ದಿನ ಬೆವರು ಸುರಿಸಿ ದುಡಿಯೋದು, ಮಕ್ಕಳ ಎಸದ ರೊಟ್ಟಿ ತಿನ್ನೋದು. ದನ ಹೊಲದಾಗ ಕೆಲಸ ಮಾಡ್ತದ, ಆದ್ರೆ ಹೊಟ್ಟೆ ತುಂಬ ತಿಂತದೆ. ಪಾಪ ಫೂಲಮತಿಯ ಹಣಿಯೊಳಗ ಅದು ಬರದಿದ್ದಿಲ್ಲ. ತಿನ್ನೋ ಅನ್ನ ವಿಷ ಆಗ್ತಿತ್ತು. ಅಂಥದ್ರೊಳಗ ಒಂದು ದಿನ
1: ಅಯ್ಯವ್ವ ನೀ ಯಾಕೆ ಪಾತ್ರೆ ತೊಳಿಲಿಕ್ಕತ್ತೀಯ?
2: ಬಾರ ಕುಮದ ಬಾ ಒಳಗ ಬಾ. ಏನಿಲ್ಲವ ಏನಿಲ್ಲ
1: ಅವ್ವ, ಇದೇ ನೀ ಮಾಡೋ ಕೆಲಸ? ಸರಿ ನಾನಾ ಪಾತ್ರೆ ತೊಳೆದು ಕೊಡ್ತೀನಂತ.
2: ಅಯ್ಯ ಬೇಡವ ಬೇಡ, ಈಗಿದು ನಂದ ಕೆಲಸ.
1: ಅಪ್ಪ ಇದ್ದಿದ್ರ ನಿನಗೆ ಕೆಲಸ ಮಾಡ್ಲಿಕ್ ಬಿಡ್ತಿದ್ರೇನವ್ವ?
2: ಎಲ್ಲದಾರವ ನಿಮ್ಮಪ್ಪ ಎಲ್ಲದಾರ ಹೇಳ. ಗಂಡು ಸತ್ತು ವಿಧವಾ ನಾನು, ಗಂಡು ಸತ್ತು ವಿಧವಾ ನಾನು. ಹೋದ ವೇಳೆ ಮತ್ತೆ ಬರುದಿಲ್ಲವ, ಮತ್ತೆ ನಾನೇನು ಬೇರೆದವ್ರ ಮಾಡ್ತಿಲ್ಲ, ನನ್ನ ಮಕ್ಕಳಿಗೆ ಕೆಲಸ ಮಾಡಕತ್ತೀನಿ.
1: ಅವ್ವ ಇದೇನ್ ಗತಿ ಬಂತವ, ಈ ಎಲ್ಲಾ ಕೆಲಸ ನೀನ ಮಾಡ್ಬೇಕೇನವ್ವ?
2: ಹಂಗೇನಿಲ್ವ, ಇದೇನ್ ಹೆಚ್ಚಿನ ಕೆಲಸ ಅಲ್ಲ. ಕಸ ಗುಡಿಸೋದು, ಪಾತ್ರೆ ತೊಳಿದು, ಬಟ್ಟೆ ಒಗೆದು, ಮತ್ತು ಒಲಿಗೆ ಸ್ವಲ್ಪ ಬೆಂಕಿ ಹಾಕಿ ನೀರ್ ಕಾಸೋದು, ಮತ್ತ ದಿನಾಲು ಗಂಗಾ ಜಲ ತರ್ತೀನಿ, ಯಾಕಂದ್ರ ನಮ್ ಕಾಂತಾನಾಥ ನಳದ ನೀರ್ ಕುಡಿಯುದಿಲ್ಲ.
1: ಅವ್ವ ನಾನೇ ತರ್ತಿದ್ನಲ್ಲವ್ವ.
2: ಬೇಡವ ಬೇಡ, ನಾನ ಹೋಗ್ತೀನಿ, ನಾನ ಹೋಗ್ ತರ್ತೀನಿ.
1: ಅವ್ವ ಅವ್ವ ಅವ್ವ
3: ಏ ಅಣ್ಣ ಕಾಂತಣ್ಣ. ಅಕ್ಕ ಅಲ್ಲಿ ನೋಡಲ್ಲಿ ಅವ್ವ ಹೊಂಟಾಳ. ಇಷ್ಟೊಂದು ಮಳಿ ಗಾಳಿ, ಅಕ್ಕಿ ತನ್ನ ಕೆಲಸ ಮಾಡೋದ ಬಿಡುದಿಲ್ಲ, ಎಲ್ಲಿ ಹೊಂಟಾಳೋ ಏನೋ.
4: ಏನ್ಪ ಇಂತ ಗಾಳಿಯಾಗ ಎಲ್ಲಿ ಹೊಂಟೀಗ?
2: ನಿನಗ ಕುಡಿಲಿಕ್ಕೆ ಗಂಗಾ ಜಲ ಬೇಕಲ್ಪ, ಅದನ್ನ ತರಕ್ ಹೊಂಟಿನಿ.
4: ಇರ್ಲಿ ಬಿಡು, ನಾನ ಹೋಗ್ತಿರ್ತೇನೆ.
2: ಇಲ್ಲಪ್ಪ ಇನ್ನೂ ಈ ದೇಹದಾಗ ಶಕ್ತಿ ಇದೆ, ನಾನ ಹೋಗ್ತಿರ್ತೀನಿ.
3: ಇರ್ಲಿ ಬಿಡಣ್ಣ, ಹೋಗ್ಲಿ ಬಿಡು. ಇಷ್ಟು ದಿನ ಸೊಸೆಯಂದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಲ್ಲ, ಈಗ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಬಿಡು.
4: ಏನ್ ಹೇಳ್ತೀನಿ?
2: ಅವ ಏನ್ ತಪ್ಪು ಹೇಳಿನಿ ಬಿಡಪ್ಪ, ಸರಿಯಾಗಿದ್ದ ಹೇಳ್ಯಾನ. ನಾ ಹೋಗಿ ತಗೊಂಡ್ ಬರ್ತೀನಿ ಹಂಗಾರ. ಹ ನಾ ಹೋಗಿ ಬರ್ತೀನಿ. ಎಷ್ಟಾದ್ರೂ ನಾನು ಪತಿ ಲಾಲ್ಜಿ ಅವ್ರನ್ನ ಕಳ್ಕೊಂಡು ಬಿದ್ವೆ. ಮನ್ಯಾಗ ದಾಂಡಿಗರದಂತ ನಾಕ್ ನಾಕ್ ಮಕ್ಕಳದಾರ, ಆದ್ರೆ ಪತಿ ಇಲ್ಲದ ವಿಧವೆ ನಾನು. ಹೌದು ಈ ವಿಧವೆ ಅನ್ನೋ ಪಟ್ಟ ದೌರ್ಭಾಗ್ಯದ್ದು. ಆದ್ರೆ ಯಾರಿಗೆ ಹೇಳಿ ದೇವ್ರ, ಯಾರಿಗೆ ಹೇಳಿ ನಾನು? ಯಾಕಂದ್ರೆ ನಾನು ವಿಧವಾ ತಾಯಿ, ವಿಧವಾ ತಾಯಿ ನಾನು.

ಇದುವರೆಗೆ ವಿಧವಾ ತಾಯಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಮುನ್ಷಿ ಪ್ರೇಮಚಂದ್, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್. ಪಾತ್ರವರ್ಗದಲ್ಲಿ ಕಾಂತಾನಾಥ ವಿಜಯೇಂದ್ರ ಅಚ್ಚಕ್, ಉಮಾನಾಥ ಬಸವರಾಜ್ ಶ್ರೀ ಮಲ್ಲಾಪುರ್ ಮಠ್, ಸೀತಾನಾಥ ತುಷಾರ್ ಜೋಶಿ,

ಭಯಾನಾಥ ಗದಿಗಯ್ಯ ವಿ ಹಿರೇಮಠ್, ಸೂತ್ರಧಾರ ಡಾಕ್ಟರ್ ಶಶಿಧರ ನರೇಂದ್ರ, ಔವ್ವ ಫೂಲಮತಿ ಕವಿತಾ ಕಾಶ್ಯಪ್ಪನವರ್, ದೊಡ್ಡ ಸೊಸೆ ಶಶಿಕಲಾ ಜೋಶಿ, ಕುಮುದ ಶೈಲಜಾ ರಾಜ್ಕುಮಾರ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 10:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನ ಕೇಳೋಣ. ಮೊದಲಿಗೆ ವರ್ಣ ಕೇದಾರಗೌಳರಾಗ ಆದಿತಾಳದಲ್ಲಿದೆ.

ಡಿ ಸೂರ್ಯಪ್ರಭಾ ಅವರ ವಯಲಿನ್ ವಾದನದಲ್ಲಿ ಇನ್ನೀಗ ಕೇಳೋಣ. ಈ ಪರಿಯ ಸೊಬಗು, ಸಾರಂಗರಾಗ, ಖಂಡಚಾಪುತಾಳ, ಪುರಂದ್ರದಾಸರ ಒಂದು